ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹೆರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟೀಯ ಪಂಚಾಂಗದಂತೆ 1948 ಶಕವರ್ಷ ಆಷಾಢ ಮಾಸದ 3ನೇ ದಿನ ಅಂದರೆ 2026 ಇಸ್ವಿ ಜೂನ್ ತಿಂಗಳ 24ನೇ ತಾರೀಕು ಬುಧವಾರ. ಈಗ ಸಮಯ 5:58:56. ಆತ್ಮೀಯ ಕೇಳುಗರಿಗೆಲ್ಲ ಜಿಡಿ ರಮೇಶ್ ಗೊಲ್ಲರಹಳ್ಳಿ ಮಾಡುವ ನಮಸ್ಕಾರಗಳು.

ಪ್ರಿಯ ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ, 6:35 ಹಾಗೂ 6:50 ಭಾವಗೀತೆಗಳನ್ನು ಕೇಳುತ್ತೀರಿ. 7:15 ತಂತ್ರಜ್ಞಾನ ತರಂಗ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟರಿಂಗ್ ಬೆಂಗಳೂರು. 7:45 ಸವಿಗಾನ, 8:30 ರೇಡಿಯೋ ಡಾಕ್ಟರ್. ಇದರಲ್ಲಿ ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿಮಸೂದನ್. ಪ್ರಾಯೋಜಕರು ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ. ಈ ಬೆಳಗ್ಗೆ 9:00 ಯೋಗಾಮೃತ. ಇವತ್ತಿನ ವಿಷಯ ಸಕ್ಕರೆ ಕಾಯಿಲೆ ಮತ್ತು ಯೋಗ. ಭಾಗವಹಿಸುತ್ತಾರೆ ಡಾಕ್ಟರ್ ಶಿವಕುಮಾರ್ ರುದ್ರಶೆಟ್ಟಿ. ಪ್ರಸ್ತುತಿ ಅರಕಲಗೂಡು ವಿಮಸೂದನ್. 9:10 ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹೇಮಕೂಟ ನೇರ ಫೋನಿನ್ ಕಾರ್ಯಕ್ರಮ. ಇವತ್ತಿನ ವಿಷಯ ಬರವಣಿಗೆ ಬಾಯಿ ಮಾತು. ಇಂದು ಬೆಳಗ್ಗೆ 10:30 ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳನ್ನು ಕೇಳುತ್ತೀರಿ. 11:00 ಫುಲ್ವಾರಿ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃತಿ ಹೆಚ್ಆರ್ ಅವರಿಂದ ಹಾಡುಗಾರಿಕೆ. 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸುಲೋಚನಾ ಪಚ್ಚನಡುಕ ಅವರ ಸಣ್ಣ ಕತೆ ಹೃದಯಾಂತರಂಗ, ಅನಂತರ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳುತ್ತೀರಿ. 12:35 ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನುಂಗುವ ಸಮಸ್ಯೆ ಮತ್ತು ಡಿಫ್ಥೀಜಿಯಾ, ಈ ಕುರಿತು ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಯಾಳ್. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಪ್ರಗತಿಪಥ. ಇವತ್ತಿನ ವಿಷಯ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ. 1:20 ಭಾವಗೀತೆಗಳು, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 3:00 ಮುಂಬೈ ಯುದ್ಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೆಲಿ. 5:00 ಆದಿ ಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ತನ ಹಾಗೂ ಗರ್ಭಕೋಶದ ಕ್ಯಾನ್ಸರ್ ಪತ್ತೆ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ಮಾಡಿಕೊಡುತ್ತಾರೆ ಡಾಕ್ಟರ್ ಅಮಿತಾ ಕೆ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. 5:30 ಕನ್ನಡ ಚಿತ್ರಗೀತೆಗಳು, ನೇರ ಫೋನಿನ್ ಕಾರ್ಯಕ್ರಮ. 6:15 ಭಾವಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ. ಇದರಲ್ಲಿ ತರಕಾರಿ ಬೆಳೆಗಳಲ್ಲಿನ

ಅನುಭವ ಕುರಿತು ಬೇಲೂರು ತಾಲೂಕು ಕ್ಯಾತನಕೆರೆಯ ಕೃಷಿಕ ಟಿ ಮಲ್ಲೇಶಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಸುರುಗಿ, 8:30 ಗಜಲ್ಗಳು, 9:30 ಕ್ರೀಡಾಲೋಕ. ಇದರಲ್ಲಿ ಅಂತಾರಾಷ್ಟೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಹಿಲ್ ಮೌಸಿನ್ ಅವರೊಂದಿಗೆ ಸಂದರ್ಶನ. 10:00 ಮಧುರ ಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಗೀತ್ ಗಾತಾ ಚಲ್, ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಶುಭ ನುಡಿ. ದುರ್ಬಲರಿಗೆ ಬೇರೆಯವರನ್ನು ಕ್ಷಮಿಸುವ ಸಾಮರ್ಥ್ಯವಿರುವುದಿಲ್ಲ. ಕ್ಷಮೆ ಎಂಬುದು ಪ್ರಬಲರ ರಕ್ಷಣ. ಸಹನೆ ಕಳೆದುಕೊಳ್ಳುವುದೆಂದರೆ ಯುದ್ಧವನ್ನು ಸೋತಂತೆ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಶುಭ ನುಡಿ ಕೇಳಿದಿರಿ. ಆಕಾಶವಾಣಿ ಹಾಸನ ಕೇಂದ್ರ.

ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕಾಂಚನ ಮತ್ತು ಸಹೋದರಿಯರು ಹಾಡಿರುವ ಕನಕದಾಸರ ಕೃತಿ

0: ಆತ್ಮೀಯ ಕೇಳುಗರೆ, ಹೆಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಇದೇ ಜೂನ್ 24ರ ಬುಧವಾರ ಇಂದು ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ತಜ್ಞ ವೈದ್ಯರೊಂದಿಗೆ ನೇರ ಸಂವಾದ ನಡೆಸಬಹುದು. ಆಕಾಶವಾಣಿಯ ಶ್ರೋತೃಗಳು ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2452258, ಮತ್ತೊಂದು ಸಂಖ್ಯೆ 2462889. ಎಸ್ಟಿಡಿ ಕ್ರಮಾಂಕ 08172. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಕರೆ ಮಾಡಿ ತಜ್ಞ ವೈದ್ಯರೊಂದಿಗೆ ಮಾತನಾಡಿ.
1: ಸ್ತುತಿ ಬಳಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಸಮಯ 6:30 ನಿಮಿಷಗಳಾಗುತ್ತಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ರಾಷ್ಟ್ರೀಯತೆ, ವಾಸಸ್ಥಳ, ಲಿಂಗ, ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ, ಬಣ್ಣ, ಧರ್ಮ, ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ, ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ, ಮಾನವೀಯತೆ ಅಥವಾ ಮಾನವತೆ, ಮಾನವ ಕಲ್ಯಾಣ, ಮಾನವ ಧರ್ಮ, ಮಾನವತಾವಾದ, ಮಾನವತಾವಾದಿಗಳು, ಮಾನವೀಕರಣ, ಸೈದ್ಧಾಂತಿಕ ಪರಿಕಲ್ಪನೆಗಳು, ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ, ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿವಿಧಾನಗಳು. ಇವು ವ್ಯಕ್ತಿ, ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವಲೋಕ, ಜೀವಲೋಕ, ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ, ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ. ಎಲ್ಲರನ್ನೂ ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧ

0: ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನ ಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ ವೈದಿಕ ಪರಿಕಲ್ಪನೆಗಳಿಗಿಂತ ಆಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ ದರ್ಶನಗಳು, ಬೌದ್ಧ ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನು ಗಟ್ಟಿಗೊಳಿಸಿವೆ.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಭಾವಗೀತೆಗಳು. ಮೊದಲಿಗೆ ಬಿ ಆರ್ ಛಾಯಾ ಅವರು ಹಾಡಿರುವ ದರಾ ಬೇಂದ್ರೆ ಅವರ ಗೀತೆ.

0: ಆತ್ಮೀಯ ಕೇಳುಗರೆ, ಹೆಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಇದೇ ಜೂನ್ 24ರ ಬುಧವಾರ ಇಂದು ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ. ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ತಜ್ಞ ವೈದ್ಯರೊಂದಿಗೆ ನೇರ ಸಂವಾದ ನಡೆಸಬಹುದು. ಆಕಾಶವಾಣಿಯ ಶ್ರೋತೃಗಳು ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2452258, ಮತ್ತೊಂದು ಸಂಖ್ಯೆ 2462898. ಎಸ್ಟಿಡಿ ಕ್ರಮಾಂಕ 08172. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ. ಕರೆ ಮಾಡಿ ತಜ್ಞ ವೈದ್ಯರೊಂದಿಗೆ ಮಾತನಾಡಿ.
1: ಪ್ರಿಯ ಕೇಳುಗರೆ, ಗಮನಿಸಿ, ಈ ಬೆಳಗ್ಗೆ 8:30 ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ. ಇನ್ನು ಭಾವಗೀತೆಯ ಕಾರ್ಯಕ್ರಮದಲ್ಲಿ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಡಿವಿಜಿ ಅವರ ಗೀತೆ.

0: ಭಾವಗೀತೆಯನ್ನು ಕೇಳಿದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂದಿತು.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಇವತ್ತು ಬೇರೆ ಬೇರೆ ಕ್ಷೇತ್ರಗಳು ಅಭಿವೃದ್ಧಿ ಹೊಂದ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಕೃಷಿ ಮೇಲಿನ ಅವಲಂಬನೆ ಕಡಿಮೆ ಆಗ್ತಾ ಇದೆ. ಕೃಷಿಯಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವರು ಮತ್ತು ಕೃಷಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕಡಿಮೆ ಆದಂತಹ ಸಂದರ್ಭದಲ್ಲಿ ಈ ಕೃಷಿ ಕೆಲಸವನ್ನ ಮಾಡುವಂತಹ ಕಾರ್ಮಿಕರು ಏನಿದ್ದಾರೋ ಅವರಿಗೆ ಹೆಚ್ಚು ನಾವು ಇವತ್ತು ಸಂಬಳವನ್ನ ನೀಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಆ ಕಾರಣಕ್ಕೆ ಅನೇಕರು ಕೃಷಿ ಲಾಭದಾಯಕ ಅಲ್ಲ, ಒಂದು ಕಷ್ಟದ ಕೆಲಸ ಅಂಥೇಳಿ ಅಂದುಕೊಳ್ಳುವಂಥದ್ದು ಕೂಡ ಇದೆ. ಇದಕ್ಕೆ ಪರ್ಯಾಯವಾಗಿ ಇವತ್ತು ಕೃಷಿ ರಂಗದಲ್ಲೂ ಕೂಡ ಸಾಕಷ್ಟು ತಾಂತ್ರಿಕತೆಗಳು, ತಂತ್ರಜ್ಞಾನಗಳು ಅಭಿವೃದ್ಧಿ ಆಗಿದ್ದಾವೆ. ಅವುಗಳ ಬಳಕೆಯನ್ನು ಮಾಡಿಕೊಳ್ಳುವ ಮೂಲಕ ನಾವು ಕೃಷಿ ರಂಗದಲ್ಲಿ ಇರುವಂತಹ ಮೂಲಭೂತ ಸಮಸ್ಯೆಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಳಬಹುದು. ಇವತ್ತು ನೀರಾವರಿಯ ಜೊತೆಗೆ ರಸಗೊಬ್ಬರಗಳನ್ನು ಕೂಡ ನೀಡುವಂತಹ ತಾಂತ್ರಿಕತೆ ಮುಂದುವರೆದಿದೆ. ನೀರು ಮತ್ತು ರಸಗೊಬ್ಬರಗಳೆರಡನ್ನೂ ಕೂಡ ಬೆಳೆಯ ಕಾರ್ಯನಿರತ ಬೇರುಗಳ ಸಮೂಹಕ್ಕೆ ಸೂಕ್ಷ್ಮ ನೀರಾವರಿ ಮುಖಾಂತರ ಬೆಳೆಯ ವಿವಿಧ ಹಂತಗಳಲ್ಲಿ ಒದಗಿಸ್ತಕ್ಕಂತಹ ವಿಧಾನಕ್ಕೆ ರಸಾವರಿ ತಂತ್ರಜ್ಞಾನ ಅಥವಾ ತಾಂತ್ರಿಕತೆ ಅಂಥೇಳಿ ಕರೆಯಲಾಗುತ್ತೆ. ಈ ಒಂದು ತಾಂತ್ರಿಕತೆಯನ್ನು ಅಳವಡಿಕೆ ಮಾಡಿಕೊಂಡಿದ್ದೆ ಆದಲ್ಲಿ ನಮಗೆ ಗೊಬ್ಬರವನ್ನು ಒದಗಿಸ್ಲಿಕ್ಕೆ ಬೇಕಾದಂತಹ ಕೃಷಿ ಕಾರ್ಮಿಕರ ಸಂಖ್ಯೆಯನ್ನು ಕಡಿಮೆಯನ್ನು ಮಾಡಬಹುದು. ಇದಷ್ಟೇ ಅಲ್ಲದೆ ರಸಾವರಿ ತಾಂತ್ರಿಕತೆಯಿಂದ ಇನ್ನೂ ಒಂದಷ್ಟು ಅನುಕೂಲಗಳು ಇದ್ದಾವೆ. ನೀರು ಮತ್ತು ರಸಗೊಬ್ಬರದಲ್ಲಿ ಕನಿಷ್ಠ 30% ಉಳಿತಾಯವನ್ನು ಮಾಡಬಹುದು. ಈಗ ನಾವು ಘನರೂಪದಲ್ಲಿ ನೀಡ್ತಾ ಇರತಕ್ಕಂತಹ ರಾಸಾಯನಿಕ ಗೊಬ್ಬರಗಳು ಏನಿದ್ದಾವೋ ಅವು ಮಳೆ, ನೀರು, ಗಾಳಿ ಮತ್ತು ಬಿಸಿಲಿಗೆ ಹಾಳಾಗ್ತಾ ಇದೆ. ಸಂಪೂರ್ಣವಾಗಿ ಗಿಡಗಳು ಬಳಕೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ಈ ರಸಾವರಿ ತಾಂತ್ರಿಕತೆಯ ಮೂಲಕ ನಾವು ರಸಗೊಬ್ಬರವನ್ನು ನೀಡಿದಾಗ ನಾವು ನೀಡಿದಂತಹ ರಸಗೊಬ್ಬರದ 70-80% ರಸಗೊಬ್ಬರಗಳು ನಮ್ಮ ಕೃಷಿ ಭೂಮಿಯಲ್ಲಿ ಸಮರ್ಪಕವಾಗಿ ಬಳಕೆಯಾಗ್ತವೆ. ನಿಖರ ನೀರು ಮತ್ತು ಗೊಬ್ಬರದ ಬಳಕೆಯಿಂದ ನಾವು ಉತ್ತಮ ಗುಣಮಟ್ಟದ ಹಾಗೂ ಅಧಿಕ ಇಳುವರಿಯನ್ನು ಪಡೆದುಕೊಳ್ಳಬಹುದು. ಈ ಅನುಕೂಲಗಳನ್ನು ಮಾಡಿಕೊಳ್ಳುವ ಮೂಲಕ ಕೃಷಿಯನ್ನು ಸರಳವಾಗಿ ಆಗಿಸಿಕೊಳ್ಳಬಹುದು ಮತ್ತು ಕೃಷಿ ಕಷ್ಟ ಅಲ್ಲ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸಿಕೊಡಬಹುದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಅನುಕೂಲಕ್ಕೆ ಅಭಿವೃದ್ಧಿಪಡಿಸಿರ್ತಕ್ಕಂತಹ ತಾಂತ್ರಿಕತೆಗಳನ್ನು ನಮ್ಮ ಕೃಷಿಕರು ಬಳಕೆಯನ್ನು ಮಾಡಿಕೊಳ್ಳಬೇಕು. ಆ ಮೂಲಕ ಕೃಷಿಯನ್ನು ಸರಳವಾಗಿಸಿಕೊಂಡು ಅದನ್ನು ಕೂಡ ಲಾಭದಾಯಕವಾಗಿ ಮಾಡಿಕೊಳ್ಳಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
0: ಪ್ರಿಯ ಕೇಳಿದರೆ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ತರಕಾರಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಕ್ಯಾತನಕೆರೆಯ ಕೃಷಿಕ ಟಿ ಮಲ್ಲೇಶಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.

ಇಂದು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಇದರಲ್ಲಿ ಸ್ತನ ಹಾಗೂ ಗರ್ಭಕೋಶದ ಕ್ಯಾನ್ಸರ್ ಪತ್ತೆ ಹಾಗೂ ಚಿಕಿತ್ಸೆ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ಅಮಿತಾ ಕೆ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

ಇಂದು ಬೆಳಗ್ಗೆ 8:30 ರೇಡಿಯೋ ಡಾಕ್ಟರ್, ಇದರಲ್ಲಿ ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಬಿತ್ತರವಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258 ಎಸ್ಟಿಡಿ ಕೋಡ್ ಸಂಖ್ಯೆ 081272. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ. ಇಂದು ಬೆಳಗ್ಗೆ 10:00 ಹೇಮಕೂಟ ನೇರ ಫೋನಿನ ಕಾರ್ಯಕ್ರಮ. ಇವತ್ತಿನ ವಿಷಯ ಬರವಣಿಗೆ ಬಾಯಿ ಮಾತು. ಗಮನಿಸಿ, ಇವತ್ತು ಬೆಳಗ್ಗೆ 10:00 ಹೇಮಕೂಟ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಷಯ ಬರವಣಿಗೆ ಬಾಯಿ ಮಾತು. ಈ ಕುರಿತು ನಮ್ಮೊಂದಿಗೆ ಮಾತನಾಡಬಹುದು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳೊಂದಿಗೆ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗೊಂದು ಭಾವಗೀತೆ, ಚಿನ್ಮಯಿ ಚಂದ್ರಶೇಖರ್ ಹಾಡಿರುವ ರಂಜನಿ ಪ್ರಭು ಅವರ ಗೀತೆ.

0: ಈ ಗೀತೆಯೊಂದಿಗೆ ಭಾವಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತದೆ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತು. ಸಮಯ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಉಕ್ತವಾನ್ ಯತ್ ಪರಿವರ್ತನಶೀಲ ವೈಶ್ವಿಕ ಪರಿಸ್ಥಿತೌ ಸುರಕ್ಷಾ ಸಹಕಾರ್ಯಂ ಗಭೀರಂ ಕರ್ತುಂ ತಥಾ ಚ ಆತಂಕವಾದಾತ್ ಅಂತರ್ಜಾಲೀಯ ಸುರಕ್ಷಾಯಾಃ ಚ ಆರಭ್ಯ ಉದಯಮಾನ ಪ್ರೌದ್ಯೋಗಿಕೀ ಪರ್ಯಂತಂ ಸಮಾಹ್ವಾನಾನಾಂ ಪರಿಹಾರೇ ಬ್ರಿಕ್ಸ್ ಇತ್ಯಸ್ಯ ಮಹತ್ವಪೂರ್ಣ ಭೂಮಿಕಾ ವರ್ತತೆ. ಪ್ರಧಾನಮಂತ್ರಿ ಶ್ರೀ ಮೋದಿ ಗತ ಸಾಯಂ ನವದಿಲ್ಲ್ಯಾಂ ಬ್ರಿಕ್ಸ್ ದೇಶಾನಾಂ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದೈ ವರಿಷ್ಠ ಸುರಕ್ಷಾಧಿಕಾರಿಭಿ ಸಹ ಮಿಲಿತವಾನ್. ಸಾಮಾಜಿಕ ಮಾಧ್ಯಮ ಸಂದೇಶೆ ಶ್ರೀ ಮೋದಿನಾ ಪ್ರಕಾಶಿತಂ ಯತ್ ಭಾರತಸ್ಯ ಬ್ರಿಕ್ಸ್ ಅಧ್ಯಕ್ಷತಾ ವ್ಯಾವಹಾರಿಕ ಸಹಕಾರ್ಯಂ ಪ್ರವರ್ತಯಿತುಂ ವೈಶ್ವಿಕ ದಕ್ಷಿಣಸ್ಯ ಪ್ರಾಥಮಿಕತಾನಾಂ ಸಮರ್ಥನಂ ಕರ್ತುಂ ಸುರಕ್ಷಿತ ಸಮಾವೇಶೀಯ ವಿಶ್ವೇ ಚ ಯೋಗದಾನಂ ದಾತುಂ ಪ್ರಯತತೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಕತರ್ ದೇಶಸ್ಯ ಅಮೀರಸ್ಯ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಇತ್ಯಸ್ಯ ದೂರಭಾಷಂ ಪ್ರಾಪ್ತವಾನ್. ಕತರಸ್ಯ ರಾಸ್ ಲಫಾನ್ ಔದ್ಯೋಗಿಕ ನಗರೆ ದುರ್ಘಟನಾಯಾಂ ಭಾರತೀಯ ನಾಗರಿಕಾಣಾಂ ನಿಧನ ವಿಷಯೆ ಕತರಸ್ಯ ಅಮೀರಃ ಶೋಕಂ ಪ್ರಕಟಿತವಾನ್ ತಥಾ ಚ ಘಾತಿತಾನಾಂ ಶೀಘ್ರಂ ಸ್ವಸ್ಥತಾಯಾಃ ಆಶಾಂ ಪ್ರಕಟಿತವಾನ್. ಶ್ರೀ ಮೋದಿ ಪ್ರಭಾವಿತ ಪರಿವಾರೇಭ್ಯಃ ಸಹಾನುಭೂತಿ ವಚನಾನಾಂ ಕೃತೆ ಕತರ ಅಮೀರಾಯ ಧನ್ಯವಾದಂ ದತ್ತವಾನ್. ವ್ರಣಿತಾನಾಂ ಕೃತೆ ಶೀಘ್ರ ಚಿಕಿತ್ಸಾ ಸಹಾಯತಾ ಪ್ರದಾನಾಯ ಚ ಪ್ರಶಂಸಿತವಾನ್. ದ್ವೌ ನೇತಾರೌ ಸ್ವನಾಗರಿಕಾಣಾಂ ಕಲ್ಯಾಣಂ ಸುರಕ್ಷಾಂಚ ಸುನಿಶ್ಚೇತುಂ ಸ್ವಪ್ರತಿಬದ್ಧತಾಯಾಃ ಪುನಃ ಪುಷ್ಟಿಂ ಕೃತವಂತೌ. ಭಾರತಸ್ಯ ಖನಿಜ ಮಂತ್ರಾಲಯೇನ 55 ಮಹತ್ವಪೂರ್ಣಾನಾಂ ಸಾಮರಿಕ ಖನಿಜ ಖಂಡಾನಾಂ ಅಥ 11 ಅನ್ವೇಷಣ ಅನುಜ್ಞಾ ಪತ್ರ ಖಂಡಾನಾಂ ಚ ಸಫಲ ಸಘೋಷ ವಿಕ್ರಯಣೇನ ಸಹ ಕ್ರಿಟಿಕಲ್ ಮಿನರಲ್ ಮಿಷನ್ ಇತಿ ದುರ್ಲಭ ಖನಿಜ ಕಾರ್ಯಕ್ರಮಸ್ಯ ಮಹತಿ ಗತಿಃ ಪ್ರಾಪ್ತಾ ಅಸ್ತಿ. ಮಂತ್ರಾಲಯೇನ ಸಘೋಷ ವಿಕ್ರಯಣಸ್ಯ 7 ಖಂಡಸ್ಯ ಅಂತರ್ಗತಂ 10 ಮಹತ್ವಪೂರ್ಣ ಸಾಮರಿಕ ಖನಿಜ ಖಂಡಾಃ ಸಫಲತಯಾ ಸಘೋಷ ವಿಕ್ರಯಣಂ ಕೃತಃ. ಭಾರತೇನ ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರಸ್ಯ ಸ್ಥಿತಿ ವಿಷಯ ಕೃತ ಟಿಪ್ಪಣಿ ಸಂಬದ್ಧಂ ಪಾಕಿಸ್ತಾನಸ್ಯ ರಕ್ಷಾ ಮಂತ್ರಿ ಖ್ವಾಜಾ ಆಸಿಫ್ ಇತ್ಯಸ್ಯ ಘೋರ ಆಲೋಚನಾ ಕೃತ. ವಿದೇಶ ಮಂತ್ರಾಲಯೇನ ಕಥಿತಂ ಯತ್ ಏತಾಃ ಟಿಪ್ಪಣ್ಯಃ ಪ್ರತಿವೇಶಿ ದೇಶಸ್ಯ ಸ್ವಸ್ಯ ಅಸಫಲತಾಂ ಅವಚ್ಛಾದನಾಯ ಸ್ವಸ್ಯ ಮಾನವ ಅಧಿಕಾರಸ್ಯ ಉಲ್ಲಂಘನಾತ್ ಧ್ಯಾನಂ ದೂರೀಕರ್ತುಂ ಕ್ರಿಯಮಾಣಃ ನಿರಾಶಾಜನಕಃ ಪ್ರಯಾಸಃ ಸಂತಿ. ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸ್ವಾಲಃ ಅವದತ್ ಯತ್ ಭಾರತಂ ಏತಾನ್ ಕಲ್ಪಿತ ಆರೋಪಾನ್ ಸ್ಪಷ್ಟತಯಾ ತಿರಸ್ಕುರ್ವತಿ. ಸಹ ಆಶಾಂ ಪ್ರಕಟಿತವಾನ್ ಯತ್ ಅಂತಾರಾಷ್ಟ್ರೀಯ ಸಮುದಾಯಃ ಪಾಕಿಸ್ತಾನಸ್ಯ ದುಷ್ಕೃತಾನಾಂ ದುರುಪಯೋಗಾನಾಂ ಚ ಉತ್ತರದಾಯಿ ಭವಿಷ್ಯತಿ. ವಿದೇಶ ಮಂತ್ರಾಲಯೇನ ಕತರದೇಶೆ ವಿಸ್ಫೋಟೇನ 12 ಭಾರತೀಯ ನಾಗರಿಕಾಣಾಂ ಮೃತ್ಯೋಃ ಪುನಃ ಪುಷ್ಟೀಕೃತಾ ಅಸ್ತಿ. ಜಯಸ್ವಾಲಃ ಅವದತ್ ಯತ್ ಅಸ್ಯಾಂ ಘಟನಾಯಾಂ ಆಹತ್ಯ 66 ಜನಾಃ ಘಾತಿತಃ ಸಂತಿ ಯೇ ಸಂಪ್ರತಿ ಚಿಕಿತ್ಸಾಂ ಪ್ರಾಪ್ನುವಂತಿ. ಕತರದೇಶೆ ಅಗ್ನಿ ದುಃಖದ ಘಟನಾಯಾಂ ಪ್ರಭಾವಿತಾನಾಂ ಜನಾನಾಂ ಸಹಾಯಾರ್ಥಂ ತಮಿಳುನಾಡು ಸರ್ವಕಾರೇಣ ಸಹಾಯತಾ ಘೋಷಿತಾ. ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯಃ ಅಸ್ಯಾಂ ಘಟನಾಯಾಂ ಯೇ ಪ್ರಾಣಾನ್ ತ್ಯಕ್ತವಂತಃ ತೇಷಾಂ ಪರಿವಾರೇಭ್ಯಃ 10 ಲಕ್ಷ ರೂಪ್ಯಕಾಣಾಂ ಅನುಗ್ರಹ ರಾಶಿಂ ಘೋಷಿತವಾನ್. ರಾಷ್ಟಪತಿ ದ್ರೌಪದಿ ಮುರ್ಮು ಗತ ಸಾಯಂ ರಾಷ್ಟಪತಿ ಭವನೆ ನಾಗರಿಕ ಸಮ್ಮಾನ ಸಮಾರೋಹೆ ಪದ್ಮ ಪುರಸ್ಕಾರ ಪ್ರದಾನ ಕೃತವತಿ. ಪತ್ರಕಾರ ಪಿ ನಾರಾಯಣನ್, ಟೆನಿಸ್ ಕ್ರೀಡಕ ವಿಜಯ್ ಅಮೃತರಾಜ, ಅಭಿನೇತಾರೌ ಮೊಮ್ಮುಟ್ಟಿ ತಥಾ ಆರ್ ಮಾಧವನ್, ಗಾಯಿಕಾ ಅಲಕಾ ಯಾಜ್ಞಿಕ ಚ ಪ್ರಾಪ್ತ ಪುರಸ್ಕಾರೇಷು ಅನ್ಯತಮಃ ಸಂತಿ. ಅಸ್ಮಿನ್ ವರ್ಷೆ ಸರ್ವಕಾರೇಣ ಆಹತ್ಯ 130 ಪದ್ಮ ಪುರಸ್ಕಾರಾಃ ಘೋಷಿತಾಃ ಆಸನ್. ಏತೇಷು 5 ಪದ್ಮವಿಭೂಷಣಂ, 3 ಪದ್ಮಭೂಷಣಂ, 3 ಪದ್ಮಶ್ರೀ ಪುರಸ್ಕಾರಾಃ ಚ ಸಂತಿ. कृषि कृषक कल्याण मंत्री शिवराज सिंह चौहान अवदत् यत् यल्निनो कारणात् उत्पद्यमानस्य दुर्लभ दुर्बल मानसूनस्य संभाव्य प्रभावस्य निवारणे भारत सर्वकारः कृषकाणां सहायतायै पूर्वसिद्धतां कुर्वन् वर्तते इति वार्ताः।
0: ಆಕಾಶವಾಣಿ ಹಾಸನ ಕೇಂದ್ರ
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಆತ್ಮೀಯ ಕೇಳುಗರೆ, ಹೆಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಇದೇ ಜೂನ್ 24 ಬುಧವಾರ ಇಂದು ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ತಜ್ಞ ವೈದ್ಯರೊಂದಿಗೆ ನೇರ ಸಂವಾದ ನಡೆಸಬಹುದು. ಆಕಾಶವಾಣಿಯ ಶ್ರೋತೃಗಳು ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2452258, ಮತ್ತೊಂದು ಸಂಖ್ಯೆ 2462898. ಎಸ್ಟಿಡಿ ಕ್ರಮಾಂಕ 08172. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಕರೆ ಮಾಡಿ ತಜ್ಞ ವೈದ್ಯರೊಂದಿಗೆ ಮಾತನಾಡಿ.

0: ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
3: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
4: ಸರಿ, ನಿಲ್ಸಿದೀನಿ ಬಿಡು.
3: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
5: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
3: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
5: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
6: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂ ಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಈಗ ವಾರ್ತೆಗಳ ವಿವರ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕೊಚ್ಚಿ ಹೋದ ವೇಳೆ ಕೇವಲ 6 ದಿನಗಳಲ್ಲಿ ಹೊಸ ಗೇಟ್ ಅಳವಡಿಸಿ ಜಲಾಶಯದಿಂದ ನೀರು ಪೋಲಾಗದಂತೆ ತಡೆದು ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ನಾಳೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರ ಜೊತೆಗೂಡಿ ಹೊಸ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಾಗುವುದು. ಲಕ್ಷಾಂತರ ರೈತರ ಜಮೀನುಗಳಿಗೆ ನೀರಿನ ಆಸರೆಯಾಗಿರುವ, ಕೋಟ್ಯಾಂತರ ಜೀವಗಳಿಗೆ ಜೀವಜಲ ಉಣಿಸುತ್ತಿರುವ ತುಂಗಭದ್ರಾ ಜಲಾಶಯವನ್ನು ಸುಸ್ಥಿತಿಯಲ್ಲಿಟ್ಟು ಮುಂದಿನ ತಲೆಮಾರುಗಳಿಗೂ ಅದರ ಲಾಭ ಲಭಿಸುವಂತೆ ಮಾಡುವುದು ತಮ್ಮ ಕರ್ತವ್ಯವಾಗಿದೆ ಎಂದಿದ್ದಾರೆ.
1: ಎಲ್ಲ ನಮ್ಮ ತುಂಗಭದ್ರಾ ಅಣೆಕಟ್ಟಿನ ರೈತರಿಗೆ, ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ಒಂದು ಸಂಭ್ರಮ ಆಚರಣೆಯ ಪವಿತ್ರವಾದಂತಹ ದಿನ. ಕಳೆದ ವರ್ಷ 19ನೇ ಗೇಟು ಹಾರ್ ಹೋದಾಗ ಕೇವಲ 6 ದಿನದಲ್ಲೇ ಮತ್ತೆ ಅಳವಡಿಸಿ ದಾಖಲೆಯನ್ನ ನಿರ್ಮಾಣವನ್ನು ಮಾಡಿದೆ. ಎಲ್ಲ 33 ಗೇಟ್ಗಳನ್ನ ಈಗಾಗಲೇ ಮತ್ತೆ ಹೊಸ ಗೇಟ್ಗಳನ್ನ ಅಳವಡಿಸಿದ್ದೇವೆ. ಇದೇ 25ನೇ ತಾರೀಕು ಜೂನ್ ರಂದು ಕೇಂದ್ರ ಸಚಿವರಾದ ಸಿಆರ್ ಪಾಟೀಲ್ ರವರು ಈ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾರತದ ನೀರಾವರಿ ಯೋಜನೆಯಲ್ಲಿ ಇದೊಂದು ಐತಿಹಾಸಿಕವಾದಂತ ಒಂದು ಅಧ್ಯಾಯ. ರೈತರ ಬದುಕನ್ನ ಹೊಸ ರೂಪವನ್ನ ಗಳಿಸಲಿಕ್ಕೆ ತಾವೆಲ್ಲ ಶುಭವನ್ನು ಕೋರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
0: ವಿಶ್ವದ ಅತ್ಯಂತ ಕುಟುಂಬ ಸ್ನೇಹಿ ವಿಮಾನ ನಿಲ್ದಾಣಗಳ ಪೈಕಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು 3ನೇ ಸ್ಥಾನ ಪಡೆದಿರುವುದು ನಾಡಿನ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು

0: ಏರ್ಪೋರ್ಟ್ ಕುಟುಂಬ ಸಹಿತ ಪ್ರಯಾಣಿಸುವವರಿಗೆ ಸೂಕ್ತ ವಿಮಾನ ನಿಲ್ದಾಣ ಎಂದು ಗುರುತಿಸಲ್ಪಟ್ಟಿದ್ದು, ಇಲ್ಲಿನ ಶಿಶುಪಾಲನಾ ಸೌಲಭ್ಯಗಳು, ಮಕ್ಕಳಿಗಾಗಿ ವಿಶೇಷ ಪ್ಲೇಝೋನ್ಗಳು, ವಿಶಾಲ ಟರ್ಮಿನಲ್ಗಳು ಸೇರಿದಂತೆ ವಿಶ್ವದರ್ಜೆಯ ಮೂಲಭೂತ ಸೌಕರ್ಯಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ. ವಿಮಾನ ಪ್ರಯಾಣಿಕರಿಗೆ ಸುಸಜ್ಜಿತ ಮೂಲ ಸೌಕರ್ಯ ಒದಗಿಸುವ ನಿಟ್ಟನಲ್ಲಿ ಹಾಗೂ ಉಲ್ಲಾಸಭರಿತ ಪ್ರಯಾಣದ ಅನುಭವ ನೀಡುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಮೊದಲ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರುವ ರಾಜ್ಯ ಸರ್ಕಾರವು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್, ಪ್ಯಾರಾಲಿಂಪಿಕ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತ ಸಾಧಕ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಗುಂಪು ಎ, ಬಿ ಮತ್ತು ಇತರೆ ಹುದ್ದೆಗಳಿಗೆ ವಿಶೇಷ ನೇಮಕಾತಿ ನೀಡಲಾಗಿದೆ. ಈ ಮೂಲಕ ಸಾಧಕ ಕ್ರೀಡಾಪಟುಗಳಿಗೆ ಉದ್ಯೋಗ ಒದಗಿಸಲು ತಮ್ಮ ಸರ್ಕಾರ ಬದ್ದವಾಗಿದೆ. ಮುಂದಿನ ಒಲಿಂಪಿಕ್ನಲ್ಲಿ ವೃತ್ತಿಪರ ತರಬೇತಿ ಪಡೆಯಲು ವಾರ್ಷಿಕ ತಲಾ 10 ಲಕ್ಷ ರೂಪಾಯಿ ಸಹಾಯಧನ ನೀಡುವ ಕಾರ್ಯಕ್ರಮದಡಿ ಒಟ್ಟು 60 ಕ್ರೀಡಾಪಟುಗಳಿಗೆ 6 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ರೈತರು, ಸಾರ್ವಜನಿಕರು ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ತ್ವರಿತ ನೆರವು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ಮಟ್ಟದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಗಾರು ಮಳೆಯ ಅವಧಿಯಲ್ಲಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟನಲ್ಲಿ ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ರಕ್ಷಣಾ ವಲಯದಲ್ಲಿ ಆಮದನ್ನು ಕಡಿಮೆ ಮಾಡಿಕೊಳ್ಳುವ ಮಹತ್ವಾಕಾಂಕ್ಷೆಯುಳ್ಳ ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತದ ಆತ್ಮನಿರ್ಭರತೆ ಯೋಜನೆಗೆ ಸಂಬಂಧಿಸಿದ ಮಹತ್ವದ ಕಾರ್ಯಾಗಾರ ಬೆಂಗಳೂರಿನಲ್ಲಿ ನಡೆಯಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಐಟಿ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ದೂರದೃಷ್ಟಿಯುಳ್ಳ ಈ ಯೋಜನೆಯು ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವ ಗುರಿ ಹೊಂದಿದೆ ಎಂದರು. ರಾಜ್ಯವು ರಕ್ಷಣೆ ವಲಯಗಳಲ್ಲಿ ಅಗ್ರಸ್ಥಾನದಲ್ಲಿರುವುದರಿಂದ ಇದಕ್ಕೆ ಅಗತ್ಯವಿರುವ ನೀತಿಯನ್ನು ರೂಪಿಸುವ ಹೊಣೆಗಾರಿಕೆಯ ನೇತೃತ್ವವನ್ನು ಕರ್ನಾಟಕಕ್ಕೆ ವಹಿಸಲಾಗಿದೆ. ನಾವು ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಸಮಗ್ರ ವರದಿ ಸಿದ್ದಪಡಿಸಿಕೊಡಲಿದ್ದೇವೆ. ಜೊತೆಗೆ ರಾಷ್ಟಮಟ್ಟದಲ್ಲೂ ಇಂತಹ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುವುದು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬರುವ June 28 ಭಾನುವಾರ ಬೆಳಗ್ಗೆ 8 ಸಂಜೆ 5 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸಿ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮನವಿ ಮಾಡಿದೆ. ಪ್ರತಿ ಹನಿ ಅವಶ್ಯ, ಪ್ರತಿ ಮಗು ಅಮೂಲ್ಯ. ಬನ್ನಿ ಎಲ್ಲರೂ ಕೈಜೋಡಿಸಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮುಂದುವರಿಸೋಣ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ವಿಜಯನಗರ ಜಿಲ್ಲೆಯಲ್ಲಿ 5 1,29,680 ಮಕ್ಕಳಿದ್ದು ಈ ತಿಂಗಳ 28 ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ಪೋಲಿಯೋ ಹನಿ ನೀಡಿಕೆಗಾಗಿ ಒಟ್ಟು 973 ತಂಡಗಳನ್ನು ರಚಿಸಲಾಗಿದೆ. 2,176 ಲಸಿಕೆದಾರರಿದ್ದು 1,033 ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
4: ಇದೇ ತಿಂಗಳು 28 ಜೂನ್ ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 5 ಎಲ್ಲಾ ಮಕ್ಕಳಿಗೂ, ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತಲ ಯಾವುದೇ ಮಕ್ಕಳಿದ್ರು ಆ ಮಕ್ಕಳಿಗೆ ಹತ್ತಿರದ ಪೋಲಿಯೋ ಬೂತ್ ಕರೆಸಿ ಪೋಲಿಯೋ ಲಸಿಕೆಯನ್ನ ಹಾಕಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೂತನವಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು QR ಕೋಡ್ ಅನ್ನು ಉದ್ಘಾಟನೆ ಮಾಡಿದ್ರು. ಈ QR ಕೋಡ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ಜಿಲ್ಲೆಯಲ್ಲಿ ಯಾವುದೇ ಊರು ಇದ್ರು ಅಲ್ಲಿ ಹತ್ತಿರದ ಪೋಲಿಯೋ ಬೂತ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಆ ಮಗುವಿಗೆ ಲಸಿಕೆ ನೀಡಬಹುದು. ಸೊ ಇದು ಸಾರ್ವಜನಿಕರೆಲ್ಲ ಸದುಪಯೋಗ ಪಡ್ಕೋಬೇಕು.

0: ಮತ್ತೆ 5 ವರ್ಷದೊಳಗಿನ ಎಲ್ಲಾ ಮಕ್ಕಳನ್ನು ಪೋಲಿಯೋ ಹನಿ ಹಾಕಿಸುವಲ್ಲಿ ನೀವು ಕೈ ಜೋಡಿಸಿ.
1: ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರವು ಇತರೆ ಇಲಾಖೆಗಳ ಸಹಯೋಗದೊಂದಿಗೆ ಜೂನ್ 27ರ ಶನಿವಾರದಂದು ಬೆಂಗಳೂರಿನಲ್ಲಿ ಪರಿಸರ ಸಂರಕ್ಷಣೆಯ ಹೊಸ ಇತಿಹಾಸ ಬರೆಯಲು ಸಜ್ಜಾಗಿದೆ. ನಗರದಾದ್ಯಂತ ಕೇವಲ 12 ಗಂಟೆಗಳ ಅವಧಿಯಲ್ಲಿ 15 ಲಕ್ಷ ಸ್ಥಳೀಯ ತಳಿಯ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ವೃಕ್ಷ ಅಭಿಯಾನವನ್ನು ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸಸಿ ನೆಡುವ ಮೂಲಕ ಈ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆ, ಡಾ ಶಿವರಾಮ್ ಕಾರಂತ್ ಬಡಾವಣೆ ಹಾಗೂ ಬನಶಂಕರಿ 6ನೇ ಹಂತದಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಗಿನ್ನಿಸ್ ವಿಶ್ವ ದಾಖಲೆಯ ಈ ಐತಿಹಾಸಿಕ ಪ್ರಯತ್ನದಲ್ಲಿ ಭಾಗವಹಿಸುವ ಎಲ್ಲ ನೋಂದಾಯಿತ ಸ್ವಯಂ ಸೇವಕರಿಗೆ ಈ ಪ್ರಮಾಣಪತ್ರವನ್ನು ನೀಡಲಾಗುತ್ತದೆ. ಈ ಬೃಹತ್ ಪರಿಸರ ಸ್ನೇಹಿ ಕಾರ್ಯಕ್ರಮದಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳ ನಿಗಮ ಮಂಡಳಿ ಹಾಗೂ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಸರ್ಕಾರ ಆದೇಶಿಸಿದೆ ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಂದೀಪ್ ಬಿಕೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಒಟ್ಟು 1,75,00,000 ರೂಪಾಯಿ ವೆಚ್ಚದಲ್ಲಿ 37 ಕೊಳವೆ ಬಾವಿಗಳನ್ನು ಕೊರೆಯಿಸಲಾಗುತ್ತಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು. ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಗದಗ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನಾಗವೇಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಅಮೃತ ವರ್ಷಿಣಿ ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ತರಗತಿ ಆಚೆಗಿನ ಕಲಿಕೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು.
4: ನಮಸ್ಕಾರ ಕೇಳುಗರೆ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹಾಗೆ ಸ್ನಾತಕೋತ್ತರ ಪದವಿಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಪೋಷಕರು ತಮ್ಮ ಮಕ್ಕಳ ಯಶಸ್ಸನ್ನ ತುಂಬಾ ಹೆಮ್ಮೆಯಿಂದ ಕೊಂಡಾಡ್ತಾರೆ. ನಂತರ ಯೋಚನೆ ಶುರುವಾಗುತ್ತೆ ಅವರಿಗೆ, ಇವರು ನೈಜ ಪ್ರಪಂಚಕ್ಕೆ ಕಾಲಿಡೋದಿಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಅವರು ಹೇಗ್ ಸರ್ವೈವ್ ಆಗ್ತಾರಪ್ಪ ನಮ್ಮ ಮಕ್ಕಳು, ಅದಕ್ಕೆ ಸರಿಯಾದ ಸಿದ್ಧತೆ ಮಾಡಿಕೊಂಡಿದ್ದಾರಾ ಅನ್ನೋ ಯೋಚನೆ ಇವರ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಯೋಗಿಕ ಕಲಿಕೆ, ಉದ್ಯಮದ ಅನುಭವ ಮತ್ತು ತಂತ್ರಜ್ಞಾನ ತರಬೇತಿ, ನಮ್ಮ ಯುವ ಪೀಳಿಗೆ ತಮ್ಮ ಯಶಸ್ವಿ ವೃತ್ತಿ ಜೀವನವನ್ನ ನಿರ್ಮಿಸಿಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನ ತಿಳಿಸೋದಕ್ಕೆ, ಮಾರ್ಗದರ್ಶನ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ಯಶಸ್ವಿ ವೃತ್ತಿ ಜೀವನ ನಿರ್ಮಿಸ್ಕೊಳ್ಳೋದಕ್ಕೆ ಪದವಿ ಶಿಕ್ಷಣ ಒಂದೇ ಸಾಕ ಅಥವಾ ಬೇರೆ ಎಕ್ಸ್ಟ್ರಾ ಕೋರ್ಸ್ಗಳು ಬೇಕಾಗತ್ತಾ?
5: ಇದನ್ನ ನಾನು ಒಂದು ಎಕ್ಸಾಂಪಲ್ ಇಂದ ಆರಂಭ ಮಾಡ್ತೀನಿ. ಲೈಕ್ ಯಾರಾದ್ರೂ ಡ್ರೈವಿಂಗ್ ಕಲಿಬೇಕು ಅಂದ್ರೆ ಅವರು ಬರೀ ಪುಸ್ತಕ ಓದಿ ಬರೀ ಅದನ್ನ ಮಾತ್ರ ನೋಡಿ ಕಲಿಯೋದು ಅದು ಸಾಕಾಗಲ್ಲ. ಅವರು ಸ್ಟಿಯರಿಂಗ್ ಹಿಂದೆ ಕೂತ್ಕೋಬೇಕು, ರೋಡ್ ಅಲ್ಲಿ ಇಳಿಬೇಕು, ಪ್ರಾಕ್ಟಿಸ್ ಮಾಡಬೇಕು, ತಪ್ಪುಗಳಿಂದ ಕಲಿಬೇಕು. ಆವಾಗ ಮಾತ್ರ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ ಅಂಡ್ ಅದನ್ನ ಅವರು ಕಲಿತ್ಕೊಳ್ತಾರೆ. ಸೊ ಎಜುಕೇಶನ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ. ಕ್ಲಾಸ್ ರೂಮ್ ಲರ್ನಿಂಗ್ ಮಾತ್ರ ನಮ್ಗೆ ಎಲ್ಲಾ ಕೊಡೋದಿಲ್ಲ. ಅನುಭವ ಮತ್ತು ಎಕ್ಸ್ಪೀರಿಯನ್ಸ್ ಇರೋದು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋದು ಅದು ಸ್ಕಿಲ್ ಆಗಿ ಬದಲಾಗುತ್ತೆ ಅಂಡ್ ಅದೇ ನಮಗೆ ಇಂಡಸ್ಟ್ರಿನಲ್ಲಿ ಯೂಸ್ ಆಗೋದು. ಸೊ ಅದಕ್ಕೆ ನಮಗೆ ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬೊರೇಷನ್ ತುಂಬಾ ಮುಖ್ಯ ಆಗುತ್ತೆ.
4: ಇದು ಈ ಅಂತರವನ್ನ ನಿವಾರಣೆ ಮಾಡಿಕೊಳ್ಳಕ್ಕೆ ಸ್ನಾತಕೋತ್ತರ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಹೇಗ್ ಸಹಾಯ ಮಾಡುತ್ತೆ ಅಂತೀರಾ?
5: ಇಂಡಸ್ಟ್ರಿ ಮತ್ತು ಕ್ಲಾಸ್ ರೂಮ್ ಎರಡು ಬೇರೆ ಬೇರೆ ರೀತಿ ಕೆಲಸ ಮಾಡುತ್ತವೆ. ಸೊ ಒಬ್ಬ ವಿದ್ಯಾರ್ಥಿ ಕಾನ್ಸೆಪ್ಟ್ಸ್ ಗಳು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಮತ್ತೊಂದು ವಿದ್ಯಾರ್ಥಿ ಅದನ್ನ ಯೂಸ್ ಮಾಡಿ ಹೋಗಿ ಅದ್ರಲ್ಲಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊತಾನೆ. ಸೊ ಇಲ್ಲಿ ನೋಡಿದ್ರೆ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಆ ವಿದ್ಯಾರ್ಥಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡಿರೋನು ಅವನಿಗೆ ಹೆಂಗೆ ಅದನ್ನ ಅಪ್ಲೈ ಮಾಡಬೇಕು, ಅಲ್ಲಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ನ ಹೆಂಗೆ ಸಾಲ್ವ್ ಮಾಡಬೇಕು, ಇಂಡಸ್ಟ್ರಿ ಟೂಲ್ಸ್ ನ ಹೆಂಗೆ ಯೂಸ್ ಮಾಡಬೇಕು, ಮತ್ತೆ ಟೈಮ್ ಲಿಮಿಟ್ ಒಳಗೆ ಡೆಲಿವರಿ ಹೆಂಗ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ. ಬರೀ ಬುಕ್ ಮಾತ್ರ ಓದಿ ಬರೀ ಡಿಗ್ರಿ ಪಡ್ಕೊಳ್ಳೋನಿಗೆ ಈ ಇನ್ಫಾರ್ಮೇಶನ್ ಅಷ್ಟು ಇರಲ್ಲ. ಸೊ ಈ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಸಾಮರ್ಥ್ಯಗಳು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
4: ಹಾಗಾದ್ರೆ ಪ್ರಾಯೋಗಿಕ ಕಲಿಕೆ, ಅನುಭವದ ಕಲಿಕೆ ಇನ್ನೂ ವಿಸ್ತಾರವಾಗಿ ಹೇಳ್ಬೋದಾ? ಯಾಕೆಂತಂದ್ರೆ ಈಗ ತಾನೇ ಹೇಳಿದ್ರೆ ನೀವು ಬರೀ ಕಾಲೇಜ್ ಓದಿ ಸರ್ಟಿಫಿಕೇಟ್ ತಗೊಂಡ್ರೆ ಸಾಲದು, ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಲರ್ನಿಂಗ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇದೀರಾ. ಸೊ ಈ ಪ್ರಾಕ್ಟಿಕಲ್ ಲರ್ನಿಂಗ್ ಇದ್ರ ಬಗ್ಗೆ ಇನ್ನಷ್ಟು ವಿವರಣೆ.
5: ಪ್ರಾಕ್ಟಿಕಲ್ ಲರ್ನಿಂಗ್ ನಾವು ಕಾಲೇಜ್ ಅಲ್ಲಿ ಏನ್ ಮಾಡ್ತೀವಿ, ಹೋಗಿ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ, ಅವ್ರು ಕೊಡೋದು ಅಸೈನ್ಮೆಂಟ್ಸ್ ಎಲ್ಲ ಮಾಡ್ತೀವಿ, ಅದು ತುಂಬಾ ಥಿಯೋರಿಟಿಕಲ್ ಆಗಿರುತ್ತೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೋಗಿ ಅಲ್ಲಿ ಹ್ಯಾಂಡ್ಸ್ ಆನ್ ಮಾಡುವಾಗ ನಾವು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಅಲ್ಲಿ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತೀವಿ, ಅವ್ರದ್ದು ಇನ್ಪುಟ್ಸ್ ತಗೋತೀವಿ, ಅದನ್ನೆಲ್ಲ ತಗೊಳ್ಳುವಾಗ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ಹೆಂಗೆ ರಿಸಾಲ್ವ್ ಮಾಡ್ಬೇಕು, ಅದನ್ನ ಹೆಂಗೆ ಅಪ್ರೋಚ್ ಮಾಡ್ಬೇಕು, ಇದೆಲ್ಲ ದೇ ಲರ್ನ್. ಯಾಕಂದ್ರೆ ಅವರು ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ ತಕ್ಷಣ ಅದು ಇಷ್ಟೇ ಅಂತ ನಿಲ್ಲಲ್ಲ, ಅದಕ್ಕಿಂತ ಜಾಸ್ತಿ ಅವರು ಇವರೆಲ್ಲ ಹೆಂಗೆ ಅದನ್ನ ಅಪ್ರೋಚ್ ಮಾಡ್ತಾರೆ, ಹೆಂಗೆ ಸ್ಟ್ರಾಟಜಿಕ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಡೈರೆಕ್ಟ್ ಆಗಿ ಹೋಗಿ ಪ್ರಾಜೆಕ್ಟ್ ಅಲ್ಲಿ ಹಾಕುವಾಗ ಆ ಎಕ್ಸ್ಪೀರಿಯನ್ಸ್ ಮತ್ತೆ ಆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅವರಿಗೆ ತುಂಬಾ ಫಾಸ್ಟ್ ಆಗಿ ಡೆಲಿವರ್ ಮಾಡಕ್ಕೆ ಯೂಸ್ ಆಗುತ್ತೆ.
4: ಸೊ ಹಾಗಾಗಿ ಇಂಡಸ್ಟ್ರಿ ಎಕ್ಸ್ಪೋಜರ್ ತುಂಬಾನೇ ಮುಖ್ಯ ಅಂತ ಹೇಳ್ತೀರಾ?
5: ತುಂಬಾ ಮುಖ್ಯ.
4: ಓಕೆ, ಇನ್ನು ಈ ಕೋರ್ಸ್ ಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಬರ್ತಾ ಇದಾರೆ ನಮ್ಮ ಶ್ರೋತೃಗಳು. ಈ ಎರಡು ದಿನಗಳ ತರಬೇತಿ ಎಷ್ಟು ವ್ಯತ್ಯಾಸವನ್ನ ಉಂಟು ಮಾಡಬಹುದು ಅಂತ ಹೇಳ್ತೀರಾ? ಅಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋ ಕೇಳುಗರಿಗೂ ಅನಿಸ್ಬಹುದು, ಅರೆ ಏನ್ ಪರಿಣಾಮ ಬೀರುತ್ತೆ ಈ ಎರಡು ದಿನದ ಆರು ದಿನದ ಕೋರ್ಸ್ಗಳು ಅಂತ ಅನಿಸ್ಬೋದು, ಏನು ಬದಲಾವಣೆಯನ್ನ ತರಬಹುದು ನಮ್ಮ ವಿದ್ಯಾರ್ಥಿಗಳಲ್ಲಿ?
5: ಎರಡು ದಿನ ಒಂದು ವಾರ ಅಂತ ನೋಡ್ತೀವಿ, ಬಟ್ ಅವ್ರು ಬಂದು ನೋಡೋದು ಆಕ್ಚುಯಲ್ ಫ್ಲೋರ್ ಅನ್ನ, ಎಕ್ಸ್ಪರ್ಟ್ಸ್ ಅಲ್ಲಿ ಕೆಲಸ ಮಾಡೋದು, ರಿಸರ್ಚರ್ಸ್ ಅಲ್ಲಿ ರಿಸರ್ಚ್ ಮಾಡೋದು, ಟೆಕ್ನಾಲಜಿನಲ್ಲಿ ವರ್ಕ್ ಮಾಡೋದು, ಅಲ್ಲಿರೋ ಟೂಲ್ಸ್ ಯಾವ್ದ್ಯಾವ್ದು ಆಕ್ಚುಯಲ್ ಆಗಿ ಯೂಸ್ ಆಗ್ತಾ ಇದೆ, ನಮ್ ಬುಕ್ಸ್ ಅಲ್ಲಿ ಇದ್ದಿದ್ದು ಯಾವ್ದು ಅದು ಆಕ್ಚುಯಲ್ ಆಗಿ ಅಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತಾ ಇದಾರೆ ಅದೆಲ್ಲ ನೋಡ್ತಾರೆ. ಆ ಎಕ್ಸ್ಪೋಜರ್ ಬಂದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಆ ಕಾನ್ಫಿಡೆನ್ಸ್ ಇಂದ ಅವರು ಇಂಡಸ್ಟ್ರಿನಲ್ಲಿ ಎಂಟರ್ ಮಾಡುವಾಗ ಅದು ಅವ್ರಿಗೆ ಫ್ಲರಿಶ್ ಆಗಕ್ಕೆ ಇನ್ನು ಯೂಸ್ ಆಗುತ್ತೆ.
4: ಅಂದ್ರೆ ಬರೀ ಬುಕ್ ಅಲ್ಲಿ ಓದಿ ಪಾಸ್ ಆಗಿ ಹೊರಗಡೆ ಬಂದಾಗ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ, ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಅವರಿಗೆ ಅನುಭವ ಹೆಚ್ಚಾಗಿ ಹೊರಗಡೆ ಬಂದಾಗ ಅವರಿಗೆ ಹೆಚ್ಚು ಭಯ ಆಗಲ್ಲ ಅಂತ ಹೇಳ್ತಾ ಇದೀರಾ. ಅವರು ಓದಿರೋದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಲ್ಲಿ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನ ಅವರು ತಿಳ್ಕೊಂಡಾಗ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗತ್ತೆ. ಪ್ರಾಬ್ಲಮ್ಸ್ ಬಂದಾಗ ಅವರು ಇನ್ನಷ್ಟು ಚೆನ್ನಾಗಿ ಅದನ್ನ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಇದೀರಾ.
5: ಹೌದು, ಚಳಿ ಟೈಮ್ ಅಲ್ಲಿ ನಾವೊಂದು ಜಾಕೆಟ್ ಜೊತೆ ಹೋಗುವಾಗ ನಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನನ್ನ ಹತ್ರ ಜಾಕೆಟ್ ಇದೆ ನಾವು ಹಾಕೋಬಹುದು ಅಂತ. ಆ ಕಾನ್ಫಿಡೆನ್ಸ್ ಅದು ಆ ಮಕ್ಳಿಗೆ ಕೊಡತ್ತೆ. ಓದೋದು ಡಿಗ್ರಿ ತಗೊಳ್ಳೋರು ಎಕ್ಸ್ಪೋಜರೇ ಇಲ್ಲ ಅಂದ್ರೂ ಮಾಡ್ತಾರೆ, ಬಟ್ ಅದು ಒಳಗೆ ಒಂದು ಭಯ ಇರುತ್ತಲ್ಲ, ಆ ಭಯನ ಇದು ಸ್ವಲ್ಪ ಕಡಿಮೆ ಮಾಡಿ ಅವ್ರಿಗೆ ಇನ್ನು ಕಾನ್ಫಿಡೆನ್ಸ್ ಕೊಡತ್ತೆ.
4: ಏನೆಲ್ಲ ಓದಿರ್ತೀವಿ ಬುಕ್ ಅಲ್ಲಿ, ಬುಕ್ ಓದಿ ಎಕ್ಸಾಮ್ ಬರೆದು ಪಾಸ್ ಮಾಡಿರ್ತೀವಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅದನ್ನ ಅಳವಡಿಸ್ಕೊಳ್ಳೋದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಂಡಸ್ಟ್ರಿಗೆ ಅಥವಾ ಹೊರಗಡೆ ಜಗತ್ತಿಗೆ ಅವರು ಕಾಲಿಟ್ಟಾಗ. ಇನ್ನು ನೀವು ಹೇಳಿದ್ದು ನಮ್ಮ

0: ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರ ಕುರಿತು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೂ ಈ ಉದ್ಯಮದ ಅರಿವು ಎಷ್ಟು ಮುಖ್ಯ ಅನ್ಸುತ್ತೆ? ಯಾಕೆಂದ್ರೆ ಈ ಇಂಡಸ್ಟ್ರಿ ಎಕ್ಸ್ಪೋಜರ್, ಈ ಪ್ರಾಕ್ಟಿಕಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತನ, ಅವರಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರು ಇದರಲ್ಲಿ ತರಬೇತಿಯನ್ನ ಪಡ್ಕೊಳ್ಬೇಕು ಅಂತ ಅನ್ಸುತ್ತಾ? ಅವರಿಗೆ ಏನು ಹೇಳ್ತೀರಾ?
1: ಇದು ತುಂಬಾ ಮುಖ್ಯವಾದ ವಿಷಯ. ಯಾಕೆಂದ್ರೆ ಟೆಕ್ನಾಲಜಿ ಬದಲಾಗ್ತಾ ಇದೆ, ಭವಿಷ್ಯದಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಯಾವುದು, ಟೆಕ್ನಾಲಜೀಸ್ ಯಾವುದು, ಅದ್ರ ಬಗ್ಗೆ ಅಪ್ಡೇಟ್ ಆಗಿರಬೇಕು. ಸೊ ಈ ಉದ್ದೇಶದಿಂದ ಈ ಫ್ಯಾಕಲ್ಟಿ ಇಮರ್ಷನ್ ಪ್ರೋಗ್ರಾಮ್, ಅದನ್ನು ನಾವು FIIP ಅಂತ ಯೋಜನೆ ಮಾಡಿದ್ದೀವಿ. ಇದರಲ್ಲಿ ನಾವು ಏನ್ ಮಾಡ್ತೀವಿ, ಯೂನಿವರ್ಸಿಟೀಸ್ ಮತ್ತೆ ಕಾಲೇಜಸ್ ತಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಅನ್ನ ಸಿಡಾಕ್ ಬ್ಯಾಂಗ್ಳೂರ್ಗೆ ಕಳಿಸಬಹುದು. ಅಲ್ಲಿ ಅವರು ನಡೆಯುತ್ತಿರುವ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಬಹುದು, ರಿಸರ್ಚರ್ಸ್ ಮತ್ತೆ ಡೊಮೇನ್ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಬಹುದು, ಎಮರ್ಜಿಸ್ ಟೆಕ್ನಾಲಜೀಸ್ ಬಗ್ಗೆ ಕಲಿತ್ಕೋಬಹುದು, ಟೆಕ್ನಿಕಲ್ ಡಿಸ್ಕಷನ್ಸ್ ಅಲ್ಲಿ ಭಾಗವಹಿಸಬಹುದು. ಸೊ ಇಂಡಸ್ಟ್ರಿ ಪ್ರಾಕ್ಟೀಸಸ್ ಬಗ್ಗೆ ನೇರ ಅನುಭವ ಪಡ್ಕೋಬಹುದು. ಸೊ ಇದನ್ನೆಲ್ಲ ಅವರು ತಮ್ಮ ಇನ್ಸ್ಟಿಟ್ಯೂಷನ್ಸ್ಗೆ ವಾಪಸ್ ಹೋಗುವಾಗ ಇದನ್ನ ಅವರು ನೂರಾರು ವಿದ್ಯಾರ್ಥಿಗಳಿಗೆ ಅವರು ಹಂಚ್ಕೋಬಹುದು. ಇದರಿಂದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಬಂದಿಲ್ಲ ಅಂದ್ರೂ ಫ್ಯಾಕಲ್ಟಿ ಮೆಂಬರ್ಸ್ಗೆ ಮುಂಚೆನೆ ಅವ್ರಿಗೆ ನೆಕ್ಸ್ಟ್ ಯಾವ ಟೆಕ್ನಾಲಜೀಸ್ ಅಪ್ಕಮಿಂಗ್ ಇದೆ ಅನ್ನೋ ಇದನ್ನ ಸ್ಟೂಡೆಂಟ್ಸ್ಗೆ ಕೊಡೋದು ಈಸಿ ಆಗುತ್ತೆ.
0: ಶಿಕ್ಷಕರು ಮೊದಲು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದನ್ನ ವಿದ್ಯಾರ್ಥಿಗಳಿಗೆ ವರ್ಗಾಯಿಸೋದು ತುಂಬಾ ಈಸಿ ಅಂತ ಅನ್ಸತ್ತೆ. ಇನ್ನು ಈಗಿನ ವಿದ್ಯಾರ್ಥಿಗಳು ಹೆಚ್ಚಾಗಿ ಇಂಟರ್ನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇಂಟರ್ನ್ಶಿಪ್ ಎಲ್ಲಿ ಮಾಡ್ಲಿ, ಎಲ್ಲಿ ಹೋಗ್ಲಿ, ಇದು ಎಷ್ಟು ಮುಖ್ಯ?
1: ಇಂಟರ್ನ್ಶಿಪ್ ಅಂದ್ರೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್, ಇದು ಖಂಡಿತ ಇದೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ, ಅವರಿಗೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಒಂದಿದೆ ಸಿಡಾಕ್ ಅಲ್ಲಿ. ಆ ಇಂಟರ್ನ್ಸ್ ಬರೋರು ರಿಸರ್ಚ್ ಮತ್ತೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಲ್ಲಿ, ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್ಸ್ ಅಲ್ಲಿ, ಇಂಡಸ್ಟ್ರಿ ವರ್ಕ್ ಫ್ಲೋಸ್ ಕಳೆದುಕೋತಾರೆ, ಇಲ್ಲಿರೋ ರಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ಅವರನ್ನ ಯೂಸ್ ಮಾಡ್ಕೊಡ್ತೀವಿ. ತುಂಬಾ ಅನುಭವ ಪಡೆಯುತ್ತಾರೆ, ಅವ್ರು ಓದಿದ ಟೂಲ್ಸ್ ಆಕ್ಚುಯಲ್ ಆಗಿ ಹೆಂಗೆ ಯೂಸ್ ಮಾಡೋದು ಅನ್ನಂತ ಅವರು ನೋಡ್ಕೋತಾರೆ. ಸೊ ಅದರಿಂದ ಅವ್ರಿಗೆ ಜಾಬ್ಸ್ ಸೀಕ್ ಮಾಡುವಾಗ, ಅದರಲ್ಲಿ ಇಂಟರ್ವ್ಯೂ ನಲ್ಲಿ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡೋದು ಸ್ವಲ್ಪ ಅವ್ರಿಗೆ ಇದು ಕಾನ್ಫಿಡೆನ್ಸ್ ಕೊಡುತ್ತೆ.
0: ಅನೇಕ ಆಪ್ಷನ್ಸ್ ಗಳು ಅವ್ರ ಮುಂದೆ ಇರುತ್ತೆ, ಒಳ್ಳೆ ವೃತ್ತಿಯನ್ನ ಆರಿಸಿಕೊಳ್ಬಹುದಾಗತ್ತೆ, ಅವ್ರಿಗೆ ಇಷ್ಟವಾದದ ಅವರಿಗೆ ಗೊತ್ತಿರುವಂತಹ ಒಂದು ಫೀಲ್ಡ್ ಗೆ ಹೋಗ್ಬಹುದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕಾರ್ಯಕ್ರಮ ಮುಗಿಸೋ ಸಮಯ ಆಯ್ತು. ಕೊನೆಯದಾಗಿ ನಮ್ಮ ಕೇಳುಗರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೆ ಶಿಕ್ಷಕರಿಗೆ ಏನು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಕಲಿಯೋದನ್ನ ಯಾವಾಗ್ಲೂ ನಿಲ್ಲಿಸಬೇಡಿ. ಕ್ಲಾಸ್ ರೂಮ್ ನಾಲೆಜ್ ತುಂಬಾ ಮುಖ್ಯ, ಅದರಲ್ಲಿ ಏನ್ ಕಲಿತೀವೋ ಅದು ನಮ್ಮ ಫೌಂಡೇಶನ್ ತರ, ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಮುಖ್ಯ. ಸೊ ಏನೇನ್ ಕಲಿತೀವೋ ಅದನ್ನ ಯೂಸ್ ಮಾಡಿ ನೋಡ್ಬೇಕು, ಹೆಂಗೆ ಇದೆ, ಅದನ್ನ ಹೆಂಗ್ ಮಾಡ್ಬೋದು, ಬೇರೆ ತರ ಮಾಡ್ಬೋದಾ ಅನ್ನೋದನ್ನೆಲ್ಲ ನೋಡ್ಬೇಕು, ಟ್ರೈ ಮಾಡಬೇಕು. ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಗಳನ್ನ ಮೀರಿ ಹೊಸ ಕಲಿಕೆ ಅನುಭವಗಳನ್ನ ನೋಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ನಿರಂತರವಾಗಿ ತಮ್ಮ ಸ್ಕಿಲ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿರ್ಬೇಕು. ಇಂಡಸ್ಟ್ರಿ ಕೂಡ ಅಕಾಡೆಮಿಯ ಜೊತೆ ಕೆಲಸ ಮಾಡಬೇಕು. ಸೊ ಆ ಕೊಲಾಬರೇಷನ್ ಬಂದ್ರೆ ಸ್ಟೂಡೆಂಟ್ಸ್, ಇಂಡಸ್ಟ್ರಿ, ಅಕಾಡೆಮಿಯ, ಫ್ಯಾಕಲ್ಟಿ ಎಲ್ಲ ಜೊತೆಯಾಗಿ ಸೇರಿ ನಮ್ದು ಎಲ್ಲಾ ಸ್ಕಿಲ್ ಸೆಟ್ ಅನ್ನು ಜಾಸ್ತಿ ಮಾಡಿಕೊಂಡ್ರೆ ಔಟ್ಪುಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಸಿಡಾಕ್ ಬ್ಯಾಂಗ್ಳೂರ್ ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳು, ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಈ ಕೊಲಾಬರೇಟಿವ್ ಲರ್ನಿಂಗ್ ಆಪರ್ಚುನಿಟೀಸ್ ಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಿ.
0: ಇನ್ನು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು, ನಮಸ್ಕಾರ.
0: ಪ್ರಿಯ ಕೇಳುಗರೆ, ಇವತ್ತಿನ ಈ ಸಂಚಿಕೆ ನಿಮಗೆ ಸ್ಫೂರ್ತಿದಾಯಕವಾಗಿತ್ತು, ಮಾಹಿತಿ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
2: ತರಗತಿ ಆಚೆಗಿನ ಕಲಿಕೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು

0: ಎಸ್ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆತ್ಮೀಯ ಕೇಳುಗರೆ, ಹೆಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಇದೇ ಜೂನ್ 24ರ ಬುಧವಾರ ಇಂದು ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ. ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ತಜ್ಞ ವೈದ್ಯರೊಂದಿಗೆ ನೇರ ಸಂವಾದ ನಡೆಸಬಹುದು. ಆಕಾಶವಾಣಿಯ ಶ್ರೋತೃಗಳು ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2452258, ಮತ್ತೊಂದು ಸಂಖ್ಯೆ 2462889. ಎಸ್ಟಿಡಿ ಕ್ರಮಾಂಕ 08172. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ. ಕರೆ ಮಾಡಿ ತಜ್ಞ ವೈದ್ಯರೊಂದಿಗೆ ಮಾತನಾಡಿ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ಕಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.

0: ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತೀ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ.
1: ಆತ್ಮೀಯ ಕೇಳುಗರೆ,
2: ಹಲೋ, ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮ.
1: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ
2: June 25 ಗುರುವಾರ, ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
1: ಹಾಸನದ ಜಿಲ್ಲಾಧಿಕಾರಿಗಳಾದ KS ಲತಾ ಕುಮಾರಿ ಅವರು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
2: ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಚಟುವಟಿಕೆಗಳ ಕುರಿತು ಮಾರ್ಗದರ್ಶನ ಮಾಡಲಿದ್ದಾರೆ.
1: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
3: ಹಾಸನ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು KS ಲತಾ ಕುಮಾರಿ, ಜಿಲ್ಲಾಧಿಕಾರಿಗಳು ಹಾಸನ. ನಿಮಗೆ ಒಂದು ಮುಖ್ಯವಾದ ವಿಷಯವನ್ನ ತಿಳಿಸಬೇಕಾಗಿದೆ. SIR

0: ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಮ್ಮ ಬಿ ಎಲ್ ಓಸ್ ಮತಘಟ್ಟ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್ ಮನೆ ಮನೆಗೆ ಭೇಟಿಯನ್ನು ನೀಡ್ತಾರೆ, ಮಾಹಿತಿಯನ್ನು ಕೋರಿ ತಮ್ಮ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ನಾವು ತಿಳಿದುಕೊಳ್ಳೋಣ ದಿನಾಂಕ 25 ಬೆಳಿಗ್ಗೆ 9 ಗಂಟೆಗೆ.
1: ಇದರೊಂದಿಗೆ ಜಿಲ್ಲೆಯ ವಿವಿಧ ನಾಗರಿಕ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಬಹುದು.
2: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 7:35 ನಿಮಿಷಗಳಾಗುತ್ತಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು ಶೇಕಡ 5.4% ಪ್ರಗತಿ. ಹಾರ್ಮೋ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೇಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಉನ್ನತ ಮಟ್ಟದ ಸಭೆಯಲ್ಲಿ ಭಯೋತ್ಪಾದನೆ ಮತ್ತು ಸೈಬರ್ ಬೆದರಿಕೆಗಳು ಸೇರಿದಂತೆ ವ್ಯಾಪಕ ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಲವಾದ ಸಹಕಾರವನ್ನು ನೀಡುವಂತೆ ಸದಸ್ಯ ರಾಷ್ಟಗಳು ಕರೆ ನೀಡಿವೆ. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಅಂತಾರಾಷ್ಟೀಯ ಸಮುದಾಯವು ಎದುರಿಸುತ್ತಿರುವ ಸಾಂಪ್ರದಾಯಿಕ ಮತ್ತು ಉದಯೋನ್ಮುಖ ಬೆದರಿಕೆಗಳ ಕುರಿತು ಚರ್ಚಿಸಲಾಯಿತು. ಗಡಿಗಳನ್ನು ಮೀರಿ ಬೆಳೆಯುತ್ತಿರುವ ಭದ್ರತಾ ಅಪಾಯಗಳ ಮೇಲೆ ಸಭೆಯು ಪ್ರಮುಖವಾಗಿ ಗಮನಹರಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇಂಧನ ಮತ್ತು ಆಹಾರ ಭದ್ರತೆಯಿಂದ ಹಿಡಿದು ಹವಾಮಾನ ವೈಪರೀತ್ಯ ಹಾಗೂ ಭಯೋತ್ಪಾದಕ ಸಂಘಟನೆಗಳು ಹೊಸ ತಂತ್ರಜ್ಞಾನಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ವಿಷಯಗಳ ಬಗ್ಗೆ ಪ್ರತಿನಿಧಿಗಳು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಡೆದಿದ್ದ ಭಯೋತ್ಪಾದನೆ ನಿರೋಧಕ ಹಾಗೂ ಮಾಹಿತಿ ತಂತ್ರಜ್ಞಾನ ಬಳಕೆ ಭದ್ರತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಕಾರಿ ತಂಡಗಳ ಸಭೆಯ ಫಲಿತಾಂಶಗಳನ್ನು ಇದೇ ವೇಳೆ ಪರಿಶೀಲಿಸಲಾಯಿತು. ಭದ್ರತಾ ಸಾಮರ್ಥ್ಯ ವೃದ್ಧಿ, ಮಾಹಿತಿ ಹಂಚಿಕೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವಿನ ಸಮನ್ವಯದ ಮೂಲಕ ಭಯೋತ್ಪಾದನೆ ಹಾಗೂ ಸೈಬರ್ ಅಪಾಯಗಳನ್ನು ಸಾಮೂಹಿಕವಾಗಿ ಹತ್ತಿಕ್ಕಲು ನಾಯಕರು ಬೆಂಬಲ ಸೂಚಿಸಿದರು. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಶೀರ್ಷಿಕೆಯಡಿ 2026ರಲ್ಲಿ ಭಾರತ ವಹಿಸಿಕೊಂಡಿರುವ ಬ್ರಿಕ್ಸ್ ಅಧ್ಯಕ್ಷತೆಗೆ ಎಲ್ಲಾ ರಾಷ್ಟಗಳ ಭದ್ರತಾ ಸಲಹೆಗಾರರು ಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಸಭೆ ಸಂಪನ್ನಗೊಂಡ ನಂತರ ನಿಯೋಗದ ಸದಸ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಸದೃಢ ಆರ್ಥಿಕತೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬೆಳವಣಿಗೆಗಾಗಿ ಬಲವಾದ ಬಹುಪಕ್ಷೀಯ ಸಹಕಾರ ಅಗತ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಳವಣಿಗೆಗಾಗಿ ಜಾಗತಿಕ ಸಂಗಮ ಶೃಂಗಸಭೆಯನ್ನುದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ಪರಿಣಾಮಗಳು ಅಭಿವೃದ್ಧಿಶೀಲ ರಾಷ್ಟಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟಗಳ ಮೇಲೆ ಅಸಮ ಪ್ರಮಾಣದಲ್ಲಿ ಬೀಳುತ್ತಿದ್ದು ಇದನ್ನು ಎದುರಿಸಲು ಸಂಘಟಿತ ಜಾಗತಿಕ ಕ್ರಮ ಅನಿವಾರ್ಯವಾಗಿದೆ ಎಂದರು. ಭಾರತದ ಆರ್ಥಿಕ ಪ್ರಗತಿ ಉಲ್ಲೇಖಿಸಿದ ಸಚಿವರು, ದೇಶದ ಬೆಳವಣಿಗೆಯು ಪ್ರಮುಖವಾಗಿ ದೇಶೀಯ ಬೇಡಿಕೆಯಿಂದ ಪ್ರೇರಿತವಾಗಿದೆ. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು ಮಧ್ಯಮ ಅವಧಿಯಲ್ಲಿ ಜಿಡಿಪಿ ಬೆಳವಣಿಗೆಯು 7%+ ಭದ್ರವಾಗಿರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು.

0: ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯಲ್ಲಿ G7 ರಾಷ್ಟಗಳು ಹಾಗೂ ಅಂತಾರಾಷ್ಟೀಯ ಹಣಕಾಸು ನಿಧಿ IMF ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು ಶೇಕಡ 5.4% ಪ್ರಗತಿ ಸಾಧಿಸಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಾಹಿರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಟ್ರೇಡ್ ವಾಚ್ ಕ್ವಾರ್ಟರ್ಲಿ ವರದಿಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾತನಾಡಿದ ಅವರು, ಕಳೆದ ತ್ರೈಮಾಸಿಕದಲ್ಲಿ ಭಾರತದ ರಫ್ತು ಪ್ರಮಾಣವು $1.84 trillion ತಲುಪಿದ್ದು ಆಮದು ಪ್ರಮಾಣವು ಶೇಕಡ 6.5% ಹೆಚ್ಚಳವಾಗಿದೆ ಎಂದು ವಿವರ ನೀಡಿದರು. ಪಶ್ಚಿಮ ಏಷ್ಯಾದ ಪ್ರಸಕ್ತ ಬಿಕ್ಕಟ್ಟಿನ ಕುರಿತು ಪ್ರಸ್ತಾಪಿಸಿದ ಅವರು, ಈ ಪರಿಸ್ಥಿತಿಯು ತಾತ್ಕಾಲಿಕವಾಗಿದ್ದು ಶೀಘ್ರದಲ್ಲೇ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಹಾರ್ಮೋ ಜಲಸಂಧಿಯಲ್ಲಿ ಸಿಲುಕಿರುವ 11,000 ಹೆಚ್ಚು ನಾವಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಯೋಜನೆಯನ್ನು ಅಂತಾರಾಷ್ಟೀಯ ಕಡಲ ಸಂಸ್ಥೆ IMO ಪ್ರಕಟಿಸಿದೆ. ಈ ಕಾರ್ಯಾಚರಣೆಗೆ ಅಗತ್ಯವಿರುವ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲಾಗಿದ್ದು, ಅಮೆರಿಕ ಹಾಗೂ ಇರಾನ್ ನಡುವಿನ ತಿಳುವಳಿಕಾ ಪತ್ರದ ಅನ್ವಯ ಇರಾನ್, ಒಮಾನ್ ಸೇರಿದಂತೆ ಪ್ರಾದೇಶಿಕ ರಾಷ್ಟಗಳ ಸಹಕಾರದೊಂದಿಗೆ ತೆರವು ಪ್ರಕ್ರಿಯೆ ನಡೆಯಲಿದೆ ಎಂದು IMO ಪ್ರಧಾನ ಕಾರ್ಯದರ್ಶಿ ಆಸಿಯನ್ಯೋ ಡೊಮಿಂಗ್ವೇಸ್ ತಿಳಿಸಿದ್ದಾರೆ. ಇದೇ ವೇಳೆ ಜಿನೆವಾದ ವಿಶ್ವಸಂಸ್ಥೆ ಕಚೇರಿಯ ಇರಾನ್ ರಾಯಭಾರಿ ಅಲಿ ಬಹರೇನಿ ಅವರು ಮಾತನಾಡಿ, ವಾಣಿಜ್ಯ ಹಡಗುಗಳ ಸಂಚಾರಕ್ಕಾಗಿ ಹಾರ್ಮೋ ಜಲಸಂಧಿಯನ್ನು ಯಾವುದೇ ಸುಂಕವಿಲ್ಲದೆ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ ಎಂದಿದ್ದಾರೆ. ಅಮೆರಿಕ ಇರಾನ್ ನಡುವಿನ ಮಾತುಕತೆಗಳ ಆಧಾರದ ಮೇಲೆ 60 ದಿನಗಳ ನಂತರ ಪ್ರಸಕ್ತ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅತಿಸಣ್ಣ ಮತ್ತು ಮಧ್ಯಮ ಉದ್ಯಮ MSME ಮಾರಾಟಗಾರರ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಹಾಗೂ ಹಣಕಾಸು ಪೂರೈಕೆದಾರರಿಗೆ ಸಾಲ ಖಾತರಿಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಟ್ರೇಡ್ ರಿಸೀವೆಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಟ್ರೇಡ್ಸ್ ಕುರಿತ ಅಂತಿಮ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಟ್ರೇಡ್ಸ್ ಒಂದು ಆನ್ಲೈನ್ ವೇದಿಕೆಯಾಗಿದ್ದು, ಸಣ್ಣ ಉದ್ಯಮಗಳು ತಮ್ಮ ಬಾಕಿ ಇರುವ ಬಿಲ್ಗಳು ಅಥವಾ ವ್ಯಾಪಾರ ಪಡೆಯಬೇಕಾದ ಮೊತ್ತಗಳನ್ನು ಬ್ಯಾಂಕ್ಗಳು ಹಾಗೂ ಇತರೆ ಹಣಕಾಸು ಸಂಸ್ಥೆಗಳ ಮೂಲಕ ಹರಾಜು ಹಾಕಿ ಕಾರ್ಯಾಚರಣಾ ಬಂಡವಾಳವನ್ನು ಪಡೆದುಕೊಳ್ಳಲು ನೆರವಾಗುತ್ತದೆ. ನಿನ್ನೆ ಹೊರಡಿಸಿದ ನಿರ್ದೇಶನದಲ್ಲಿ ಟ್ರೇಡ್ಸ್ಗೆ ಸಂಬಂಧಿಸಿದ ಪ್ರಸ್ತುತ ಸೂಚನೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿರುವುದಾಗಿ RBI ತಿಳಿಸಿದೆ. ಅವುಗಳನ್ನು ಒಂದೇ ಚೌಕಟ್ಟಿನಡಿ ಏಕೀಕರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದೆ. ಟ್ರೇಡ್ಸ್ ನಿರ್ವಹಣಾ ಸಂಸ್ಥೆಗಳ ಕನಿಷ್ಠ ನಿವ್ವಳ ಮೌಲ್ಯದ ಅಗತ್ಯತೆಯನ್ನು ಇತರೆ ಬ್ಯಾಂಕೇತರ ಪಾವತಿ ವ್ಯವಸ್ಥೆ ನಿರ್ವಹಣಾ ಸಂಸ್ಥೆಗಳಿಗೆ ಅನ್ವಯವಾಗುವ 25 ಕೋಟಿ ರೂಪಾಯಿಗಳ ಮಟ್ಟಕ್ಕೆ ಸಮನ್ವಯಗೊಳಿಸಲಾಗಿದೆ. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳು ಈ ಮಾನದಂಡವನ್ನು 2028 March 31 ಪೂರೈಸಬೇಕು ಎಂದು RBI ತಿಳಿಸಿದೆ. ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ನಗರದಲ್ಲಿ ಕಳೆದ ಭಾನುವಾರ ನಡೆದ ದುರಂತದಲ್ಲಿ ಭಾರತೀಯ ನಾಗರಿಕರು ಜೀವ ಕಳೆದುಕೊಂಡಿರುವುದಕ್ಕೆ ಕತಾರ್ ದೇಶದ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ ಅವರು, ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ ಕತಾರ್ ನಾಯಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದು, ಗಾಯಾಳುಗಳಿಗೆ ಅಲ್ಲಿನ ಆಡಳಿತವು ಒದಗಿಸಿದ ತ್ವರಿತ ವೈದ್ಯಕೀಯ ನೆರವನ್ನು ಶ್ಲಾಘಿಸಿದ್ದಾರೆ. ಇದೇ ವೇಳೆ ಉಭಯ ನಾಯಕರು ತಮ್ಮ ನಾಗರಿಕರ ಯೋಗಕ್ಷೇಮ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಲ್ಲದೆ ಪರಸ್ಪರ ಬೆಂಬಲ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆಗಳ ಮೇಲೆ ದಾಳಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದೆ. ಇದರೊಂದಿಗೆ ದಾಳಿಗೆ ತುತ್ತಾದ ಸೈನಿಕರು ಯಾವುದೇ ದೇಶಕ್ಕೆ ಸೇರಿದವರು ಆಯಾ ದೇಶಗಳನ್ನು ತನಿಖೆಯಲ್ಲಿ ಭಾಗಿಯಾಗಿಸಿಕೊಳ್ಳುವುದನ್ನು ನಿರ್ಣಯವು ಬೆಂಬಲಿಸಿದೆ. ಶಾಂತಿಪಾಲಕರು ಅಥವಾ ಅವರ ನೆಲೆಗಳ ಮೇಲಿನ ದಾಳಿಯು ಯುದ್ಧಾಪರಾಧಕ್ಕೆ ಸಮಾನವಾಗಬಹುದು ಎಂದು ಪುನರುಚ್ಚರಿಸಿರುವ ಮಂಡಳಿಯು, ಸಂಘರ್ಷದಲ್ಲಿ ತೊಡಗಿರುವ ಎಲ್ಲಾ ಬಣಗಳು ವಿಶ್ವಸಂಸ್ಥೆಯ ಸಿಬ್ಬಂದಿ ವಿಷಯದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಪಾಲಿಸಬೇಕು ಎಂದು ಸೂಚಿಸಿದೆ. ಭಾರತ ಸೇರಿದಂತೆ 150 ದೇಶಗಳು ಈ ನಿರ್ಣಯವನ್ನು ಜಂಟಿಯಾಗಿ ಪ್ರಾಯೋಜಿಸಿದ್ದು, ಇದು ಶಾಂತಿಪಾಲಕರ ಸುರಕ್ಷತೆಯ ಕುರಿತು ಅಂತಾರಾಷ್ಟೀಯ ಸಮುದಾಯಕ್ಕಿರುವ ಕಳಕಳಿಯನ್ನು ಪ್ರತಿಬಿಂಬಿಸುತ್ತದೆ.

0: ಡಿಜಿಟಲ್ ಮಿಶ್ರಣ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲಾಗಿದೆ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಆಧಾರರಹಿತ ಹೇಳಿಕೆಗಳು ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಗುರಿಯನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಗಮನಿಸಿದ್ದು, E20 ಪೆಟ್ರೋಲ್ ಅನ್ನು ಪರಿಚಯಿಸಿದಾಗಿನಿಂದ ಎಥೆನಾಲ್ ಮಿಶ್ರಣಕ್ಕೆ ಕಾರಣವಾದ ಎಂಜಿನ್ ವೈಫಲ್ಯ ಅಥವಾ ವಾಹನ ಸ್ಥಗಿತದ ಯಾವುದೇ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅಮೆರಿಕದ ಹ್ಯೂಸ್ಟನ್ನಲ್ಲಿ ನಡೆದ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕೆ ಗುಂಪಿನ ಪಂದ್ಯದಲ್ಲಿ ಪೋರ್ಚುಗಲ್ ತಂಡ ಉಜ್ಬೆಕಿಸ್ತಾನದ ವಿರುದ್ದ 5-0 ಗೋಲುಗಳ ಭರ್ಜರಿ ಜಯ ಸಾಧಿಸಿದೆ. ತಾರಾ ಆಟಗಾರ 41 ವರ್ಷದ ಕ್ರಿಸ್ಟಿಯಾನೋ ರೊನಾಲ್ಡೋ ಪೋರ್ಚುಗಲ್ ಪರ 2 ಗೋಲುಗಳನ್ನು ಗಳಿಸಿದರು. ರೊನಾಲ್ಡೋ ತಮ್ಮ ಗೋಲುಗಳೊಂದಿಗೆ 6 ವಿಭಿನ್ನ ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಫಾಕ್ಸ್ ಬರೋದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಘಾನಾ ನಡುವಿನ ಎಲ್ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾದಲ್ಲಿ ಕೊನೆಗೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ. ಹಾರ್ಮೋಜ್ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೆಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಹಾಡಿರುವ ಜೀವು ದೇಶಂಕರ್ ಅವರ ಗೀತೆ, ಎಂ ರಂಗರಾವ್ ಸಂಗೀತ ನೀಡಿರುವ ಚಿತ್ರ ಹೊಸ ಬೆಳಕು.

0: ಆತ್ಮೀಯ ಕೇಳುಗರೆ, ಹೆಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಇದೇ ಜೂನ್ 24ರ ಬುಧವಾರ ಇಂದು ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ತಜ್ಞ ವೈದ್ಯರೊಂದಿಗೆ ನೇರ ಸಂವಾದ ನಡೆಸಬಹುದು. ಆಕಾಶವಾಣಿಯ ಶ್ರೋತೃಗಳು ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2452258, ಮತ್ತೊಂದು ಸಂಖ್ಯೆ 2462898. ಎಸ್ಟಿಡಿ ಕ್ರಮಾಂಕ 08172. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಕರೆ ಮಾಡಿ ತಜ್ಞ ವೈದ್ಯರೊಂದಿಗೆ ಮಾತನಾಡಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
5: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
6: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
7: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ದೊಡ್ಡರಂಗೇಗೌಡ ಅವರ ಗೀತೆ, ಎಂ ರಂಗರಾವ್ ಸಂಗೀತ ನೀಡಿರುವ ಚಿತ್ರ ಮುದುಡಿದ ತಾವರೆ ಅರಳಿತು.

ಪ್ರಿಯ ಕೇಳಿದರೆ, ಇಂದು ಬೆಳಿಗ್ಗೆ 9 ಗಂಟೆಗೆ ಯೋಗಾಮೃತ. ಇವತ್ತಿನ ವಿಷಯ ಸಕ್ಕರೆ ಕಾಯಿಲೆ ಮತ್ತು ಯೋಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಶಿವಮೂರ್ತಿ ರುದ್ರಸೃಷ್ಟಿ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿಮಲ್ ಸೂದನ್. ಇಂದು ಬೆಳಗ್ಗೆ 8:30 ರೇಡಿಯೋ ಡಾಕ್ಟರ್. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452558. ಎಸ್ಟಿಡಿ ಕೋಡ್ ಸಂಖ್ಯೆ 081272. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಿಯ ಕೇಳುಗ ಗಮನಿಸಿ, ಈ ಬೆಳಗ್ಗೆ 10 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ ಹೇಮಕೋಟ. ಇವತ್ತಿನ ವಿಷಯ ಬರವಣಿಗೆ ಬಾಯಿ ಮಾತು. ನೆನಪಿಡಿ, ಇಂದು ಬೆಳಗ್ಗೆ 10 ಗಂಟೆಗೆ ಹೇಮಕೋಟ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಇವತ್ತಿನ ವಿಷಯ ಬರವಣಿಗೆ ಬಾಯಿ ಮಾತು. ಈ ವಿಚಾರ ಕುರಿತು ನಮ್ಮೊಂದಿಗೆ ಮಾತನಾಡಬಹುದು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳೊಂದಿಗೆ. ಇನ್ನು ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನವತಾರೆ ಚಿತ್ರದ್ದು. ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: stronger cooperation to address widening range of global security challenges, including terrorism and cyber threats. Prime Minister Narendra Modi gets condolence call from Qatar's Emir after 12 Indians killed in Ras Laffan gas plant blast. India strongly criticizes Pakistan's remarks over situation in POK, says Islamabad deflects attention away from its human rights abuses. India and United States open high-level trade talks in New Delhi to recalibrate proposed bilateral trade agreement. And in FIFA World Cup, Portugal thrash Uzbekistan 5-0. Match between England and Ghana draw goalless. For details of these stories and more, log on to our website www.newsonair.gov.in and News on EIR app. And with that, we end the morning news. Have a nice day.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ರೇಡಿಯೋ ಡಾಕ್ಟರ್ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರಕಲಗೂಡು ವಿಮಸೂದನ್. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258 ಎಸ್ಟಿಡಿ ಕೋಡ್ ಸಂಖ್ಯೆ 081-72. ಬನ್ನಿ ಈಗ ಕೇಳೋಣ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಹಲೋ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳು. ಈ ವಿಷಯನ ಯಾಕೆ ಆಯ್ಕೆಯನ್ನು ಮಾಡ್ಕೊಂಡು ಅಂತ ಹೇಳಿದರೆ, ಸಾಮಾನ್ಯವಾಗಿ ನಾವು ಲೇಡಿ ಡಾಕ್ಟರ್ಸ್ ಅಂತ ಹೇಳಿ ಏನು ಕರಿತೀವೋ ಅಥವಾ ಸ್ತ್ರೀರೋಗ ತಜ್ಞರು ಅಂತೇಳಿ ಏನು ಕರಿತೀವೋ, ಇಲ್ಲಿಗೆ ಇವತ್ತು ತುಂಬ ಜನ ಈ ಮೂತ್ರ ಸಂಬಂಧಿ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಬಂದು ಅವರನ್ನು

0: ಸಂಪರ್ಕವನ್ನು ಮಾಡುವಂಥದ್ದು ಸಾಮಾನ್ಯವಾಗಿ ಆಗಿದೆ. ಹಿಂದೆಲ್ಲ ಸಾಮಾನ್ಯವಾಗಿ ವಯಸ್ಕರಲ್ಲಿ ಈ ಥರದ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾ ಇತ್ತು, 40 ವರ್ಷದ ನಂತರ 50 ವರ್ಷದ ನಂತರ ಈ ಥರ ಸಮಸ್ಯೆಗಳು. ಆದರೆ ಇತ್ತೀಚೆಗೆ ಮಕ್ಕಳಲ್ಲೂ ಕೂಡ, ಹೆಣ್ಣು ಮಕ್ಕಳಲ್ಲೂ ಕೂಡ, ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿಯೂ ಕೂಡ ಇದೊಂದು ಸಾಮಾನ್ಯವಾದಂತಹ ಸಮಸ್ಯೆ ಆಗಿರ್ತಕ್ಕಂಥದ್ದು. ಯಾಕೆ ಈ ಸಮಸ್ಯೆ ಇಷ್ಟೊಂದು ದೊಡ್ಡದಾಗಿ ಇವತ್ತು ಮಹಿಳೆಯರನ್ನು ಅಥವಾ ಹೆಣ್ಣು ಮಕ್ಕಳನ್ನು ಕಾಡ್ತಾ ಇದೆ? ಇದಕ್ಕೆ ಈ ಜೀವನ ಶೈಲಿ ಏನಾದರೂ ಕಾರಣವಾಗಿದೆಯಾ? ಯಾಕೆ ಪದೇ ಪದೇ ಮೂತ್ರ ಸಂಬಂಧಿ ಸೋಂಕು ಕಾಣಿಸಿಕೊಳ್ತಕ್ಕಂಥದ್ದು? ಈ ಥರದ ವಿಚಾರಗಳನ್ನು ಮಹಿಳೆಯರಿಗೆ ತಿಳಿಸ್ಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಒಂದು ವಿಷಯವನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ನೀವು ಕರೆಗಳನ್ನು ಮಾಡಬಹುದು, ತಜ್ಞ ವೈದ್ಯರೊಂದಿಗೆ ನೇರವಾಗಿ ಮಾತನಾಡಬಹುದು. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 246-289, ಮತ್ತೊಂದು ಸಂಖ್ಯೆ 245-258, STD ಕೋಡ್ ಸಂಖ್ಯೆ 08172. ಆರಂಭದ ಒಂದು 5-10 ನಿಮಿಷಗಳ ಕಾಲ ಈ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ವೈದ್ಯರು ತಮಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಆನಂತರ ನೀವು ನಿಮ್ಮ ಪ್ರಶ್ನೆಗಳನ್ನು, ಸಮಸ್ಯೆಗಳನ್ನು ಅವರ ಹತ್ರ ಹಂಚಿಕೊಳ್ಳಬಹುದು, ಅದಕ್ಕೆ ಪರಿಹಾರವನ್ನು ಕೂಡ ಪಡೆದುಕೊಳ್ಳಬಹುದು. ಮೇಡಮ್, ಇದೊಂದು ಸಾಮಾನ್ಯವಾದಂತಹ ಸಮಸ್ಯೆಯಾಗಿ ಯಾಕೆ ಪರಿಣಮಿಸಿದೆ ಇವತ್ತು?
1: ನೋಡಿ, ಮೂತ್ರಕೋಶದಲ್ಲಿ ಬಹಳಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಲ್ಲಿ ಅವರ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಏನು ಯೂರಿತ್ರ ಅಂತ ಟ್ಯೂಬ್ ಪೈಪು ಮತ್ತು ಓಪನಿಂಗ್ ಇರುತ್ತೆ, ಮತ್ತು ಅವರ ಜನನೇಂದ್ರಿಯಗಳು ಅಂದರೆ ಯೋನಿ ಮತ್ತು ಮೋಷನ್ ಮಾಡ್ತಕ್ಕಂಥ ಏನಸ್ಸು ಸಹ ಭಾಳ ಪಕ್ಕಪಕ್ಕದಲ್ಲೇ ಇರುತ್ತೆ. ಮತ್ತು ಮಹಿಳೆಯರಲ್ಲಿ ಈ ಒಂದು ಯೂರಿತ್ರ ಅನ್ನೋದು ಭಾಳ ಶಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಮೂತ್ರಕೋಶದ ಸಮಸ್ಯೆಗಳು, ಅದರಲ್ಲೂ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಲ್ವ, ಏನು ಸೋಂಕು ತಗಲ್ತಕ್ಕಂಥದ್ದು, ಈ ಯೂರಿನರಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಮಹಿಳೆಯರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇರೋದು ಅವು ಪಕ್ಕಪಕ್ಕ ಇರ್ತಕ್ಕಂಥ ಒಂದು ಕಾರಣಕ್ಕಾಗಿ. ಅದರ ಜೊತೆಗೆ ನಮ್ಮ ಮಹಿಳೆಯರಲ್ಲಿ ಜೀವನ ಶೈಲಿನಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಅದರಲ್ಲಿ ಅದರಲ್ಲಿ ಮುಖ್ಯವಾಗಿ ಏನಂದರೆ, ನೀರಿನ ಅಂಶವನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಸೇವಿಸ್ತಾ ಇಲ್ಲ ಅವರು. ಈ ನೀರನ್ನು ಸೇವಿಸ್ತೇನೆ, ಮತ್ತು ಆಹಾರದಲ್ಲೂ ಸಹ ತರಕಾರಿಗಳು, ಹಣ್ಣುಗಳು, ಈ ಫೈಬರ್ ಡಯೆಟ್ಟು, ಮತ್ತು ಅವರಿಗೆ ಉಪಯೋಗ ಆಗ್ತಕ್ಕಂಥ ಪ್ರೀಬಯೋಟಿಕ್ಸ್ ಅಂತ ಹೇಳ್ತೀವಿ, ಇದು ಇರ್ತಕ್ಕಂಥ ಆಹಾರಗಳು, ಉದಾಹರಣೆಗೆ ಮಜ್ಜಿಗೆ, ಮೊಸರು, ಕೆಲವು ತರಕಾರಿಗಳು, ಇದನ್ನು ಮತ್ತು ಅವರ ಶರೀರದಲ್ಲಿ ಅವರು ಆಹಾರದಲ್ಲಿ ತಗೋತಾ ಇಲ್ಲ. ಮತ್ತು ಶಾಲಾ ಮಕ್ಕಳಲ್ಲಿ ನೀವು ಹೇಳಿದ್ರಲ್ವ, ಈ ಶಾಲಾ ಮಕ್ಕಳು ಏನು ಮಾಡ್ತಾರೆ, ಉದಾಹರಣೆಗೆ ಪ್ರೌಢಾವಸ್ಥೆ ಹೆಣ್ಮಕ್ಳಿರ್ಬೋದು, ಅವರು ಋತುಸ್ರಾವ ಶುರುವಾಗಿರುತ್ತೆ, ಶಾಲೆಗೆ, ಟ್ಯೂಷನ್ಗೋ ಅಥವಾ ಕೋಚಿಂಗ್ ಸೆಂಟರ್ಗೋ ಹೋಗ್ತಾರೆ. ಅಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕಲ್ಲ, ಅಲ್ಲಿ ಹೋಗಿ ಮಾಡಬೇಕಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ನೀರನ್ನು ಸೇವನೆ ಮಾಡೋದೇ ಇಲ್ಲ ಒಂದು 7-8 ಗಂಟೆ ಸಮಯ. ಇದು ಬಹಳ ತಂದೆ ತಾಯಿಗಳು ನಮ್ಮಲ್ಲಿ ಬಂದು ಹೇಳ್ತಾರೆ, ನೀರಿನ ಬಾಟ್ಲ್ ಹಾಗೆ ವಾಪಸ್ ಬರುತ್ತೆ, ಆ ಹೆಣ್ಣು ಮಗುಗೆ ಯಾಕಮ್ಮ ಕುಡಿಯಲ್ಲ ಅಂದರೆ ಅಲ್ಲಿ ಟಾಯ್ಲೆಟ್ ಸ್ವಚ್ಛ ಇರಲ್ಲ, ಶೌಚಾಲಯ ಸ್ವಚ್ಛ ಇರಲ್ಲ, ಶೌಚಾಲಯಕ್ಕೆ ನಾನು ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಅನ್ನೋ ಒಂದು ಕಾರಣವನ್ನು ಅವರು ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಪೋಷಕರು, ಶಾಲಾ ಕಾಲೇಜಲ್ಲಿ ಇರ್ತಕ್ಕಂಥ ಯಾರು ಅಡ್ಮಿನಿಸ್ಟ್ರೇಟರ್ಗಳು ಇದನ್ನು ಗಮನದಲ್ಲಿಟ್ಟುಕೊಂಡು, ಶೌಚಾಲಯ ಬಹಳ ಮುಖ್ಯವಾದ ಒಂದು ಕೊಠಡಿ, ನಮ್ಮ ಶಾಲೆನಲ್ಲಾಗ್ಬೋದು ಮನೆಯಲ್ಲಾಗ್ಬೋದು, ಇದಕ್ಕೆ ಸ್ವಚ್ಛತೆಯನ್ನು ಇರಬೇಕು, ಅದಕ್ಕೆ ಮೂಲ ಸೌಕರ್ಯಗಳು ಅಂದರೆ ನೀರಿರಬೇಕು, ಒಂದು ಡಸ್ಟ್ಬಿನ್ ಇರಬೇಕು, ಕೈ ತೊಳೆಯೋದಕ್ಕೆ ಒಂದು ಜಾಗ ಇರಬೇಕು, ಈ ವ್ಯವಸ್ಥೆಯನ್ನು ನಮ್ಮ ಮಕ್ಕಳಿಗೆ ಮಾಡಿಕೊಡ್ಬೇಕು. ಆವಾಗ ಆಮೇಲೆ ಪೋಷಕರು ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಿಂದನೇ ನೀರಿನ ಪ್ರಮಾಣವನ್ನು, ಸಾಮಾನ್ಯವಾಗಿ ನಾವು 1.5-2 ಲೀಟರ್ ನೀರನ್ನು ಒಂದು ದಿನದಲ್ಲಿ ಸೇವನೆ ಮಾಡಬೇಕು ಅಂತ ಹೇಳ್ತೀವಿ. ಸೊ ಈ ನೀರನ್ನು ಸೇವನೆ ಮಾಡಿದಾಗ ಏನಾಗುತ್ತೆ, ಮೂತ್ರ ವಿಸರ್ಜನೆ ಫ್ರೀಕ್ವೆಂಟ್ ಮಾಡಬೇಕು ಅಂತ ಅನಿಸುತ್ತೆ. ಮತ್ತು ಆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅಂದಾಗ ಅದನ್ನು ತಡೆ ಹಿಡಿಬಾರ್ದು, ತುಂಬ ಹೊತ್ತು ತಡೆ ಹಿಡಿಯೋದ್ರಿಂದ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಹೇಗೆ ಅದರಲ್ಲಿ ಕ್ರಿಮಿಕೀಟಗಳು ಸೇರಿಕೊಳ್ಳುತ್ತೋ ಹಾಗೆ ಆ ಮೂತ್ರದಲ್ಲಿ ಇರತಕ್ಕಂಥ ನಾರ್ಮಲ್ ಕ್ರಿಮಿಕೀಟಗಳು ಇರುತ್ತೆ ನಮ್ಮ ಶರೀರದಲ್ಲಿ, ಅದು ಹೆಚ್ಚು ಪ್ರಮಾಣದಲ್ಲಿ ಮಲ್ಟಿಪ್ಲೈ ಆಗಿ ಅದು ಸೋಂಕಾಗಿ ಪರಿವರ್ತನೆ ಆಗುತ್ತೆ. ಸೊ ಸೋಂಕಾದಾಗ ಶುರುವಿನ ಹಂತದಲ್ಲಿ ಏನೂ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಿಲ್ಲ, ಸೋಂಕು ಸ್ವಲ್ಪ ಹೆಚ್ಚು ಪ್ರಮಾಣ ಆದಾಗ

0: ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನ್ಸುತ್ತೆ ಮೊದಲನೇದು. ಎರಡನೇದು ನೋವು ಕಾಣಿಸ್ಕೋಬಹುದು ಅಥವಾ ಉರಿ ಕಾಣಿಸ್ಕೋಬಹುದು. ಅದನ್ನೂ ಸಹ ನಾವು ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಜ್ವರ ಶುರುವಾಗುತ್ತೆ, ಚಳಿ ಜ್ವರ ಶುರುವಾಗುತ್ತೆ. ಮತ್ತು ಈ ಮೂತ್ರಕೋಶದಲ್ಲಿ ಆಗ್ತಕ್ಕಂಥ ಇನ್ಫೆಕ್ಷನ್ನು, ಮೂತ್ರಕೋಶದಿಂದ ಮೇಲೆ ನಮ್ಮದು ಯೂರಿಟರ್ ಅಂತ ಒಂದು ಪೈಪ್ ಇದೆ, ಅದು ನಮ್ಮ ಕಿಡ್ನಿಗೆ ಕನೆಕ್ಷನ್ ಇರುತ್ತೆ. ಕಿಡ್ನಿಯಿಂದ ಮೂತ್ರ ಬರೋದು, ಮೂತ್ರನ ಅಲ್ಲಿ ಹೊರಗಡೆ ಎಲ್ಲ ಕಲ್ಮಶ ನಮ್ಮ ಶರೀರದ ರಕ್ತದಿಂದ ಹೊರಗೆ ತೆಗೆದು ಅದು ಕಿಡ್ನಿಯಿಂದ ಯೂರಿಟರ್ ಮೂಲಕ ಬ್ಲ್ಯಾಡರಿಗೆ ಬರುತ್ತೆ. ಆ ಮೂತ್ರಕೋಶದಿಂದ ಮೂತ್ರ ವಿಸರ್ಜನೆ ಹೊರಗಡೆ ಬರುತ್ತೆ, ಮೂತ್ರ ಹೊರಗಡೆ ಬರುತ್ತೆ. ಸೊ ಈ ಇನ್ಫೆಕ್ಷನ್ ಏನಾಗುತ್ತೆ, ಕೆಳಗಡೆಯಿಂದ ಮೇಲೆ ಅಸೆಂಡಿಂಗ್ ಇನ್ಫೆಕ್ಷನ್ ಆಗಿಬಿಡುತ್ತೆ, ಕಿಡ್ನಿ ಇನ್ಫೆಕ್ಷನ್ ಆಗಿಬಿಡುತ್ತೆ. ಪಕ್ಕೆ ನೋವು ಅಂತ ಬರ್ತಾರೆ ಬಹಳ ಜನ. ಆ ಕಿಡ್ನಿ ಇನ್ಫೆಕ್ಷನ್ ಆಗುತ್ತೆ ಆವಾಗ ಅದು ತುಂಬ ಸೀರಿಯಸ್ ಆಗಿಬಿಡುತ್ತೆ. ಕಿಡ್ನಿ ಇನ್ಫೆಕ್ಷನ್ ನ ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ಮೂತ್ರಕೋಶದ ಬ್ಲ್ಯಾಡರ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರೆ ಮುಂದಕ್ಕೆ ಅವ್ರಿಗೆ ಕಿಡ್ನಿ ಸಮಸ್ಯೆ ಸಹ ಕಾಣಿಸ್ಕೋಬಹುದು. ಮತ್ತೆ ನಿಮಗೆಲ್ರಿಗೂ ತಿಳಿದಿರೋಂಗೆ ಕಿಡ್ನಿ ಒಂದು ಬಹಳ ಇಂಪಾರ್ಟೆಂಟ್ ಅಂಗ ನಮ್ಮಲ್ಲಿ. ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಸೋಂಕು ತಗಲಿದೆ ಅಂದ್ರೆ ಪೂರ್ಣ ಶರೀರಕ್ಕೆ ಈ ಸೋಂಕು ಹರಡ್ಬೋದು, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ನಂತರ ಮಧುಮೇಹ ಕಾಯಿಲೆಗಳು, ಹೈಪರ್ ಟೆನ್ಷನ್ ಅಂದರೆ ಹೆಚ್ಚು ರಕ್ತದ ಒತ್ತಡದ ಕಾಯಿಲೆಗಳು ಸಹ ಇದರಿಂದ ಬರ್ಬೋದು.
1: ಈ ಮೂತ್ರಕೋಶದ ಸೋಂಕು ಅದು ಸಾಮಾನ್ಯವಾದದ್ದಲ್ಲ, ಮತ್ತೆ ಅದನ್ನು ನಾವು ನೆಗ್ಲೆಕ್ಟ್ ಕೂಡ
0: ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡೋದಲ್ಲ. ಯಾಕೆಂದ್ರೆ ಮೂತ್ರಕೋಶದ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ನಾನು ಹೇಳ್ದಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಅದು ಪೂರ್ಣ ಶರೀರದ ಮೇಲೆ ಪರಿಣಾಮ ಬೀರಬಹುದು.
1: ಹಾಗಾಗಿ ಅದನ್ನು ನೆಗ್ಲೆಕ್ಟ್ ಅನ್ನ ಮಾಡಬಾರದು. ಈ ಮಹಿಳೆಯರು ಮನೆಯಲ್ಲಿ ಇರ್ತಾರಲ್ಲ, ಅವರಲ್ಲೂ ಕೂಡ ಈ ತರದ್ದು ಹೆಚ್ಚು ಸಮಸ್ಯೆ ಕಾಣಿಸ್ಕೊಳ್ತಿದೆ ಅನ್ನೋಂಥದ್ದು ಇತ್ತೀಚೆಗೆ.
0: ಖಂಡಿತವಾಗ್ಲು ಮಹಿಳೆಯರು ಅಂದ್ರೆ ಮುಖ್ಯವಾಗಿ ಮಕ್ಕಳಿರ್ತಾರೆ ನೋಡಿ ಮನೆಯಲ್ಲಿ. ಮಹಿಳೆಯರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನನ್ನ ಆರೋಗ್ಯ ಮುಖ್ಯ ಅಲ್ಲ, ನನ್ನ ಸಂಸಾರದ ಹೆಣ್ಗಂಡ ಮಕ್ಕಳದು ಮುಖ್ಯ ಅಂತ. ಅವರಿಗೆ ಸಮಯಕ್ಕೆ ಸರಿಯಾಗಿ ನೀರು ಕುಡೀರಿ, ಆಹಾರ ತಗೊಳ್ಳಿ, ಈ ಅಡುಗೆ ಮಾಡೋದು, ಮನೆ ಸ್ವಚ್ಛ ಮಾಡೋದನ್ನು ಮಾಡ್ತಾ ಇದ್ದಾರೆ. ತನ್ನ ಶರೀರವನ್ನು ನಾನು ಸ್ವಚ್ಛ ಮಾಡ್ಕೋಬೇಕು ಅನ್ನೋ ಗಮನಕ್ಕೆ ಬರ್ತಾ ಇಲ್ಲ ಅವರು. ಅವ್ರು ಏನೇ ಕೆಲಸದ ಒತ್ತಡ ಇದ್ದರೂ ಸಹ ಸಮಯಕ್ಕೆ ತಕ್ಕನಾಗಿ ಒಂದು ವಾಟರ್ ತಗೊಳ್ಳೋ ನೀರನ್ನ ತಗೊಳ್ತಕ್ಕಂಥ ಒಂದು ಕ್ರಮವನ್ನು ಮಾಡ್ಕೋಬೇಕು. ಉದಾಹರಣೆಗೆ ಎದ್ದ ತಕ್ಷಣ ಒಂದು ಲೋಟ ಬೆಚ್ಚಗಿರೋ ನೀರನ್ನು ಕುಡಿಯೋದು, ಇದು ನಮ್ಮ ಪ್ರಾಚೀನ ಕಾಲದಲ್ಲಿ ಆಯುರ್ವೇದದಲ್ಲಿ ಇತ್ತು. ಹಾಸಿಗೆ ಪಕ್ಕದಲ್ಲಿ ಒಂದು ಲೋಟ ನೀರು ಇಟ್ಕೋತಾ ಇದ್ರು, ಅದನ್ನು ಎದ್ದ ತಕ್ಷಣ ಒಂದು ಲೋಟ ನೀರನ್ನು ಫಸ್ಟ್ ಕುಡಿದು ನಂತರ ಬೇರೆ ಏನಾದರೂ ಸೇವನೆ ಮಾಡ್ತಾ ಇದ್ರು. ಜೊತೆಗೆ ಒಂದು ಗಂಟೆಗೆ, ಒಂದೂವರೆ ಗಂಟೆ, ಎರಡು ಗಂಟೆ ಸಮಯದಲ್ಲಿ ನೀರನ್ನು ತಗೊಳ್ಳಿ, ಅಥವಾ ನೀರಿರ್ತಕ್ಕಂಥ ಏನಾದರೂ ಒಂದು ಪದಾರ್ಥ, ಮಜ್ಜಿಗೆ ಇರ್ಬೋದು, ಹಣ್ಣಿನ ರಸ ಇರ್ಬೋದು, ಇದನ್ನು ಸಹ ನೀವು ತಗೋಬಹುದು. ಸೊ ಅದು ನೀರನ್ನು ತಗೋಬೇಕು. ಮತ್ತು ಆಹಾರ ತಗೊಂಡ ನಂತರ, ಊಟ ಮಾಡಿದ ನಂತರ ಸಹ ನೀರು ತಗೊಳ್ಳೋದ್ರಿಂದ ಒಂದು ಮೂತ್ರಕೋಶದ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಎರಡನೇದು ನಮಗೆ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ. ಸೊ ನಮ್ಮ ಜೀರ್ಣಶಕ್ತಿ ಇಂಪ್ರೂವ್ ಆದಾಗ ನಾವು ಆಹಾರ ತಗೊಂಡಿದ್ದು ಸಹ ನಮ್ಮ ಶರೀರಕ್ಕೆ ಸೇರ್ಕೊಳ್ಳೋದಕ್ಕೆ ಉಪಯುಕ್ತ ಆಗುತ್ತೆ.
1: ಕೇಳುಗರೆ, ಈ ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳು, ಮೂತ್ರ ಸಂಬಂಧಿ ಸಮಸ್ಯೆಗಳು ಏನೇನು ಬರುತ್ತೆ ಅನ್ನೋಂಥದ್ದನ್ನ ತಿಳಿದುಕೊಂಡ್ರಿ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೇರವಾಗಿ ಡಾಕ್ಟರ್ ಭಾರತಿ ರಾಜಶೇಖರ್ ಅವ್ರ ಜೊತೆಗೆ ಮಾತನಾಡಬಹುದು. ನೀವು ಮಾತನಾಡಲಿಕ್ಕೆ ಬಳಸಬೇಕಾದಂಥ ದೂರವಾಣಿ ಸಂಖ್ಯೆಗಳನ್ನು ಒಮ್ಮೆ ಹೇಳ್ತೇನೆ, ಸಂಖ್ಯೆಗಳನ್ನು ನೀವು ನೋಟ್ ಮಾಡಿಕೊಂಡು ನಮಗೆ ಕರೆಯನ್ನು ಮಾಡಿ. ಒಂದು ದೂರವಾಣಿ ಸಂಖ್ಯೆ ಹೀಗಿದೆ, 2462 8 9, ಮತ್ತೊಂದು ಸಂಖ್ಯೆ 2452 5 8. ನಾನು ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ, 2462 8 9, ಮತ್ತೊಂದು ಸಂಖ್ಯೆ 2452 5 8, ಎಸ್ಟಿಡಿ ಕೋಡ್ ಸಂಖ್ಯೆ 0 8 1 7 2. ಇದು ಒಂದು ಸಮಸ್ಯೆ ಆದರೆ ಈ ಥರದ ಸಮಸ್ಯೆಗಳನ್ನು ವೈದ್ಯರ ಹತ್ರ ಹೇಳಿಕೊಳ್ಳಿಕ್ಕೆ ಮಹಿಳೆಯರು ತುಂಬ ಮುಜುಗರ ಪಟ್ಕೊಂಡು ಅದನ್ನು ಮುಚ್ಚಿಡ್ತಾರೆ, ಹೋಗೋದೇ ಇಲ್ಲ ವೈದ್ಯರ ಹತ್ರಕ್ಕೆ. ಅದು ಎಷ್ಟರ ಮಟ್ಟಿಗೆ ಸರಿ?
0: ಅದು ಖಂಡಿತವಾಗ್ಲೂ ಸರಿಯಲ್ಲ. ನೀವು ಹೇಳಿದಂಗೆ ಬಹಳ ಮಹಿಳೆಯರು, ಅದು ಹೆಚ್ಚು ಅವ್ರಿಗೆ ಯಾವಾಗ, ಅವರ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಅವರಿಗೆ ಎಲ್ಲಿವರೆಗೂ ಅವರ ದಿನನಿತ್ಯದ ಕಾರ್ಯಕ್ರಮದಲ್ಲಿ ಅದು ಒತ್ತಡ ನೀಡೋದಿಲ್ವೋ ಅಲ್ಲಿ ತನಕ ಬರೋದಿಲ್ಲ. ಬಹಳ ನೆಗ್ಲೆಕ್ಟ್ ಮಾಡ್ತಾರೆ ಅದನ್ನು, ಬಹಳ ನೆಗ್ಲೆಕ್ಟ್ ಮಾಡಿ ಹೆಚ್ಚು ಆದಮೇಲೆ ಬರ್ತಾರೆ. ಮತ್ತು ಕೆಲವರು ಏನು ಮಾಡ್ತಾರೆ, ಅದನ್ನು ಸ್ವಲ್ಪ ನೀರು ಕುಡ್ತಾರೆ ಅಥವಾ ಯಾರೋ ಏನೋ ಅದನ್ನ ಎಳ್ನೀರು ತಗೊಳ್ಳಿ ಅಂತ ಹೇಳ್ತಾರೆ, ತಗೊಂಡು ವೈದ್ಯರ ಹತ್ರ ಬರೋದೇ ಇಲ್ಲ, ಮತ್ತೆ 2 ತಿಂಗಳ ನಂತರ ಮತ್ತೆ ಬರುತ್ತೆ. ಈ ಥರ ರಿಪೀಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಇದನ್ನು ಸಹ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ನಾನು ಹೇಳ್ದಂಗೆ ಯೂರಿಟರು ಕಿಡ್ನಿಗಳಿಗೆ ಇನ್ಫೆಕ್ಷನ್ ಆಗ್ಬೋದು. ಮತ್ತೆ ಮಧ್ಯ ವಯಸ್ಸಿನಲ್ಲಿ ಬಹಳ ಜನಕ್ಕೆ ಈಗ ಮಧುಮೇಹ ಇದೆ, ಮತ್ತೆ ರಕ್ತದ ಒತ್ತಡ ಇದೆ. ಈ ಮಧುಮೇಹ ಇರ್ತಕ್ಕಂಥವ್ರು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುವ ಸಂಭವ ಹೆಚ್ಚು. ಅದರಲ್ಲೂ ಮಧುಮೇಹವನ್ನು ಅವರು ಸಕ್ಕರೆ ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ನಿಯಂತ್ರಣದಲ್ಲಿ ಇಟ್ಕೊಳ್ಳದೆ ಹೋದ ಕಾರಣದಲ್ಲಿ. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ, ಸೋಂಕು ಬಹಳ ಬೇಗ

0: ಇರುತ್ತೆ. ಬೇಗ ಹರಡಿ ಅವ್ರಿಗೆ ಕಿಡ್ನಿಗೆ ಪೈಲೋನೆಫ್ರೈಟಿಸ್ ಅಂತ ಕಿಡ್ನಿಗೆ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚು. ಇದು ಎಷ್ಟರ ಮಟ್ಟಿಗೆ ಅಂದರೆ ಅವರು ಸೀರಿಯಸ್ ಆಗಿ ಆಸ್ಪತ್ರೆಗೆ ಬಂದು ಸೇರಿ ಕೆಲವೊಮ್ಮೆ ಐ ಸಿ ಯುಗೆ ನಾವು ಅಡ್ಮಿಟ್ ಮಾಡ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಈ ಒಂದು ಮೂತ್ರ ಪಿಂಡದ ಕಿಡ್ನಿ ಸಮಸ್ಯೆ ಅಥವಾ ಸಿವಿಯರ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅದರಿಂದ ಸಾವಿಗೆ ಒಳಗಾಗ್ತಕ್ಕಂಥ ಜನಗಳನ್ನು ನಾವು ನೋಡಿದ್ದೀವಿ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಿಲ್ಲ, ಸೋಂಕನ್ನು ನಮ್ಮಿಂದ ನಾವು ಅದನ್ನು ಕರೆಕ್ಟಾಗಿ ಜಾಸ್ತಿಯಾಗಿ ಬಂದಾಗ ನಾವು ಅದನ್ನು ನಿಯಂತ್ರಣದಲ್ಲಿ ತರೋದಕ್ಕೆ ಸಾಧ್ಯವಾಗೋದಿಲ್ಲ ನಿಮಗೆ. ಹಾಗಾಗಿ ಮಧುಮೇಹ ಇರ್ತಕ್ಕಂಥವರು ಜೀವನ ಶೈಲಿನಲ್ಲಿ ಅವರ ಶುಗರ್ ಲೆವೆಲ್ಸ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು, ನೀರಿನ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಬೇಕು, ಅದರ ಜೊತೆಗೆ ಜೀವನ ಶೈಲಿನಲ್ಲಿ ಆಹಾರ ಸೇವನೆ ವ್ಯಾಯಾಮವನ್ನು ಅಳವಡಿಸ್ಕೋಬೇಕು.
1: ಒಂದು ಕರೆ ಇದೆ ಮೇಡಮ್, ಯಾರು ಕರೆಯನ್ನು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ.
2: ನಮಸ್ಕಾರ.
1: ನಮಸ್ತೆ, ನಿಮ್ಮ ಸಮಸ್ಯೆ ಏನಿದೆ ಕೇಳಿ ಸರ್.
2: ನಮ್ಮ ಮಿಸಸ್ ಅವರಿಗೆ ಸರ್ ಪದೇ ಪದೇ ಯೂರಿನ್ ಮಾಡಬೇಕು ಅನ್ನಿಸ್ತಿದೆ ಬರೋ ಒಂದು ವರ್ಷದಿಂದ. ಮತ್ತೆ ಅವರಿಗೆ ಯೂರಿನ್ ಇದರಲ್ಲಿ ಮಾಡುವಾಗ ಸ್ಮೆಲ್ ಅಂತ ಹೇಳ್ತಾರೆ ಸರ್. ಹಾಗಾಗಿ
0: ಸೊ ನಿಮ್ಮ ಮಿಸಸ್ ವಯಸ್ಸು ಎಷ್ಟಾಗಿದೆ?
2: ಅವರಿಗೆ 42 ಮೇಡಮ್.
0: ಸೊ ನೋಡಿ, ಎಲ್ಲರಿಗೂ ಯೂರಿನರಿ ಇನ್ಫೆಕ್ಷನ್ನೇ ಇರಬೇಕಾಗಿದ್ದಿಲ್ಲ ಪದೇ ಪದೇ ಯೂರಿನ್ ಹೋಗೋದಕ್ಕೆ. ಇದನ್ನು ಮಹಿಳೆಯರಲ್ಲಿ ಬೇರೆ ಕೆಲವು ಸಮಸ್ಯೆಗಳು ಬರುತ್ತೆ. ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ, ಅಥವಾ ಅರ್ಜ್ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಅಂದರೆ ಅವರ ಮೂತ್ರಕೋಶದ ನರಗಳು ಸ್ವಲ್ಪ ವೀಕ್ ಆಗಿರುತ್ತೆ, ಅಥವಾ ಅವರ ಯೋನಿಯಲ್ಲಿ ಸಡಿಲತೆ ಆಗಿರುತ್ತೆ. ಈ ಯೋನಿಯಲ್ಲಿ ಸಡಿಲತೆ ಆದಾಗ ಮೂತ್ರಕೋಶ ಸ್ವಲ್ಪ ಜರುಗುತ್ತೆ ಕೆಳಗಡೆಗೆ, ಆಯ್ತಾ, ಸಿಸ್ಟೋಸಿಲ. ಈ ಜರ್ಗದಾಗ ಏನಾಗುತ್ತೆ, ಅವರು ಒಂದ್ಸಲಿ ಮೂತ್ರ ಹೋದಾಗ ಸ್ವಲ್ಪ ಹೋಗುತ್ತೆ, ಮತ್ತೆ ಬಂದು 15-20 ನಿಮಿಷ ಆದ್ಮೇಲೆ ಮತ್ತೆ ಹೋಗ್ಬೇಕು ಅಂತ ಅನ್ಸುತ್ತೆ. ಇದು ಸಾಮಾನ್ಯವಾಗಿ ಮಧ್ಯ ವಯಸ್ಸಿನ ಹೆಣ್ಮಕ್ಳಲ್ಲಿ ಈ ತರ ಇದು ಸೋಂಕಿರೋದಿಲ್ಲ. ನೀವು ಹೇಳ್ದಂಗೆ ಯೂರಿನ್ ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬರ್ಬೋದು, ಬಟ್ ಯೂರಿನ್ ಕಲ್ಚರ್ ಅಂತ ನಾವೊಂದು ಮಾಡಬೇಕಾಗುತ್ತೆ, ಒಂದು ಇನ್ಫೆಕ್ಷನ್ ಅನ್ನ ರೂಲ್ ಔಟ್ ಮಾಡೋದಕ್ಕೆ. ಎರಡನೇದು ಯೋನಿಯಲ್ಲಿ ಏನಾದರೂ ಸೋಂಕಿದೆಯಾ ಅಂತ ನಾವು ಪತ್ತೆ ಹಚ್ಚಬೇಕಾಗುತ್ತೆ. ಒಂದು ಸ್ತ್ರೀರೋಗ ತಜ್ಞರು ಯೋನಿಯನ್ನು ಪರೀಕ್ಷೆ ಮಾಡಿ, ಮತ್ತು ಈ ಸಡಿಲತೆ ಏನಾದರೂ ಇದ್ದರೆ, ಕೆಲವರಿಗೆ ಸಡಿಲತೆ ಇರುತ್ತೆ, ಈ ಸಡಿಲತೆಯಿಂದನೂ ಸಹ ಅವರಿಗೆ ಪದೇ ಪದೇ ಮೂತ್ರ ಹೋಗುವಂಥದ್ದು, ಅಥವಾ ತುಂಬ ಜೋರಾಗಿ ನಗಾಡಿದಾಗ ಮೂತ್ರ ಲೀಕ್ ಆಗ್ತಕ್ಕಂಥದ್ದು, ಅಥವಾ ಸ್ವಲ್ಪ ಸ್ವಲ್ಪ ಹೆಚ್ಚು ಭಾರವನ್ನು ಎತ್ತಿದಾಗ ಮೂತ್ರ ಒಂದು 4-5 ಡ್ರಾಪ್ ಲೀಕ್ ಆಗ್ತಕ್ಕಂಥದ್ದು, ಇದನ್ನು ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಇದು ವಯೋಸಹಜವಾಗಿ ಅವರಿಗೆ ಅಲ್ಲಿ ಮೂತ್ರಕೋಶದ ಸುತ್ತಮುತ್ತ ಇರ್ತಕ್ಕಂಥ ಮಾಂಸಖಂಡಗಳು ವೀಕ್ ಆದಾಗ ಆಗಬಹುದು. ಸೊ ಇದನ್ನು ಸ್ತ್ರೀರೋಗ ತಜ್ಞರು ತಪಾಸಣೆ ಮಾಡಿ ಅದಕ್ಕೆ ನಾವು ಕೆಲವು ಟ್ರೀಟ್ಮೆಂಟ್ಗಳನ್ನು ಸಹ ಕೊಡ್ತೀವಿ. ಉದಾಹರಣೆಗೆ ಲೇಸರ್ ಟ್ರೀಟ್ಮೆಂಟ್ ಇದೆ, ಮತ್ತು ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಚೇರ್ ಅಂತಿದೆ, ಅದರ ಮೇಲೆ ಅವರು ಕೂತಾಗ ಅಲ್ಲಿ ನಾವು ಅದಕ್ಕೆ ವ್ಯಾಯಾಮಗಳನ್ನು ಮಾಡ್ತೀವಿ, ಮತ್ತು ಲೇಸರ್ನಲ್ಲಿ ಅವರ ಸಡಿಲತೆ ಏನಾಗಿರುತ್ತೆ ಮೂತ್ರಕೋಶದ ಹತ್ರ, ಆ ಸಡಿಲತೆಗೆ ಪುನಶ್ಚೇತನ ಮಾಡೋದಕ್ಕೆ ನಾವು ಲೇಸರ್ ಟ್ರೀಟ್ಮೆಂಟನ್ನು ಕೊಟ್ಟು ಅವರಿಗೆ ಈ ಸಮಸ್ಯೆಗೆ ಪರಿಹಾರ ಕೊಡ್ಬೋದು. ಮತ್ತು ಕೆಲವರಿಗೆ ಸ್ಟ್ರೆಸ್ ಇರುತ್ತೆ, ಸರಿಯಾಗಿ ನಿದ್ದೆ ಮಾಡಲ್ಲ, ಕೆಲಸದ ಒತ್ತಡ, ಟೆನ್ಷನ್ ಮಾಡ್ಕೋತಾ ಇರ್ತಾರೆ, ಇದರಿಂದನೂ ಸಹ ಪದೇ ಪದೇ ಮೂತ್ರ ಹೋಗೋದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಸೊ ಇದು ಈ ಥರ ಇದ್ದವರಿಗೆ ನಾವು ಡೀಟೇಲ್ ಎಕ್ಸಾಮಿನೇಷನ್ ಆಗಬೇಕು. ಬರೀ ಇನ್ಫೆಕ್ಷನ್ ಒಂದೇ ಅಲ್ಲ, ಈ ಥರ ವಯೋಸಹಜ ಆಗ್ತಕ್ಕಂಥ ಯೂರಿನರಿ ಇನ್ಕಾಂಟಿನೆನ್ಸ್ ಪ್ರಾಬ್ಲಮ್ಸ್ ಇದೆಯಾ ಅಂತ ತಪಾಸಣೆ ಮಾಡಿ ಅದಕ್ಕೆ ನಾವು ಶಸ್ತ್ರಚಿಕಿತ್ಸೆ ಇಲ್ಲದೆ ಕೊಡ್ತಕ್ಕಂಥ ವಿಧಾನಗಳಿದ್ದಾವೆ. ನಾನು ಲೇಸರ್ ಇರ್ಬೋದು, ಚೇರ್ ಇರ್ಬೋದು, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಒಂದಿರ್ಬೋದು, ಈ ಥರ ಟ್ರೀಟ್ಮೆಂಟ್ಗಳು, ಮತ್ತು ಜೀವನ ಶೈಲಿನಲ್ಲಿ ಬದಲಾವಣೆಗಳು, ಎಕ್ಸಸೈಸ್ಗಳು, ಪೆಲ್ವಿಕ್ ಅಂದರೆ ಕೆಳಭಾಗಕ್ಕೆ ವ್ಯಾಯಾಮಗಳನ್ನು ನಾವು ಹೇಳ್ಕೊಡ್ತೀವಿ ಅವ್ರಿಗೆ. ಇದನ್ನು ಮಾಡಿಸ್ಬೇಕಾಗತ್ತೆ ನೀವು.
1: ಅಂದರೆ ಈ ಸಡಿಲತೆ ಅನ್ನುವಂಥದ್ದನ್ನು ಸರಿಪಡಿಸಬಹುದು.
0: ಸಡಿಲತೆನ ತುಂಬ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿನ ನಾವು ಶಸ್ತ್ರಚಿಕಿತ್ಸೆ ಇಲ್ಲದೆ ಖಂಡಿತವಾಗ್ಲೂ ಸರಿಪಡಿಸಬಹುದು.
1: ಸಡಿಲತೆ ಆಗಬಾರ್ದು ಅಂತ ಅಂದ್ರೆ ಏನ್ ಮಾಡ್ಬೇಕು ಮೇಡಮ್?
0: ಸಡಿಲತೆ ಆಗಬಾರ್ದು ಅಂದಾಗ ಈಗ ಸಾಮಾನ್ಯವಾಗಿ ಹೆರಿಗೆ ಆದ ನಂತರ, ಹೆರಿಗೆ ಆದ ನಂತರ, ಸಾಮಾನ್ಯ ಹೆರಿಗೆ ಆದ ನಂತರ 6 ವಾರದ ನಂತರ ಅವರು ವ್ಯಾಯಾಮಗಳನ್ನು ಮಾಡಬೇಕು. ಆ ವ್ಯಾಯಾಮದಲ್ಲಿ ಮೇಲೆ ಶರೀರಕ್ಕಲ್ಲ, ನಮ್ಮ ಗುದದ್ವಾರ ಮತ್ತು ನಮ್ಮ ಜನನೇಂದ್ರಿಯಗಳ ಸುತ್ತಮುತ್ತ ಪೆಲ್ವಿಕ್ ಮಸ್ಕ್ಯುಲೇಚರ್ಗೆ ಪೆರಿನಿಯಮ್ ಅಂತ ಹೇಳಿ ಆ ಜಾಗಕ್ಕೆ ವ್ಯಾಯಾಮಗಳನ್ನು ಹೇಳ್ಕೊಡ್ತೀವಿ. ಇದು ನಮ್ಮ ಯೋಗದಲ್ಲಿ ತುಂಬ ವ್ಯಾಯಾಮಗಳಿದ್ದಾವೆ. ಇದಕ್ಕೆ ಕೆಳಭಾಗಕ್ಕೆ ವ್ಯಾಯಾಮಗಳನ್ನು ಮಾಡಿ ಆ ಮಾಂಸಖಂಡಗಳನ್ನು ಗಟ್ಟಿಪಡಿಸಬೇಕು ಒಂದು. ಎರಡನೇದು ಪೌಷ್ಟಿಕ ಆಹಾರದಲ್ಲಿ ಪ್ರೋಟೀನ್ಸನ್ನು ತಗೋಬೇಕು ನಾವು. ಸಾಮಾನ್ಯವಾಗಿ ಬರೀ ಅನ್ನ, ಇಡ್ಲಿ, ದೋಸೆ ತಗೋತೀವಲ್ಲ, ಮೊಳಕೆ ಕಾಳುಗಳು, ಮೊಟ್ಟೆ, ಈ ಥರ ಪ್ರೋಟೀನ್ಸನ್ನು ಆಹಾರದಲ್ಲಿ ತಗೊಂಡು ವ್ಯಾಯಾಮಗಳನ್ನು ಮಾಡ್ಕೋಬೇಕು. ಮತ್ತು ಕೆಲವರಿಗೆ ಹೆರಿಗೆ ಕಷ್ಟವಾದ ಸಮಯದಲ್ಲಿ, ತುಂಬ ಕಷ್ಟವಾದ ಹೆರಿಗೆ ಆಗಿದ್ದಲ್ಲಿ ಅವರಿಗೆ ಹೆರಿಗೆಯಾದ ನಂತರವೇ ಈ ಲೇಸರ್ ಟ್ರೀಟ್ಮೆಂಟು ಅಥವಾ ಈ ಚೇರ್ ಮೇಲೆ ಕೂರಿಸಿ ಅವ್ರಿಗೆ ಎಕ್ಸಸೈಸಸ್, ಕೀಗಲ್ಸ್ ಎಕ್ಸಸೈಸಸ್ ಅಂತ ಹೇಳ್ತೀವಿ.

0: ಕೀಗಲ್ಸ್ ಎಕ್ಸಸೈಸಸ್ನ ಮನೆಯಲ್ಲೇ ಮಾಡಕ್ಕೆ ಹೇಳ್ತೀವಿ. ಕೆಲವರು ಮನೆಯಲ್ಲಿ ಮಾಡಲ್ಲ ಅಂದಾಗ, ಈಗಿನ ಕಾಲದಲ್ಲಿ ನಮ್ಮ ಹತ್ರ ಇದೊಂದು ಚೇರ್ ಇರುತ್ತೆ, ಆ ಚೇರಿಗೆ ಬಂದು ಅವರು ಒಂದು ವಾರಕ್ಕೆ 15 ದಿನಕ್ಕೆ ಬಂದು ಕೂತು ಅದರ ಮೇಲೆ ನಾವು ಮಸಲ್ಸ್ಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಕೊಡ್ತೀವಿ. ಅದು ಕೊಟ್ಟಾಗ ಅಲ್ಲಿ ಆ ಸುತ್ತಮುತ್ತ ಇರತಕ್ಕಂಥ ಮಾಂಸಖಂಡಗಳು ಪುನಶ್ಚೇತನಗೊಳ್ಳುತ್ತೆ, ಟೈಟನಿಂಗ್ ಆಗುತ್ತೆ. ಸೊ ಇದರಿಂದ ಅವರಿಗೆ ವಯಸ್ಸಾದ ನಂತರ ಇದು ಬರೋದನ್ನ ತಡೆಗಟ್ಟಬಹುದು.
1: ಹೀಗೆ ಇದೆಲ್ಲದಕ್ಕೂ ಕೂಡ ಪರಿಹಾರ ಇದೆ,
0: ಖಂಡಿತವಾಗ್ಲು
1: ವೈದ್ಯರ ಹತ್ರ ಹೋದ್ರೆ ಖಂಡಿತವಾಗಿ ಕೂಡ ಇದು ಸಿಗುತ್ತೆ. ನಾನಾಗ್ಲೇ ಹೇಳಿದೆ, ತುಂಬಾ ಜನಕ್ಕೆ ಮುಜುಗರ ಆಗುತ್ತೆ, ಹಾಗಾಗಿ ಅವರು ಬರೋದಿಲ್ಲ ಅಂತ ಹೇಳಿ. ಈಗ ನಮ್ಗೆ ಅದಕ್ಕೂ ಅದೇ ಕಾರಣಕ್ಕೆ ಕರೆ ಮಾಡ್ತಾ ಇಲ್ಲ, ಮುಜುಗರದಿಂದಾಗಿ.
0: ಮುಜುಗರ ಒಂದೇ ಅಲ್ಲ, ಅವ್ರೇನ್ ಅನ್ಕೊಂತಾರೆ ಮಹಿಳೆಯರಿಗೆ ಇದು ಸರ್ವೇ ಸಾಮಾನ್ಯ, ಇದು ಹೀಗೆ ಏನೋ ನಮ್ಮೆಲ್ಲರಿಗೂ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ.
1: ಮುಜುಗರಕ್ಕೆ ಒಳಗಾಗಬೇಡಿ, ನೀವು ಕರೆಯನ್ನ ಮಾಡಿ ನಿಮ್ಮ ಹೆಸರನ್ನ ಹೇಳದೆ ನಿಮ್ಮ ಸಮಸ್ಯೆಯನ್ನ ಹೇಳಿ ಪರಿಹಾರವನ್ನ ಮಾಡಿಕೊಳ್ಬಹುದು. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 246289, ಮತ್ತೊಂದು ಸಂಖ್ಯೆ 245258. ದೂರವಾಣಿ ಸಂಖ್ಯೆಗಳು ಮತ್ತೊಮ್ಮೆ 246289, ಮತ್ತೊಂದು ಸಂಖ್ಯೆ 245258. ಎಚ್ಡಿ ಕೋಡ್ ಸಂಖ್ಯೆ 08172. ಇನ್ನು ಈ ಮಧ್ಯವಯಸ್ಕರಲ್ಲಿ, ಮಹಿಳೆಯರಲ್ಲಿ ಈ ತರಹದ ಒಂದು ಸಮಸ್ಯೆಗಳು ಹೆಚ್ಚಾಗಿ ಇರುತ್ತೆ. ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಮತ್ತು ಯಾಕೆ ಬರುತ್ತೆ ಈ ಮಧ್ಯವಯಸ್ಕರಲ್ಲಿ?
0: ಸೊ ಮೊದಲನೇದಾಗಿ ಹೇಳಿದಂಗೆ ಯೂರಿನರಿ ಇನ್ಫೆಕ್ಷನ್ ಸೋಂಕು, ಸಾಮಾನ್ಯವಾಗಿ ಮಧ್ಯವಯಸ್ಸರಲ್ಲಿ ಅವರಿಗೆ ಮಧುಮೇಹ ಇರುತ್ತೆ, ಮತ್ತೆ ಜೀವನ ಶೈಲಿನಲ್ಲಿ ಅವರು ತಿರುಗಾಡೋದಿಲ್ಲ, ನೀರು ಕುಡಿಯೋದಿಲ್ಲ, ಇದರಿಂದ ಬರ್ಬೋದು. ಎರಡನೇದು ನಾನು ಹೇಳಿದಂಗೆ ಈ ವಯೋಸಹಜ ಮೂತ್ರಕೋಶದ ಸುತ್ತ ಇರ್ತಕ್ಕಂಥ ಸಡಿಲತೆಯಿಂದ ಏನಾಗುತ್ತೆ, ಅವರಿಗೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅನ್ಸೋದು, ಅರ್ಜಿನ್ ಕಾಂಟಿನ್ಯೂಸ್ ಅಂದರೆ ಶೌಚಾಲಯ ತಲುಪುವ ಮುನ್ನವೇ ಅವರಿಗೆ ಮೂತ್ರ ಲೀಕ್ ಆಗ್ತಕ್ಕಂಥದ್ದು, ಅಥವಾ ಜೋರಾಗಿ ಕೆಲಸ ಮಾಡಿದಾಗ, ಕೆಮ್ಮದಾಗ, ನಗಾಡಿದಾಗ ಯೂರಿನ್ ಲೀಕ್ ಆಗ್ತಕ್ಕಂಥದ್ದು, ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಮಧ್ಯ ವಯಸ್ಸರಲ್ಲಿ ಮತ್ತೆ ಋತುಬಂಧ ಆದ ನಂತರ ಇರ್ತಕ್ಕಂಥ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ.
1: ಇನ್ನೊಂದು ಕರೆ ಇದೆ ಮೇಡಮ್, ಅದನ್ನು ಸ್ವೀಕರಿಸಿ ಆ ನಂತರ ನಾವು ಈ ಚರ್ಚೆಯನ್ನು ಮುಂದುವರಿಸೋಣ. ನಮಸ್ತೆ. ನಮಸ್ತೆ, ಮಾತನಾಡಿ. ಮಾತಾಡಿ
0: ಮಾತಾಡಿ ಹೇಳಿಯಮ್ಮ.
2: ಮೇಡಮ್ ನಮಸ್ತೆ.
0: ಹಾ ನಮಸ್ತೆ
2: ಮೇಡಮ್. ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಿರುತ್ತಲ್ಲ, ರೀಸನ್ ನೀರ್ ಕುಡಿದ್ರು ಆಗುತ್ತೆ, ನೀರ್ ಕುಡ್ದಿಲ್ಲ ಅಂದ್ರೂ ಆಗುತ್ತೆ, ಯಾವಾಗ ಯಾವಾಗ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ, ಸಡನ್ ಆಗಿ ಕಿಬ್ಬೊಟ್ಟೆ ನೋವು ಬರೋದು ಆತರ ಎಲ್ಲ ಆಗುತ್ತಲ್ಲ, ಇದು ಏನ್ ರೀಸನ್ ಅಂತ ಗೊತ್ತಾಗ್ತಿಲ್ಲ ಮೇಡಮ್.
0: ಈಗ ನೋಡಿಯಮ್ಮ, ನಿಮಗೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂದ್ರೆ, ಮೊದಲನೇದು ನೀವು ರಕ್ತಹೀನತೆ ಇದೆಯಾ ಅಂತ ನಾವು ನೋಡಬೇಕು, ನಿಮ್ಮ ಬಾಡಿ ರೆಸಿಸ್ಟೆನ್ಸ್ ನಾರ್ಮಲ್ ಇದೆಯಾ, ರೋಗರುಜನ ಶಕ್ತಿ ಹೇಗಿದೆ ನಿಮ್ಮ ಶರೀರದಲ್ಲಿ ಅಂತ ಜನರಲ್ ಬಾಡಿ ಚೆಕಪ್ ಮಾಡ್ತೀವಿ, ಮತ್ತು ಕೆಲವು ತಪಾಸಣೆಗಳನ್ನು ಮಾಡ್ತೀವಿ. ಉದಾಹರಣೆಗೆ ನಿಮ್ಮ ಯೋನಿಯನ್ನು ಪರೀಕ್ಷೆ ಮಾಡ್ತೀವಿ, ಯೋನಿಯಲ್ಲಿ ಏನಾದರೂ ಸೋಂಕಿದೆಯಾ ಅದು ಸಹ ಮೂತ್ರಕೋಶದ ಒಳಗಡೆ ಹೋಗ್ಬೋದು ಆ ಕ್ರಿಮಿಕೀಟಗಳು. ಎರಡನೇದು ಒಂದು ಸ್ಕ್ಯಾನಿಂಗನ್ನು ಮಾಡ್ತೀವಿ, ಮೂತ್ರಕೋಶ ಮತ್ತು ಕಿಡ್ನಿ ಮೂತ್ರಪಿಂಡವನ್ನು ನಾವು ಸ್ಕ್ಯಾನಿಂಗ್ ಮಾಡಿ ಅಲ್ಲಿ ಏನಾದರೂ ರೀನಲ್ಸ್ ಕಿಡ್ನಿ ಸ್ಟೋನ್ಸ್ ಇದೆಯಾ, ಅಥವಾ ಸೋಂಕು ಕಿಡ್ನಿನಲ್ಲಿದೆಯಾ, ಅಥವಾ ಮೂತ್ರಕೋಶದಲ್ಲಿ ಒಳಪದರಗಳಲ್ಲಿ ತುಂಬ ಇನ್ಫೆಕ್ಷನ್ ಆಗಿ ಅದು ನೀವು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ದೇ ಅರ್ಧಂಬರ್ಧ ಆಗಿ ರೆಸಿಸ್ಟೆಂಟ್ ಇನ್ಫೆಕ್ಷನ್ ಆಗಿಬಿಟ್ಟಿರುತ್ತೆ. ಸೊ ಯೂರಿನ್ ಕಲ್ಚರ್ ಸೆನ್ಸಿಟಿವಿಟಿ, ಸೊ ಮೊದಲನೇದಾಗಿ ನಾವು ಕಂಪ್ಲೀಟ್ ಬ್ಲಡ್ ಕೌಂಟನ್ನು ಮಾಡ್ತೀವಿ, ಎರಡನೇದು ನಿಮಗೆ ಶುಗರ್ ಮಧುಮೇಹ ಇದೆಯಾ ಅಂತ ಪರೀಕ್ಷೆ ಮಾಡ್ತೀವಿ, ಅದರ ಜೊತೆಗೆ ಯೂರಿನ್ ಮೈಕ್ರೋಸ್ಕೋಪಿ ಮತ್ತು ಯೂರಿನ್ ಕಲ್ಚರ್ ಅಂಡ್ ಸೆನ್ಸಿಟಿವಿಟಿ ಅಂತ ಮಾಡ್ತೀವಿ. ಇದರಲ್ಲಿ ಯಾವ ಕ್ರಿಮಿ ನಿಮ್ಮಲ್ಲಿ ಸೋಂಕಿದೆ, ಅದು ಯಾವ ಔಷಧಿಗೆ ಅದು ಸ್ಪಂದಿಸುತ್ತೆ, ಯಾವ ಔಷಧಿಯಿಂದ ಅದನ್ನು ನಿವಾರಣೆ ಮಾಡ್ಬೋದು ಅಂತ ಈ ಕಲ್ಚರ್ ರಿಪೋರ್ಟ್ನಲ್ಲಿ ನಮಗೆ ಗೊತ್ತಾಗುತ್ತೆ. ಆ ಆ್ಯಂಟಿಬಯೋಟಿಕ್ನ ನಾವು 2-3 ವಾರ ಕೆಲವೊಮ್ಮೆ ಕೊಡಬೇಕಾಗುತ್ತೆ, ಅದು ಕೊಟ್ಟ ನಂತರ ಮತ್ತೆ ಕಲ್ಚರನ್ನು ಮಾಡಿ ಅದು ಪೂರ್ಣ ಗುಣವಾಗಿದೆಯಾ ಅಂತ ನೋಡಬೇಕಾಗುತ್ತೆ. ಇದು ಅರ್ಧಂಬರ್ಧ ಟ್ರೀಟ್ಮೆಂಟ್ ತೊಗೊಂಡಾಗ ಕೆಲವು ಬ್ಯಾಕ್ಟೀರಿಯಾ ಅಲ್ಲೇ ಉಳ್ಕೊಂಡಿರುತ್ತೆ, ನಂತರ ಸ್ವಲ್ಪ ಸಾಮಾನ್ಯವಾಗಿ ಮಹಿಳೆಯರಿಗೆ ಏನಾಗುತ್ತೆ, ಋತುಸ್ರಾವ ಆಗುವ ಸಮಯದಲ್ಲಿ ಅವರ ಯೋನಿಯ ಪಿ ಹೆಚ್ ಕಡಿಮೆ ಆಗುತ್ತೆ, ಆ ಸಮಯದಲ್ಲಿ ಅವರಿಗೆ ಈ ಇನ್ಫೆಕ್ಷನ್ಸ್ ಆಗೋದು ಜಾಸ್ತಿ. ಕಾರಣ ಸ್ಯಾನಿಟ್ರಿ ಪ್ಯಾಡಿಂದ ಹಾಕ್ಕೊಳ್ಳೋದ್ರಿಂದನೋ, ಈ ನೀರಿನ ಪ್ರಮಾಣ ಕಡಿಮೆ ತಗೊಳ್ಳೋದ್ರಿಂದನೋ. ಸೊ ಸ್ವಚ್ಛತೆಯ ಕಡೆ ಗಮನ ಕೊಡ್ತೀವಿ, ಈ ಟೆಸ್ಟ್ ಕಲ್ಚರ್ ಸೆನ್ಸಿಟಿವಿಟಿ ಮಾಡಿ ಸ್ಕ್ಯಾನಿಂಗ್ ಮಾಡಿ ಅದರ ಮೂಲ ಕಾರಣವನ್ನು ಪತ್ತೆ ಹಚ್ಚಿ ಕಂಪ್ಲೀಟ್ ಟ್ರೀಟ್ಮೆಂಟನ್ನು ತಗೋಬೇಕು. ಬಹಳ ಜನ ಏನು ಮಾಡ್ತಾರೆ, 3-5 ದಿನ ಆ್ಯಂಟಿಬಯೋಟಿಕ್ ತಗೋತಾರೆ, ಅದು ಸಾಕಾಗೋದಿಲ್ಲ, 7-10 ದಿನ ಆ್ಯಂಟಿಬಯೋಟಿಕ್ ತೊಗೋಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮ ಬಾಡಿ ರೆಸಿಸ್ಟೆನ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ಪ್ರೋಬಯೋಟಿಕ್ಸ್ ಅಂತ ಕೊಡ್ತೀವಿ. ಈ ಪ್ರೋಬಯೋಟಿಕ್ಸ್ ಆರ್ ಗುಡ್ ಬ್ಯಾಕ್ಟೀರಿಯಾನ ಮಾತ್ರ ರೂಪದಲ್ಲಿ ನಾವು ನಿಮಗೆ ಕೊಡ್ತೀವಿ 2-3 ವಾರದ ತನಕನು. ಅದು ನಿಮ್ಮ ಬಾಡಿನಲ್ಲಿರ್ತಕ್ಕಂಥ ಮೈಕ್ರೋಬಯೋಟ ಅಂತ ಹೇಳ್ತೀವಿ. ನಮ್ಮ ಶರೀರದಲ್ಲಿ ಒಳ್ಳೆ ಕ್ರಿಮಿಕೀಟಗಳಿದ್ದಾವೆ, ಜಮೀನಿನಲ್ಲಿ ಎರೆಹುಳು ಇದ್ದಂಗೆ ನಮ್ಮ ಅನ್ನನಾಳದಲ್ಲಿ

0: ನಮ್ಮ ಮೂತ್ರಕೋಶದಲ್ಲಿ ನಮ್ಮ ಜನನೇಂದ್ರಿಯಗಳಲ್ಲಿ ಮೈಕ್ರೋಬಯೋಟ ನಾರ್ಮಲ್ ಆಗಿರಬೇಕು. ಆ ಮೈಕ್ರೋಬಯೋಟಾನು ಚೇಂಜ್ ಆಗೋದ್ರೆ ನಾವು ಪದೇ ಪದೇ ಸೋಂಕಿಗೆ ಒಳಗಾಗ್ತೀವಿ. ಸೊ ಅದಕ್ಕೆ ಪ್ರೋಬಯೋಟಿಕ್ಸ್ ಅಂತ ಒಂದು ಮಾತ್ರೆಗಳನ್ನು ಕೊಡ್ತೀವಿ. ಮತ್ತು ಆಹಾರದಲ್ಲಿ ಫರ್ಮೆಂಟೆಡ್ ಫುಡ್, ಉದಾಹರಣೆಗೆ ಮಜ್ಜಿಗೆ, ಮೊಸರು, ನಮ್ಮ ದೋಸೆ, ಇಡ್ಲಿ, ಈ ಥರ ಆಹಾರಗಳನ್ನು ತಗೋಬೇಕು ಅಂತ ಹೇಳ್ತೀವಿ. ಆವಾಗ ಶರೀರದಲ್ಲಿರ್ತಕ್ಕಂಥ ಒಳ್ಳೆ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತೆ. ಆ ಒಂದು ತೊಂದರೆ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ತಡೆಹಿಡಿಯುತ್ತೆ, ಬೆಳೆಯೋದನ್ನು ತಡೆಹಿಡಿಯುತ್ತೆ. ಸೊ ನೀವು ಡೀಟೇಲ್ ಚೆಕಪ್ ಆಗಬೇಕಮ್ಮ, ಕಲ್ಚರ್ ಆಗಬೇಕು. ಮತ್ತು ನಿಮಗೆ ರಕ್ತಹೀನತೆ ಇದ್ದರೆ ಅದನ್ನು ಸರಿಪಡಿಸ್ಕೋಬೇಕು. ಮಧುಮೇಹ ಇದ್ದರೆ ಅದನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅಲ್ಲ, ಇದು ಕಲ್ಚರ್ ಸೆನ್ಸಿಟಿವಿಟಿ ಮಾಡಲೇಬೇಕಾಗುತ್ತಮ್ಮ. ಅದರ ಪ್ರಕಾರ ನೀವು ಪೂರ್ಣ ಅವಧಿಯ ಆಂಟಿಬಯೋಟಿಕ್ ಥೆರಪಿ ಮತ್ತು ಪ್ರೋಬಯೋಟಿಕ್ ಥೆರಪಿ ತಗೋಬೇಕಾಗುತ್ತೆ.
1: ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ನಮಸ್ತೆ, ಮಾತಾಡಿ ಡಾಕ್ಟರ್ ಜೊತೆಗೆ ಮಾತಾಡಿ.
0: ನಮಸ್ತೆ,
2: ಈಗ ಒಂದ್ ಎರಡು ಮೂರು ತಿಂಗಳಿಂದ ಈ ಹೆಣ್ಮಕ್ಳಿಗೆ ಹೋಗಿಸಲ ಮುಟ್ಟು ಅಂತ ಹೇಳಿ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲೇ ಲೋಕಲ್ ಆಸ್ಪತ್ರೆ ತೋರ್ತಿದ್ವಿ, ಅವರು ಸ್ವಲ್ಪ ಒಂದು ಐದು ದಿವಸ ಆಗೋಯ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ, ಅವೆಲ್ಲ ಉಪಯೋಗಿಸ್ತಾರೆ.
0: ಸರಿ,
2: ಆಮೇಲೆ ಏನಮ್ಮ ಯಾವ ತರ ಇದೆ ಅಂತ ಇಲ್ಲ ಹಂಗೆ ಅಂತ ಹೇಳ್ತಾರೆ ಮ್ಯಾಮ್. ಈಗ ನೀವ್ ಏನ್ ಹೇಳಿ ಲಕ್ಷಣಗಳು ಹೇಳಿದ್ರಿ,
0: ನೋಡಿ ಅಮ್ಮ, ಅವರಿಗೆ ರಕ್ತಸ್ರಾವ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ನೀವು. ಸೊ ರಕ್ತಸ್ರಾವ ಆಗೋದು ಮೂತ್ರಕೋಶದಿಂದ ಇಲ್ಲದೆ ಇರಬಹುದು, ಗರ್ಭಕೋಶದಿಂದ ಇರಬಹುದು. ಸೊ ನೀವು ಸ್ತ್ರೀರೋಗ ತಜ್ಞರಲ್ಲಿ ತಪಾಸಣೆ ಮಾಡಲೇಬೇಕಾಗತ್ತಿದ್ದನ್ನ. ಕಾರಣ ಏನಂದ್ರೆ, ಈ ತರ ರಕ್ತಸ್ರಾವ ಆಗುವಂಥದ್ದು ಕೆಲವೊಮ್ಮೆ ಗರ್ಭಕೋಶ ಮತ್ತೆ ಗರ್ಭಕಂಠದ ಕ್ಯಾನ್ಸರ್ ಇರಬಹುದು, ಅಥವಾ ಏನಾದರೂ ಹುಣ್ಣು ಇರಬಹುದು, ಅಥವಾ ಯೋನಿಯಲ್ಲಿ ಸೋಂಕು ತಗಲುತ್ತೆ, ವೆಜೈನೈಟಿಸ್ ಅಂತ ಆಗುತ್ತೆ ವಯಸ್ಸಾದ. ಸೊ ನೀವು ಅದನ್ನ ತಪಾಸಣೆ ಮಾಡಿಸಿ ಅಮ್ಮ. ನೀವು ಯಾವ ಊರ್ನಲ್ಲಿದ್ದೀರಾ? ಮತ್ತೆ ನೀವು ಸ್ತ್ರೀರೋಗ ತಜ್ಞರಲ್ಲಿ ಬಂದು ಒಂದು ಡೀಟೇಲ್ಸ್ ತಪಾಸಣೆಯನ್ನ ಮಾಡಿಸ್ಕೋಬೇಕಮ್ಮ ಅವ್ರದ್ದು.
1: ಇರ್ಲಿ, ನೀವು ಹತ್ರದಲ್ಲಿ ಯಾರು ವೈದ್ಯರು ಇರ್ತಾರೋ ಅಥವಾ ನಮ್ಮ
0: ಭಾರತೀಯ ಆಸ್ಪತ್ರೆನಾದ್ರೂ ನೀವು
1: ಸಂಪರ್ಕ ಮಾಡಬಹುದು. ಕಡೆಯದಾಗಿ ಇನ್ನೊಂದು ಕರೆ ಇದೆ, ನಾವು ತರೋಣ ಮೇಡಮ್. ನಮಸ್ತೆ. ನಮಸ್ತೆ, ನಿಮ್ ಸಮಸ್ಯೆ ಏನಿದೆ ಬೇಗ ಹೇಳಿ, ಸಮಯ ಮೀರ್ತಾ ಇದೆ.
3: ನಾವು ಹೆಚ್ಚು ಓಡಾಟ ಮಾಡೋದ್ರಿಂದ ಏನಾಗಿದೆ, ಕೆಂಪು ಮಿಶ್ರಿತ ಹಳದಿ ರಿಸೆಸ್ ರೋಗ ಜಾಸ್ತಿ ಆಗಿದೆ.
0: ನಿಮಗೆ?
3: ಹೌದು ಸರ್, ಹೌದು ನಮ್ಗೇನೆ.
0: ಸರಿ,
3: ನಮ್ದು ಏಜ್ ಬಂದ 43 ವರ್ಷ, ಇದರಿಂದ ಸ್ವಲ್ಪ ಉರಿ ಶುರುವಾಗುತ್ತೆ ಸರ್.
0: ನೋಡಿ, ಇದು ನಿಮಗೆ ಓಡಾಡೋದ್ರಿಂದ ಆಗ್ತಾ ಇಲ್ಲ, ನಿಮಗೆ ಸೋಂಕು ತಗಲಿದೆ. ಅದು ಪ್ರಾಸ್ಟೇಟ್ ಅಂತ, ಗಂಡಸರಲ್ಲಿ ಪ್ರಾಸ್ಟೇಟ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ, ಅಲ್ಲಿ ಪ್ರಾಸ್ಟೇಟೈಟಿಸ್ ಅಂತ ಸೋಂಕು ಆಗಿರ್ಬೋದು, ಅಥವಾ ಮೂತ್ರಕೋಶದಲ್ಲಿ ಸೋಂಕು ಆಗಿರ್ಬೋದು. ನೀವು ತಕ್ಷಣ ವೈದ್ಯರನ್ನ ತಪಾಸಣೆ ವೈದ್ಯರ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಂಡು, ಮೂತ್ರವನ್ನ ಪರೀಕ್ಷೆ ಮಾಡಿಸ್ಕೊಂಡು ನೀವು ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು. ಇದು ಬಹಳ ಸೀರಿಯಸ್ ವಿಷಯ.
1: ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಸಮಯ ಮೀರ್ತಾ ಇದೆ. ಕಡೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮಹಿಳೆಯರಿಗೆ ಈ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ?
0: ಮೊದಲನೇದಾಗಿ, ಮಹಿಳೆಯರು ಅವ್ರದ್ದು ಯಾವುದೇ ಸಮಸ್ಯೆಯನ್ನ ಮುಜುಗರ ಪಟ್ಕೊಂಡು ವೈದ್ಯರ ಹತ್ರ ಬರದೇ ಇರೋದನ್ನ ತಡೆಗಟ್ಟಿ. ಎರಡನೇದು, ಪ್ರತಿಯೊಬ್ಬರು ಸಹ ವರ್ಷಕ್ಕೊಮ್ಮೆ ಒಂದು ಸಾಮಾನ್ಯ ಚಿಕಿತ್ಸೆ, ಅದರ ಜೊತೆಗೆ ಸ್ತ್ರೀರೋಗ ತಜ್ಞರಲ್ಲಿ ನಿಮ್ಮ ಸ್ತನಗಳು, ನಿಮ್ಮ ಗರ್ಭಕೋಶ, ಮೂತ್ರಕೋಶವನ್ನ ಪರೀಕ್ಷೆ ಮಾಡಿಸ್ಕೊಳ್ಳಿ. ಜೀವನ ಶೈಲಿನಲ್ಲಿ ಬದಲಾವಣೆ ಮಾಡಿಕೊಂಡು ಹೆಚ್ಚು 1.5 ರಿಂದ 2 ಲೀಟರ್ ನೀರನ್ನು ತಗೊಳ್ಳೋದನ್ನ ಹವ್ಯಾಸ ಮಾಡ್ಕೊಳ್ಳಿ. ಯಾವುದೇ ಕೆಲಸದ ಒತ್ತಡದಲ್ಲಿರಲಿ, ಶೌಚಾಲಯಕ್ಕೆ ಹೋಗುವ ಮುನ್ನ ಕೈಯನ್ನು ತೊಳ್ಕೊಳ್ಳಿ. ಶೌಚಾಲಯಕ್ಕೆ ಹೋದಾಗ ನಿಮ್ಮ ಜನನೇಂದ್ರಿಯಗಳು ಮತ್ತು ಮೂತ್ರಕೋಶದ ಸುತ್ತಮುತ್ತ ಸ್ವಚ್ಛಗೊಳಿಸ್ಕೊಂಡು ಕೈಯನ್ನು ಸ್ವಚ್ಛಗೊಳಿಸ್ಕೊಳ್ಳಿ. ಮತ್ತೆ ಇದು ಬಹಳ ಮುಖ್ಯ, ಹ್ಯಾಂಡ್ ವಾಷಿಂಗ್, ಕೈಯನ್ನು ತೊಳ್ಕೊಳ್ಳೋದು, ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದು. ಮತ್ತೆ ನಿಮ್ಗೆ ಏನಾದರೂ ಈ ಥರ ಮೂತ್ರದಲ್ಲಿ ಉರಿ ಆಗ್ತಕ್ಕಂಥದ್ದು ಅಥವಾ ಮೂತ್ರ ಲೀಕ್ ಆಗ್ತಕ್ಕಂಥದ್ದು ಏನೇ ಸಮಸ್ಯೆ ಇದ್ರೂ ತಕ್ಷಣ ಸ್ತ್ರೀರೋಗ ತಜ್ಞರನ್ನ ತೋರಿಸಿ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟನ್ನು ತಗೊಂಡ್ರೆ ಮುಂದಿನ ಆಗ್ತಕ್ಕಂಥ ಗಂಡಾಂತರಗಳಿಂದ ನೀವು ದೂರ ಇರ್ಬೋದು. ಮುಜುಗರ ಯಾವುದೇ ಕಾರಣಕ್ಕೂ ನೀವು ಪಟ್ಕೋಬಾರ್ದು.
1: ನಮ್ಮ ವಿದ್ಯಾರ್ಥಿನಿಯರು, ಅವ್ರದ್ದು ಭಾರಿ ದೊಡ್ಡ ಸಮಸ್ಯೆ, ಅವ್ರಿಗೆ ಏನ್ ಹೇಳಿಕೆ?
0: ವಿದ್ಯಾರ್ಥಿನಿಯರಿಗೆ ಮೊದಲನೇದಾಗಿ ಪೋಷಕರಿಗೆ ಮತ್ತು ಶಾಲೆಯನ್ನು ನಡೆಸ್ತಕ್ಕಂಥ ವ್ಯವಸ್ಥಾಪಕರಿಗೆ ಈ ಒಂದು ಒಳ್ಳೆಯ ಶೌಚಾಲಯ ಮತ್ತು ರೆಸ್ಟ್ ರೂಮ್ನ ವ್ಯವಸ್ಥೆಯನ್ನು ನಮ್ಮ ಮಕ್ಕಳಿಗೆ ಮಾಡಿಕೊಡಿ. ಎರಡನೇದು, ಮಕ್ಕಳು ನೀರನ್ನು ದಯವಿಟ್ಟು ಸೇವಿಸಬೇಕು. ಮತ್ತು ನೀವು 2-3 ಗಂಟೆ ಪ್ರತಿಯೊಂದು ಗಂಟೆಗೊಂದ್ಸರಿ ಹೋಗಿ ಮೂತ್ರ ವಿಸರ್ಜನೆ

0: ಮಾಡಬೇಕು. ಅದರ ಜೊತೆಗೆ ಆಹಾರನೂ ಸಹ ಪೌಷ್ಟಿಕ ಆಹಾರ, ಮತ್ತು ಎಷ್ಟೇ ಓದಿದ್ರೂ ಒಂದು ಅರ್ಧ ಅಥವಾ ಮುಕ್ಕಾಲು ಗಂಟೆ ವ್ಯಾಯಾಮವನ್ನು ಪ್ರತಿನಿತ್ಯ ಮಾಡಬೇಕಾಗುತ್ತೆ. ಅದು ನಿಮ್ಮ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯವನ್ನು ಪೂರ್ಣವಾಗಿ ನಿಮಗೆ ಕಾಪಾಡುತ್ತೆ. ಇದನ್ನು ದಯವಿಟ್ಟು ಎಲ್ಲ ಪೋಷಕರು ಮಕ್ಕಳಿಗೆ ವ್ಯಾಯಾಮ, ಪೌಷ್ಟಿಕ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಅವರ ದಿನನಿತ್ಯದಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು.
1: ಒಳ್ಳೆಯದು ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ, ಮತ್ತು ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ರಿ. ಬಿಡುವು ಮಾಡಿಕೊಂಡು ತಾವು ಬಂದು ನಮ್ಮ ಕೇಳುಗರೊಂದಿಗೆ ಮಾತನಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.

0: ಇದುವರೆಗೆ ರೇಡಿಯೋ ಡಾಕ್ಟರ್ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳನ್ನು ಕುರಿತಾದ ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಕೇಳಿದರೆ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿಮಲ್ ಸೂದನ್, ನೆರವು ಶ್ರೀಮಿತಾ ಜೈನ್, ತಾಂತ್ರಿಕ ಸಹಕಾರ ದಿನಕರ ಶಾಸ್ತ್ರಿ ಹಾಗೂ ಆರ್ಕೆ ಲೋಕೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.
2: ಆತ್ಮೀಯ ಕೇಳುಗರೇ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆ ಮತ್ತೆ ಯೋಗದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇವತ್ತು ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಸಾಮಾನ್ಯವಾದಂತಹ ಒಂದು ಕಾಯಿಲೆಯಾಗಿ ಪರಿಣಮಿಸಿದೆ. ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರತಕ್ಕಂಥವರು ಅಥವಾ ಮಧುಮೇಹಿಗಳನ್ನ ನಾವು ನೋಡಬಹುದು. ಇದಕ್ಕೆ ಯೋಗದಲ್ಲಿ ಏನು ಒಂದು ರೆಮಿಡಿ ಇದೆ ಅನ್ನುವಂಥದ್ದನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಶಿವಕುಮಾರ್ ರುದ್ರಶೆಟ್ಟಿ ಅವರು. ಡಾಕ್ಟರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ
2: ಡಾಕ್ಟರೇ. ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಹೇಗೆ ಬರುತ್ತೆ?
3: ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ಡಯಾಬಿಟಿಸ್ ಬಂದಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ದೇಹದ ಕಣಗಳು, ದೇಹದಲ್ಲಿರುವ ಸೆಲ್ಗಳು ನಾವೇನು ಹೇಳ್ತೇವೆ, ರಕ್ತದಲ್ಲಿಯ ಸಕ್ಕರೆಯನ್ನು ಸಂಸ್ಕರಿಸಿ ದೇಹದ ವಿವಿಧ ಚಟುವಟಿಕೆಗಳಿಗೆ ಗ್ಲೂಕೋಸ್ ಅನ್ನು ಸರಬರಾಜು ಮಾಡ್ತಾ ಇರ್ತವೆ. ಈ ವ್ಯವಸ್ಥೆ ಕುಂಠಿತವಾದಾಗ ದೇಹದ ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಬರ್ತದೆ. ಮತ್ತೆ ಹೇಳೋದಾದ್ರೆ ಒಂದು ಪ್ಯಾಂಕ್ರಿಯಾಸ್ ಅನ್ನೋ ಅಂಗ ಇದೆ, ಮೇದೋಜೀರಕಾಂಗ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದು ಸ್ರವಿಸುವ ಇನ್ಸುಲಿನ್ ಹಾರ್ಮೋನ್ ಕಮ್ಮಿ ಆದಾಗ ಅಥವಾ ಆ ಹಾರ್ಮೋನ್ ಅನ್ನ ಸರಿಯಾದ ಬಳಕೆ ದೇಹದಲ್ಲಿ ಆಗದೇ ಇದ್ದಾಗ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಬರ್ತದೆ. ಇದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಆಧುನಿಕ ಜೀವನ ಶೈಲಿ. ಇದನ್ನ ಡಯಾಬಿಟಿಸ್ ಅನ್ನ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕ್ಲಾಸಿಫೈ ಮಾಡಿಬಿಟ್ಟಿದ್ದಾರೆ ಅಥವಾ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಅದರೊಂದಿಗೆ ಅನುವಂಶಿಕತೆ, ಇತರ ವೈದ್ಯಕೀಯ ಸ್ಥಿತಿಗತಿಗಳನ್ನು ಅಥವಾ ಕಾಯಿಲೆಗಳು, ಇವು ಸಕ್ಕರೆ ಕಾಯಿಲೆಯ ಪ್ರಮುಖ ಕಾರಣಗಳಾಗಿವೆ. ಈ ಜೀವನ ಶೈಲಿ ಅಂದ್ರೇನು? ಆಹಾರ, ವಿಹಾರ, ಆಚಾರ, ವಿಚಾರ. ಅಂದ್ರೆ ನಾವು ಏನು ತಿಂತೇವೆ, ಏನು ಚಟುವಟಿಕೆ ಮಾಡ್ತೇವೆ, ಏನು ಯೋಚಿಸ್ತೇವೆ, ಇದೆಲ್ಲದೂ ಇವತ್ತಿನ ಜೀವನ ಶೈಲಿ. ದೈಹಿಕ ಚಟುವಟಿಕೆ ಕಡಿಮೆಯಾಗಿ ಅಥವಾ ಸೋಮಾರಿತನ, ಅತಿನಿದ್ರೆ, ಅಹಿತಕರ ಆಹಾರ ಸೇವನೆ, ಧೂಮ್ರಪಾನ, ಮದ್ಯಪಾನ, ಎಲ್ಲದಕ್ಕಿಂತ ಹೆಚ್ಚಾಗಿ ಒತ್ತಡದ ಜೀವನ ಇವತ್ತಿನ ಸಕ್ಕರೆ ಕಾಯಿಲೆಗೆ ಕಾರಣ ಆಗಿದೆ.
2: ಸಕ್ಕರೆ ಕಾಯಿಲೆ ಈ ಒಂದು ಕಾರಣಗಳಿಂದಾಗಿ ಬರುತ್ತೆ ಅನ್ನುವಂಥದ್ದು. ಸಕ್ಕರೆ ಕಾಯಿಲೆಯನ್ನ ತಡೆಯುವಲ್ಲಿ ಯೋಗದ ಪಾತ್ರ ಏನಾದರೂ ಇದೆಯಾ?
3: ನಿರ್ದಿಷ್ಟವಾಗಿದೆ ನೋಡಿ. ಯೋಗವನ್ನ ಹೇಳುವಾಗ ಅಥ ಯೋಗ ಅನುಶಾಸನಂ ಅಂತ ಹೇಳ್ತಾರೆ. ಅನುಶಾಸನ ಅಂದ್ರೆ ಡಿಸಿಪ್ಲಿನ್, ಅಂದ್ರೆ ಶಿಸ್ತುಬದ್ಧವಾದ ಒಂದು ಅಭ್ಯಾಸ. ನಮ್ಮ ಜೀವನ ಶೈಲಿ ಅಥವಾ ನಮ್ಮ ಜೀವನ ಶಿಸ್ತುಬದ್ಧವಾಗಿ ಇರದೇ ಇರುವ ಕಾರಣ ಇವತ್ತಿನ ದಿನ ಈ ಕಾಯಿಲೆ ಬರ್ತಾ ಇದೆ. ಹಾಗಾಗಿ ಈ ಯೋಗ ಅಭ್ಯಾಸ ಅನ್ನೋದು ಒಂದು ಶಿಸ್ತುಬದ್ಧ ಜೀವನ ಶೈಲಿಯನ್ನ ನಮಗೆ ಹೇಳ್ಕೊಡ್ತಾ ಇದೆ. ಅಂದರೆ ಯೋಗ ಅಭ್ಯಾಸ ಮಾಡೋದ್ರಿಂದ ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಬಹುದು ಅಂತ ಈ ಮೂಲಕ ನಾನು ಹೇಳ್ತೇನೆ.
2: ಹೀಗೆ ಯೋಗದ ಪಾತ್ರವು ಕೂಡ ಇಲ್ಲಿ ಇರುವಂತದನ್ನ ನಾವು ಗಮನಿಸಬಹುದು. ಯೋಗವನ್ನ ಯಾವಾಗ ಮಾಡಬೇಕು ಅಂತೀರಿ?
3: ಜನರಲ್ಲಿ ಒಂದು ಸಾಮಾನ್ಯವಾದ ಒಂದು ಚಿಂತನೆ ಅಥವಾ ಕನ್ಕ್ಲೂಷನ್ ಏನಂದ್ರೆ ಕಾಯಿಲೆ ಬಂದ ಮೇಲೆ

0: ಯೋಗ ಮಾಡಬೇಕು ಅಂತ. ಅದು ಹಾಗಲ್ಲ, ಕಾಯಿಲೆ ಬರದೇ ಹಂಗೆ ತಡಿಲಿಕ್ಕೂ ನಾವು ಯೋಗ ಮಾಡಬೇಕು, ಕಾಯಿಲೆ ಬಂದ ನಂತರನೂ ಯೋಗ ಮಾಡಬೇಕು. ಅಂದ್ರೆ ಪ್ರಿವೆಂಟಿವ್ ಆಗಿ ಕೂಡ ನಾವು ಯೋಗವನ್ನು ಅಭ್ಯಾಸ ಮಾಡಬೇಕು, ಮತ್ತೆ ಪ್ರಮೋಷನ್ ಅಂದ್ರೆ ಆರೋಗ್ಯವನ್ನ ಕಾಯಿಲೆ ಬಂದ ಮೇಲೆ ಕಾಪಾಡಿಕೊಳ್ಳಿಕ್ಕೂ ಅಥವಾ ರೋಗವನ್ನ ಹದ್ಬಸ್ತಿನಲ್ಲಿ ಇಡ್ಲಿಕ್ಕೂ ಕೂಡ ನಾವು ಯೋಗಾಭ್ಯಾಸವನ್ನ ಮಾಡಬೇಕಾಗ್ತದೆ.
1: ಹೀಗೆ ಯೋಗವನ್ನ ಎಲ್ಲಾ ಕಾಲಕ್ಕೂ ಕೂಡ ಮಾಡಬಹುದು ಅನ್ನುವಂಥದ್ದು. ಯಾವ ಯಾವ ಯೋಗವನ್ನ ಮಾಡಬೇಕಾಗತ್ತೆ?
0: ಈಗ ನೋಡಿ, ಯೋಗ ಅಭ್ಯಾಸ ಅಂದ್ರೆ ಜನರಲ್ಲಿ ಒಂದು ಯೋಚನೆ ಏನು ಅಂದ್ರೆ ಅದು ಕೇವಲ ಆಸನ ಮತ್ತೆ ಪ್ರಾಣಾಯಾಮ, ದೇಹದ ಕಸರತ್ತು ಮತ್ತೆ ಉಸಿರಾಟದ ವ್ಯವಸ್ಥೆಯನ್ನು ಸರಿ ಮಾಡಿಕೊಂಡ್ರೆ ಅಂತ. ಅದು ಹಾಗಲ್ಲ, ಅಷ್ಟಾಂಗ ಯೋಗದಲ್ಲಿ 8 ಅಂಗಗಳಿದೆ: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಈ 8 ಅಂಗಗಳನ್ನು ನಾವು ಜೀವನದಲ್ಲಿ ಇವತ್ತಿನ ಅಗತ್ಯಕ್ಕೆ ತಕ್ಕಂಗೆ ನಾವು ಅಳವಡಿಸಿಕೊಳ್ಳಬೇಕು. ಯಮ ನಿಯಮಗಳು ಜೀವನ ಶೈಲಿ, ಅಂದ್ರೆ ರೀತಿ ನಿಯತಿಯಾಗಿ ಜೀವನವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಯಮ ನಿಯಮಗಳನ್ನು ಹೇಳ್ಕೊಡುತ್ತೇವೆ. ಅತಿಯಾಸೆ, ಅಸೂಯೆ, ಬಾಯ ಮತ್ತು ಆಂತರಿಕ ಸ್ವಚ್ಛತೆ ಕಾಪಾಡಿಕೊಳ್ಳದೆ ಇರೋದು ಡಯಾಬಿಟಿಸ್ಗಳಿಗೆ ಕಾರಣ. ಹಾಗಾಗಿ ಯಮ ನಿಯಮಗಳನ್ನು ಪಾಲಿಸುವುದರಿಂದ ನಮ್ಮ ಜೀವನ ಒಂದು ಸ್ಥಿಮಿತದಲ್ಲಿರುತ್ತದೆ, ಹತೋಟಿಯಲ್ಲಿರುತ್ತದೆ. ಹಾಗಾಗಿ ನಾವು ಆರೋಗ್ಯವನ್ನು ಇವತ್ತು ಕಡೆಗಣಿಸಿ ಬಯಸಿದ್ದನ್ನು ಪಡೆಯಲು ಮುಂದಾಗಿದ್ದಕ್ಕೆ ಇದು ಡಯಾಬಿಟಿಸ್ ಬರ್ತಾ ಇದೆ. ಹಾಗಾಗಿ ಈ ಯಮ ನಿಯಮಗಳು ಒಂದು ಜೀವನ ಶೈಲಿಯನ್ನು ಹೇಳ್ಕೊಡ್ತವೆ, ಅದನ್ನು ಕೂಡ ನಾವು ಅಗತ್ಯವಾಗಿ ಮಾಡಬೇಕು. ನಂತರ ಬರೋದು ಆಸನ ಪ್ರಾಣಾಯಾಮಗಳು. ದೈಹಿಕವಾಗಿ ದೇಹವನ್ನು ಹುರಿಗೊಳಿಸಿದರೆ ಪ್ರಾಣಾಯಾಮ ಉಸಿರಾಟದ ವ್ಯವಸ್ಥೆಯನ್ನು ಒಂದು ಕಂಟ್ರೋಲ್ನಲ್ಲಿ ಇಡುತ್ತದೆ. ಈ ಎರಡು ಆಸನ ಪ್ರಾಣಾಯಾಮ ಒಂದಕ್ಕೊಂದು ಹೊಂದಾಣಿಕೆಯಿಂದ ಮಾಡಬೇಕಾಗ್ತದೆ. ಆಮೇಲೆ ಆಸನಗಳನ್ನು ಮಾಡೋ ಮೊದಲು ದೇಹನ ಸ್ವಲ್ಪ ಹುರಿಗೊಳಿಸಬೇಕಾಗುತ್ತೆ. ಅಂದ್ರೆ ಒಂದೇ ದಿನ ಎಲ್ಲ ಆಸನಗಳನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಸೂಕ್ಷ್ಮ ವ್ಯಾಯಾಮ ಅಥವಾ ದೇಹವನ್ನು ಸಡಿಲುಗೊಳಿಸುವಂತ ವ್ಯಾಯಾಮಗಳಿಂದ ಶುರು ಮಾಡಿ ನಂತರ ನಿಂತು ಕುಳಿತು ಮಲಗಿ ಮಾಡುವ ಎಲ್ಲ ಆಸನಗಳನ್ನು ಮಾಡಬೇಕು. ಸಾಮಾನ್ಯವಾಗಿ ಹಸ್ತ ಉತ್ಥಾನಾಸನ, ಪಾದಹಸ್ತಾಸನ, ಚಕ್ರಾಸನ, ಭುಜಂಗಾಸನ ಇಂಥದನ್ನೆಲ್ಲ ನಾವು ಮಾಡಬಹುದು. ಪಶ್ಚಿಮೋತ್ಥಾನಾಸನ, ವಜ್ರಾಸನ, ಹಾಲಾಸನ, ಧನುರಾಸನ, ಚಕ್ರಾಸನ ಇವುಗಳು ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಇಡಲಿಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಇನ್ನು ನಾವು ಪ್ರಾಣಾಯಾಮವನ್ನು ನಾಡಿ ಶುದ್ಧಿ, ಅನುಲೋಮ ವಿಲೋಮ, ಭಸ್ತ್ರಿಕ, ಭ್ರಾಮರಿ ಪ್ರಾಣಾಯಾಮ ಇವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ನಾವು ಆಸನ ಅಭ್ಯಾಸ ಮಾಡುವಾಗ ಒಂದನ್ನು ನಾವು ಮರೆತು ಬಿಡ್ತೀವಿ, ಅದು ಏನಂದ್ರೆ ರಿಲ್ಯಾಕ್ಸ್ ಮಾಡೋದಿಲ್ಲ ಬಾಡಿಯನ್ನು. ಹಾಗಾಗಿ ಆಸನ ಮಾಡಿದ ನಂತರ ಶವಾಸನ ಕೂಡ ಅಗತ್ಯ. ಆಸನವನ್ನು ಮಾಡಿ ಅಥವಾ ಪ್ರಾಣಾಯಾಮವನ್ನು ಮಾಡಿ ದೇಹ ದಣಿದಾಗ ಅಗತ್ಯವಾಗಿ ನಾವು ಶವಾಸನವನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಹೀಗಾಗಿ ಆಸನ ಹಾಗೂ ಪ್ರಾಣಾಯಾಮ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ನಾನು ಈ ಮೊದಲೇ ಹೇಳಿದಾಗೆ ಅಷ್ಟಾಂಗಗಳು ಅಂತ ಹೇಳಿದೆ. ಯಮ ನಿಯಮವನ್ನು ತಿಳ್ಕೊಂಡ್ವಿ, ಅಂದ್ರೆ ಅದು ಜೀವನ ಶೈಲಿಯನ್ನು ಹೇಳ್ಕೊಡ್ತದೆ. ಪ್ರಾಣಾಯಾಮ ಮತ್ತೆ ಆಸನ ದೇಹ ಮತ್ತೆ ಮಾನಸಿಕ ಸ್ಥಿತಿಯನ್ನು ಹತೋಟಿಯಲ್ಲಿಡ್ತದೆ. ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳು ಇವು ಇಂದ್ರಿಯಗಳನ್ನು ನಿಗ್ರಹಿಸಲಿಕ್ಕೆ ಮತ್ತೆ ಆಧ್ಯಾತ್ಮಿಕ ಪ್ರಭುತ್ವವನ್ನು ಪಡೀಲಿಕ್ಕೆ ನಮಗೆ ಬೇಕಾಗ್ತದೆ. ಈಗ ಸಮಾಧಿಯನ್ನು ಇವತ್ತು ಯಾರು ಪಡೆದವರು ಅಥವಾ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಲಿಲ್ಲ. ಸಮಾಧಿ ಅನ್ನುವಂಥದ್ದೇನು? ಒಂದು ಇದರೊಂದಿಗೆ ನಾವು ಸಂಪೂರ್ಣವಾಗಿ ಕಳೆದುಕೊಳ್ಳುವುದು. ಲೋಕಾರೂಢಿಯಾಗಿ ಹೇಳುವುದಾದ್ರೆ ಸಕ್ಕರೆ ಕಾಯಿಲೆ, ನಾವು ಸಕ್ಕರೆಯನ್ನು ತ್ಯಜಿಸಬೇಕು. ಸಕ್ಕರೆಯನ್ನ ಒಂದು ಧಾರಣ ಮಾಡಿಕೊಂಡು ಧ್ಯಾನಾವಸ್ಥೆಯಲ್ಲಿ ಅದನ್ನು ಮರೆತು ಸಮಾಧಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಬಿಟ್ಬಿಡಬೇಕು. ಅಂದ್ರೆ ಇದೊಂದು ಲೋಕಾರೂಢಿಯಾಗಿ ನಾನು ಹೇಳ್ತಿದ್ದೆ. ಹಾಗಾಗಿ ಈ ರೀತಿಯಾಗಿ ನಾವು ಅಷ್ಟಾಂಗ ಯೋಗವನ್ನ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆಯನ್ನ ತಡೆಯಲು ನಾವು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದಾಗಿದೆ.
1: ಯಾವುದೇ ಯೋಗದ ಅಭ್ಯಾಸ ಆಗಲಿ, ಯೋಗದ ಅಭ್ಯಾಸವನ್ನು ಮಾಡಬೇಕು ಅಂತ ಅಂದಾಗ ಅದಕ್ಕೆ ಮಾರ್ಗದರ್ಶನದ ಅಗತ್ಯವೂ ಕೂಡ ಇದೆ. ಮಾರ್ಗದರ್ಶನದಲ್ಲಿ ಯೋಗವನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಮತ್ತು ಆರೋಗ್ಯಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ. ಈ ನಿಟ್ಟಿನಲ್ಲಿ ಸಕ್ಕರೆ ಕಾಯಿಲೆಯವರು ಯಾವೆಲ್ಲ ಯೋಗವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ನೀಡಿ.
0: ಅಗತ್ಯವಾಗಿ 9886254 37.
1: ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ತಿಳಿಸ್ಕೊಡಿ.
0: 9886259437.
1: ಒಳ್ಳೆಯದು ಡಾಕ್ಟರ್ ಶಿವಕುಮಾರ್ ರುದ್ರಶೆಟ್ಟಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಕ್ಕರೆ ಕಾಯಿಲೆ ಮತ್ತು ಯೋಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್.

ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಿಜಯ್ ಪ್ರಕಾಶ್ ಅವರು ಹಾಡಿರುವ ಕಂಬಳಿ ಹುಳು ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಎಂ ಶಿವಪ್ರಕಾಶ್, ಸಾಹಿತ್ಯ ಮಹದೇವಸ್ವಾಮಿ. ಕೇಳಿ ಮೊದಲಿಗೆ ಕಂಬಳಿ ಹುಳ ಚಿತ್ರದ ಗೀತೆ.

ಪ್ರಿಯ ಕೇಳುಗರೆ, ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತಿರುವಿರಿ. ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್ ಗಳಲ್ಲಿ ಇನ್ನು ಮುಂದೆ

ವಾಸುಕಿ ವೈಭವ ಹಾಡಿರುವ ಪ್ರಜಾರಾಜ್ಯ ಚಿತ್ರದ ಗೀತೆ ಕೇಳುತ್ತಿರುವಿರಿ. ವಿಜಯ ಮಂಜುನಾಥ್ ಅವರ ಸಾಹಿತ್ಯ, ಟಿ ಎಂ ಮೂರ್ತಿಯವರ ಸಂಗೀತ.

ಈಗ ಕೇಳಿ ಎಸ್ ಕೆ ಸಾಲಿ ಅವರು ಹಾಡಿರುವ, ಕಿರಣ್ ವಾಗ್ ಅವರ ಸಂಗೀತ ನೀಡಿರುವ, ಗುರುರಾಜ್ ಹೊಸಕೋಟೆ ಅವರು ಹಾಡಿರುವ ಭಿಕ್ಷುಕ ಚಿತ್ರದ ಗೀತೆ.

ಪ್ರಿಯ ಕೇಳಿದರೆ, ಇಂದು ಬೆಳಗ್ಗೆ 10 ಗಂಟೆಗೆ ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಹೇಮಕೂಟದ ಇವತ್ತಿನ ವಿಷಯ ಬರವಣಿಗೆ ಬಾಯಿ ಮಾತು. ಈ ವಿಚಾರವಾಗಿ ತಾವುಗಳು ನಮ್ಮೊಂದಿಗೆ ಮಾತನಾಡಬಹುದು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳೊಂದಿಗೆ. ನಮ್ಮನ್ನು ಸಂಪರ್ಕ ಮಾಡಲು ದೂರವಾಣಿ ಸಂಖ್ಯೆಗಳು 2462898, ಮತ್ತೊಂದು 2452258, STD ಕೋಡ್ ಸಂಖ್ಯೆ 08172. ಇವತ್ತಿನ ಹೇಮಕೂಟದ ವಿಷಯ ಬರವಣಿಗೆ ಬಾಯಿ ಮಾತು. ಬರವಣಿಗೆ ಆದರೆ ಹೇಗೆ, ಬಾಯಿ ಮಾತು ಆದರೆ ಹೇಗೆ, ಈ ವಿಚಾರಗಳ ಬಗ್ಗೆ ತಾವು ತಮ್ಮೊಂದಿಗೆ ಹಂಚಿಕೊಳ್ಳಬಹುದು.

ಚೇತನ್ ಕುಮಾರ್ ಅವರು ಹಾಡಿರುವ ಕಾಲಚಕ್ರ ಚಿತ್ರದ ಗೀತೆ. ರಾಬಿನ್ ಪೌಲ್ ಅವರ ಸಂಗೀತಕ್ಕೆ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಆತ್ಮೀಯ ಕೇಳುಗರೆ,
1: ಹೆಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ.
0: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ.
1: ಜೂನ್ 25ರ ಗುರುವಾರ ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾ ಕುಮಾರಿ ಅವರು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
1: ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಚಟುವಟಿಕೆಗಳ ಕುರಿತು ಮಾರ್ಗದರ್ಶನ ಮಾಡಲಿದ್ದಾರೆ.
0: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
2: ಹಾಸನ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು ಕೆಎಸ್ ಲತಾ ಕುಮಾರಿ, ಜಿಲ್ಲಾಧಿಕಾರಿಗಳು ಹಾಸನ. ನಿಮಗೆ ಒಂದು ಮುಖ್ಯವಾದ ವಿಷಯವನ್ನ ತಿಳಿಸಬೇಕಾಗಿದೆ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಮ್ಮ BLOs ಮತಗಟ್ಟ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್, ಮನೆ ಮನೆಗೆ ಭೇಟಿಯನ್ನು ನೀಡ್ತಾರೆ. ಮಾಹಿತಿಯನ್ನು ಕೋರಿ ತಮ್ಮ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ದಿನಾಂಕ 25 ಬೆಳಗ್ಗೆ 9 ಗಂಟೆಗೆ.
1: ಇದರೊಂದಿಗೆ ಜಿಲ್ಲೆಯ ವಿವಿಧ ನಾಗರಿಕ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಬಹುದು.
0: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ:
1: 245258,
0: ಮತ್ತೊಂದು ಸಂಖ್ಯೆ 246289.
1: STD ಕ್ರಮಾಂಕ 08172.
0: ಹಲೋ ಆಕಾಶವಾಣಿ, ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ
1: ಇದೇ ಜೂನ್ 25ರ ಗುರುವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.
3: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
4: ಬಂದ್ಬಿಟ್ಲು ದೊಡ್ಡದಾಗಿ
3: ಹೋಗಿ.
5: RBI ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

0: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಬಣ್ಣದ ಬುಗುರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೆ ಸೈಯದ್ ದೇವು ಮ್ಯಾಥ್ಯೂ ಹಾಡಿರುವ ಕಡವು ಚಿತ್ರದ ಗೀತೆ. ಸಾಹಿತ್ಯ ಶಿವು ಬೈರಾಗಿ, ಸಂಗೀತ ಜಾಕಿನ್ ಶೈಂಚ್.

ಬಣ್ಣದ ಬುಗುರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಡಾಕ್ಟರ್ 56 ಚಿತ್ರದ ಗೀತೆ.

ಹಾಡಿರುವ ಕಲಾವಿದರು ಚೇತನ್ ನಾಯಕ್, ಸಾಹಿತ್ಯ ವಿಜಯ್ ಈಶ್ವರ್ ಅವರದು, ಸಂಗೀತ ನೋಬೆಲ್ ಪಾಲ್ ಅವರದು.

ಇನ್ನು ಮುಂದೆ ಸದ್ದು ವಿಚಾರಣೆ ನಡೆಯುತ್ತಿದೆ. ಈ ಚಿತ್ರದ ಗೀತೆ ಹಾಡಿರುವ ಕಲಾವಿದರು ಪಂಚಮ್ ಜೀವ. ಸಾಹಿತ್ಯ ಪ್ರಮೋದ್ ಮರುವಂತೆ ಅವರದು, ಸಂಗೀತ ಸಜ್ಜನ್ ಬಸರೂರು ಅವರಿಂದ.

ರವೀಂದ್ರ ಸ್ವರ್ಗಾವಿ ಅವರು ಹಾಡಿರುವ ಎಂಆರ್ಪಿ ಚಿತ್ರದ ಗೀತೆ ಕೇಳುತ್ತಿರುವಿರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಹರ್ಷವರ್ಧನ್ ರಾಜ್ ಅವರದು.

0: already magah. Talena ang kaligili ila chaga. Be happy or no BP. Let's start with the vacation.
1: Alok hagu sangadidru hadirwa. ನಾನೇ ರಾಕ್ಷಸ ಚಿತ್ರದ ಗೀತೆ ಸಾಹಿತ್ಯ ರಾಜ ಮನೀಷ್ ಅವರದು, ಸಂಗೀತ ಪಿ ನೀತು ನಿನಾದ್ ಅವರದು.

ಅನಿರುದ್ಧ ಅವರು ಹಾಡಿರುವ ರಾಣ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಚಂದನ್ ಶೆಟ್ಟಿ ಅವರಿಂದ.

ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಬೆಂಕಿ ಚಿತ್ರದ ಗೀತೆ ಹಾಡಿರುವ ಕಲಾವಿದರು ಚೈತ್ರ ಜೆ ಆಚಾರ್ಯ, ಸಾಹಿತ್ಯ ನಾಗರಾಜ್ ಶರ್ಮಾ ಅವರದು, ಸಂಗೀತ ಆನಂದ್ ರಾಜ್ ಕುಮಾರ್ ಅವರಿಂದ.

ಬಣ್ಣದ ಬುಗುರಿ ಕನ್ನಡದ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ.

ಹೇಮಕೂಟ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಇವತ್ತಿನ ವಿಷಯ ಬರವಣಿಗೆ ಬಾಯಿ ಮಾತು. ಈ ವಿಚಾರವಾಗಿ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು, ಜೊತೆಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳೊಂದಿಗೆ. ನಮ್ಮ ಮೊಬೈಲ್ ಸಂಖ್ಯೆ, ದೂರವಾಣಿ ಸಂಖ್ಯೆ 2462889, ಮತ್ತೊಂದು 2452558, ಎಸ್ಟಿಡಿ ಕೋಡ್ ಸಂಖ್ಯೆ 08172. ಈಗ ಒಂದು ಗೀತೆ.

0: ಪ್ರಿಯ ಕೇಳಿದರೆ, ಇವತ್ತಿನ ಹೇಮಕೂಟದ ವಿಷಯ ತಮಗೆ ಈಗಾಗಲೇ ಗೊತ್ತಿದೆ. ಬರವಣಿಗೆ ಬಾಯಿ ಮಾತು ಅಂತ ಮಾತಿಗಿತ್ತ ಕೃತಿಲೇಸು ಎನ್ನುವ ಮಾತು ಕೇಳಿದ್ದೀವಿ. ಒಮ್ಮೆ ಆಡಿದರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು, ಮಾತು ನುಡಿದ್ರೆ ಹೋಯ್ತು ಅನ್ನೋ ಹಾಗೆ. ಅದಕ್ಕೆ ಯಾವುದೇ ದಾಖಲೆ ಇರೋದಿಲ್ಲ. ಮಾತನಾಡುವಾಗ ಹೇಳಬೇಕಾದವ್ರಿಗೆ ವಿಷಯ ಕನ್ವೆ ಮಾಡೋದಕ್ಕೆ ಸಲುವಾಗಿ ಆಗದ್ದು ಆಗದೇ ಇದ್ದದ್ದು ಎಲ್ಲ ಒಗ್ಗರಣೆಗಳನ್ನು ಸೇರಿಸ್ತೇವೆ. ಏಕೆಂದರೆ ಮುಂದೆ ಇದ್ದವನಿಗೆ ಆ ಮಾತನ್ನು ಒಪ್ಪಿಸಬೇಕಾಗಿರುತ್ತೆ. ಅದು ಸರಿಯಿಲ್ಲ ಅಂದರೆ ಮತ್ತೆ ವಾಪಸ್ ತಾಣ್ತೀನಿ ಅಂತ ಕೂಡ ಹೇಳಬಹುದು. ಆದರೆ ಬರವಣಿಗೆ ಹಾಗಲ್ಲ. ಬರೆಯುವ ಮುನ್ನ 100 ಸಲ ಯೋಚನೆ ಮಾಡಬೇಕಾಗುತ್ತೆ. ಥಿಂಕ್ ಬಿಫೋರ್ ದ ಇಂಕ್ ಅಂತೀವಲ್ಲ, ಹಾಗೆ ಅದು ದಾಖಲಾಗಿ ಇರುವಂಥದ್ದು, ಸಾಕ್ಷಿಯಾಗಿ ಇರುವಂಥದ್ದು, ಯಾರು ಯಾಕೆ ಯಾವ ಸಂದರ್ಭದಲ್ಲಿ ಬರೆದರು ಎಂದು ತಿಳಿಸುವಂಥದ್ದು, ಆ ಬರೆದಂಥ ಸಮಯದ ಪ್ರಸ್ತುತತೆಯನ್ನು ತಿಳಿಸುವಂಥದ್ದು. ಹಾಗೆಯೇ ಬಸವಣ್ಣನವರು ಆದಿಯಾಗಿ ಹಲವಾರು ಶರಣರು, ಪುರಂದರ ಕನಕರಾದಿಯಾಗಿ ಹಲವಾರು ದಾಸಶ್ರೇಷ್ಠರು ಇಂಥ ವಿಚಾರಗಳನ್ನು, ಸರಿ ತಪ್ಪುಗಳನ್ನು, ನಡವಳಿಕೆಗಳನ್ನು ವಿಡಂಬನೆಯ ಮೂಲಕ ಸರಿ ಯಾವುದು ಎಂದು ಹೇಳುವುದರ ಮೂಲಕ ತೆದ್ದುತ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತು ಬರವಣಿಗೆ ಬಾಯಿ ಮಾತು, ಈ ವಿಚಾರವಾಗಿ ತಾವೆಲ್ಲ ಏನಂತೀರಿ ಈಗ ಕೇಳೋಣ. ಬನ್ನಿ, ಯಾರು ಲೈನ್ನಲ್ಲಿದ್ದಾರೆ ಅಂತ ನೋಡುವ. ನಮಸ್ಕಾರ ಹೇಮಕೂಟ.
1: ಹಲೋ, ನಮಸ್ತೆ ಸರ್. ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತೀನಿ.
0: ಹೇಳಿ ತಿಮ್ಮಪ್ಪ ಅವರೇ, ನಿಮಗೆ ಯಾವ ಗೀತೆ ಬೇಕು ಅಂತ ಮೊದಲು ಹೇಳಿ, ಆಮೇಲೆ ಮಾತಾಡೋಣ.
1: ನನಗೆ ಚಿಗುರಿದ ಕನಸು ಚಿತ್ರದಿಂದ, ಐ ಕನ್ನಡದ ಅಕ್ಷರದ ಮಾಲೆ ಅಂತ.
0: ಓಕೆ, ಗೀತೆಯನ್ನ ಹುಡುಕುವ. ಈಗ ವಿಷಯದ ಬಗ್ಗೆ ಮಾತಾಡ್ಬೋದಾ?
1: ಮಾತಾಡ್ತೇನೆ ಸರ್.

0: ಹ್ಮ್ ಹೇಳಿ.
1: ಇದು
0: ಬರವಣಿಗೆ
1: ಬಾಯಿ ಮಾತು ಮತ್ತು ಬರಹ ಅಂತ.
0: ಹ್ಮ್
1: ಬಾಯಿ ಮಾತಿನಲ್ಲಿ ನಾವು ಎಷ್ಟೋ ಮಾತಾಡಬಹುದು, ಇವತ್ತು ಮಾತಾಡಿದ್ರೆ ನಾಳೆ ಇರಲಿಕ್ಕಿಲ್ಲ,
0: ನಾನು ಹೇಳೇ ಇಲ್ಲ ಅನ್ಬಹುದು.
1: ಆದ್ರೆ ಉತ್ತಮವಾದ ಕೃತಿಗಳು ಯಾವ್ದಾದ್ರು ಇದ್ರೆ, ಈಗ ನೋಡಿ ಸಂವಿಧಾನ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಇದು ಮಾಡಿದ್ದಾರೆ
0: ನೋಡಿ, ಒಳ್ಳೆ ಉದಾಹರಣೆ ಕೊಟ್ರಿ.
1: ಬಾಯಿ ಮಾತಿನಲ್ಲಿ ಇರ್ತಿದ್ರೆ ಅದು ಏನೋ ಆಚೆ ಈಚೆ ಆಗ್ತಾ ಇತ್ತು.
0: ಸಂವಿಧಾನ
1: ಇದರಲ್ಲಿ ಬರಹದಲ್ಲಿ ಇರುವುದರಿಂದ ಅದು ಯಾವ ಕಂಡೀಷನ್ ಅಲ್ಲಿ ಇರ್ಬೇಕಾ ಅದೇ ಕಂಡೀಷನ್ ಅಲ್ಲಿ ಈಗ ಕೂಡ ಉಂಟು ಸರ್. ಮತ್ತೆ ಒಂದು ವೇಳೆ ಅದನ್ನು ಬದಲಾವಣೆ ಮಾಡಬೇಕಾದ್ರೆ ಅದಕ್ಕೆ ಕ್ರಮಗಳೆಲ್ಲ ಇರ್ತದಲ್ಲ.
0: ನಿಜವಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ.
1: ಯಾವುದೇ ಒಂದು ವಾಗ್ದಾನ ಕೊಟ್ರೆ ನಾವು ಬಾಯಿ ಮಾತಿನಲ್ಲಿ ಇವತ್ತೊಂದು ಮಾತಾಡ್ಬಹುದು, ನಾಳೆ ಅದಿಲ್ಲ ಇದಿಲ್ಲ ಅಂತ ಹೇಳಿ ನಾವು ನಾಳೆಗೆ ಚೇಂಜ್ ಮಾಡಬಹುದು. ಆದ್ರೆ ಬರಹದಲ್ಲಿ ಈಗ ಯಾವುದೇ ರೆಕಾರ್ಡ್ಸ್ ಮಾಡಿದ್ರೆ ಅದು ಯಾವಾಗಲೂ ಒಂದೇ ರೀತಿಯಲ್ಲಿ ಇರ್ತದೆ ಸರ್. ಹಾಗಾಗಿ ಬಾಯಿ ಮಾತಿಗಿಂತ ಯಾವಾಗಲೂ ಇದು ಬರಹವೇ ಉತ್ತಮ ಅಂತ ನನ್ನ ಅನಿಸಿಕೆ.
0: ಒಂದು ಕಾಲದಲ್ಲಿ ಮಾತಿನ ಬಗ್ಗೆ ನಡ್ಕೊಳ್ಳೋರು ಎಲ್ಲ ಇದ್ರು, ಹಾಗಾಗಿ ಅಂತ ಕಾಲಕ್ಕೆ
1: ಅದು ಹಿಂದಿನ ಕಾಲದಲ್ಲಿ ಇತ್ತು ಸರ್. ತಾಯಿ ಆನೆ ಇಟ್ಟರೆ ಸಾಕು, ಅದು
0: ಸತ್ಯ ಧರ್ಮ
1: ದಾಖಲೆ ಬರದಾಗಿ ಇತ್ತು. ಆದ್ರೆ ಈಗ ಈಗಿನ ಕಾಲದಲ್ಲಿ ಅದಿಲ್ಲ ಇಲ್ಲ ಸರ್.
0: ಬದಲಾವಣೆ ಜಗದ ನಿಯಮ ಅಂತ.
1: ಹೌದು
0: ಸರ್. ಓಕೆ, ಧನ್ಯವಾದಗಳು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
1: ಒಳ್ಳೆ ಕೊಟ್ಟಿದ್ದೀರಿ ಸರ್, ಅದು ಭಾರಿ ಖುಷಿ ಆಯ್ತು ಕೇಳಿ ನಮಗೆ.
0: ಇಲ್ಲ, ನೀವು ಕೂಡ ತುಂಬಾ ಚಂದವಾಗಿ ಮಾತಾಡಿದ್ರಿ. ಒಳ್ಳೆ ಸಂವಿಧಾನದ ಉದಾಹರಣೆ ಕೊಟ್ಟು ತುಂಬಾ ಅದ್ಭುತವಾದ ವಿಚಾರವನ್ನ ನೀವು ಚರ್ಚೆಗೆ ಶುರು ಮಾಡಿದ್ರ. ಧನ್ಯವಾದಗಳು ಕರೆ ಮಾಡಿದ್ಕೆ. ನಿಮ್ಮ ಗೀತೆ ಈಗ ಪ್ರಸಾರ ಆಗುತ್ತೆ ಕೇಳಿ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮಗೆ.

0: ಆತ್ಮೀಯ ಕೇಳುಗರೆ,
1: ಹೆಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ.
0: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ.
1: ಜೂನ್ 25ರ ಗುರುವಾರ ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾ ಕುಮಾರಿ ಅವರು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
1: ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಚಟುವಟಿಕೆಗಳ ಕುರಿತು ಮಾರ್ಗದರ್ಶನ ಮಾಡಲಿದ್ದಾರೆ.
0: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
2: ಹಾಸನ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು ಕೆಎಸ್ ಲತಾ ಕುಮಾರಿ, ಜಿಲ್ಲಾಧಿಕಾರಿಗಳು ಹಾಸನ. ನಿಮಗೆ ಒಂದು ಮುಖ್ಯವಾದ ವಿಷಯವನ್ನ ತಿಳಿಸಬೇಕಾಗಿದೆ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಮ್ಮ BLOs ಮತಗಟ್ಟ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್, ಮನೆ ಮನೆಗೆ ಭೇಟಿಯನ್ನ ನೀಡ್ತಾರೆ. ಮಾಹಿತಿಯನ್ನ ಕೋರಿ ತಮ್ಮ ಮಾಹಿತಿಯನ್ನ ನೀಡಬೇಕಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನ ನಾವು ತಿಳಿದುಕೊಳ್ಳೋಣ. ದಿನಾಂಕ 25 ಬೆಳಗ್ಗೆ 9 ಗಂಟೆಗೆ.
1: ಇದರೊಂದಿಗೆ ಜಿಲ್ಲೆಯ ವಿವಿಧ ನಾಗರಿಕ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಬಹುದು.
0: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ:
1: 245258,
0: ಮತ್ತೊಂದು ಸಂಖ್ಯೆ 246289.
1: STD ಕ್ರಮಾಂಕ 08172.
0: ಹಲೋ ಆಕಾಶವಾಣಿ, ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ
1: ಇದೇ ಜೂನ್ 25ರ ಗುರುವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.
3: ಹಲೋ ಹೇಮಕೂಟ.
4: ನಮಸ್ತೆ ಸರ್, ನಾನು ಹಾಸನ್ ಬಸವೇಶ್ವರದಿಂದ ಆರ್ ಬಿ ಪ್ರೇಮ್.
3: ಪ್ರೇಮ್ ಅವರೇ, ನಿಮ್ಗೆ ಯಾವ ಗೀತೆ ಬೇಕು?
4: ನಮ್ಗೆ ಜನ್ಮ ಜನ್ಮದ ಅನುಬಂಧದಿಂದ ಆಕಾಶದಿಂದ ಜಾರಿ ಆಗ್ಬೇಕು ಸರ್ ಹಾಡು.
3: ಹೇಮಕೂಟದಲ್ಲಿ ಈ ಗೀತೆ ಕೇಳ್ತಾ ಇದ್ದಾರೆ. ಇವತ್ತು ನೀವು ವಿಷಯದ ಬಗ್ಗೆ ಮಾತಾಡಬಹುದ? ವಿಷಯ ಗೊತ್ತಿದೆ ಅಲ್ವಾ?
4: ಗೊತ್ತಿದೆ ಸರ್. ಅಂದ್ರೆ ಇವತ್ತು ನಾವು ಬಾಯಿ ಮಾತಲ್ಲಿ ಏನೇ ಹೇಳಿದ್ರು ಯಾವ್ದು ನಡೆಯಲ್ಲ ಸರ್. ಈಗ
3: ದಾಖಲೆ ಇರಲ್ಲ.
4: ಏನಿದೆ ನಿಮ್ಮ ಹತ್ರ ಡಾಕ್ಯುಮೆಂಟ್, ಪತ್ರದಲ್ಲಿ ಇದೆಯಾ, ಪತ್ರ ಇದೆಯಾ ಅಂತ ಕೇಳ್ತಾರೆ. ಅದೇ ಸರ್, ಹಿಂದೆ ಒಂದ್ ಊರಿನ ಮುಖಂಡರು ಅಥವಾ ಊರ್ ಮುಖಂಡರು ಒಂದ್ ಕೂತು ಪಂಚಾಯತಿ ನೋಡಿ ಏನಾದ್ರು ಹೇಳಿದ್ರು ಅವ್ರಿಗೆ ಗೌರವ ಕೊಡ್ತಿದ್ರು ಸರ್. ಅದು 2 ವರ್ಷ ಆಗ್ಲಿ 3 ವರ್ಷ ಅವ್ರು ಹೇಳಿದ್ದ ರೀತಿನೇ ನಡೀತಿದ್ರು. ಇವತ್ತು ಅದೆಲ್ಲ ನಡೆಯಲ್ಲ ಸರ್. ಈಗ ಏನಿದ್ರು ಅದು ಹಿಂದಿನ ಏನಿತ್ತು ಸರ್ ಅಂದ್ರೆ ಗೌಡರು ಹೇಳಿದ್ದು ಹೈಕೋರ್ಟ್ ಇದ್ದಂಗೆ

0: ಊರಲ್ಲಿ ಹೇಳಿದ್ರು, ಅದರಲ್ಲಿ ಕೆಟ್ಟ ಮೇಲೆ ಹೇಳಿದ್ರು ಅದು ಹೈಕೋರ್ಟ್ ತೀರ್ಮಾನ, ಅವ್ರು ಯಾವುದೇ ತೀರ್ಮಾನ ಹೇಳಿದ್ರು ಅದಕ್ಕೆ ತಲೆ ಬಾಗಿರೋರು. ಈಗ ಅದೆಲ್ಲ ನಡೆಯಲ್ಲ ಸರ್. ಈಗ ಏನಿದೆ ನಿಮ್ಮ ಹತ್ರ ಪ್ರೂಫ್, ಏನಿದೆ ನೀವೇನಾದ್ರು ಪತ್ರ ಬರ್ಸ್ಕೊಂಡಿದ್ದೀರಾ ಅಂತ ಈ ತರ ಕೇಳ್ತಾರೆ. ಹಾಗಾಗಿ ಈ ದೇವರು ಸತ್ಯ ಪ್ರಮಾಣ ಎಲ್ಲ ಹಿಂದಿಗೈತೆ ಸರ್. ಪಂಚಾಯತಿ ಅದೇನಾದ್ರು ಯಾರು ಹೇಳಿಲ್ಲ ಅಂತಂದ್ರು ಆ ದೇವ್ರ ಮೇಲೆ ಪ್ರಮಾಣ ಮಾಡಿಸಿದ್ರು ಭಯ ಪಟ್ಬಿಡೋರು ಸರ್. ಆಗ ಭಯಪಟ್ಟು ಸತ್ಯನೇ ಹೇಳ್ಬಿಡೋರು. ಈಗ ಅದೆಲ್ಲ ನಡೆಯಲ್ಲ. ಪತ್ರ ಇದೆಯಾ, ಏನಿದೆ ನಿಮ್ಗೆ ಪ್ರೂಫ್ ಆತರ ಕೇಳ್ತಾರೆ. ಹಾಗಾಗಿ ಯಾರು ಬಾಯಿ ಮಾತಿಗೆ ಇದ್ ಮಾಡಲ್ಲ ಸರ್. ಎಲ್ಲದೂ ಬರವಣಿಗೆ ಮುಖಾಂತರ ತಗೋತಾರೆ ಸರ್. ಯಾರು ಏನಿದ್ರು ಒಳ್ಳೆ ಬೇಕು.
1: ಅದು ಎಷ್ಟೋ ಸರಿ ಉಲ್ಟಾ ಸಿದಾಗ ಚಾನ್ಸಸ್ ಇರುತ್ತೆ.
0: ಅದು ಉಲ್ಟಾಸಿದಾಗ ಚಾನ್ಸ್ ಇರುತ್ತೆ ಸರ್.
1: ಆ ಪದ ಅದನ್ನ ತಿಳಿಸುತ್ತೆ, ಈ ಪದ ಇದನ್ನ ತಿಳಿಸುತ್ತೆ, ಈ ಕಾನೂನು ಇದನ್ನ ಹೇಳುತ್ತೆ ಅಂತ ಅಲ್ವಾ.
0: ಅದರಲ್ಲೇ ನೀವು ಸಮಸ್ಯೆ ಬಂದಿರುತ್ತೆ ಸರ್. ಇನ್ ಬಾಯಿ ಮಾತಿಗೆ ಎಲ್ಲಿದೆ ಸರ್ ಬೆಲೆ? ಆತರ ನಡೀತಿದೆ ಸರ್ ಈಗ.
1: ಈಗ ಬಾಯಿ ಮಾತಿಗಿನ್ನ ಬರಹ ಒಳ್ಳೇದು ಅಂತ.
0: ಬರಹ ಬರಹನೇ ಮುಖ್ಯ ಸರ್ ಈಗ.
1: ಈಗ ಕಾನೂನು ಕಟ್ಲೆ ಒಪ್ಪಂದಗಳು ಇಂಥವ್ ಕಾಯ್ತು. ಈಗ ಏನಾದ್ರೂ ಒಂದ್ ಪದ್ಯ ಪಾಠ ಪುಸ್ತಕ ವಿಚಾರಗಳ ಲೇಖನ ಇಂಥವೆಲ್ಲ ಎಷ್ಟೋ ಸಲಿ ಎಷ್ಟೋ ಜನ ಬೇಕಾದಷ್ಟು ಸಭೆನಲ್ಲಿ ಮಾತಾಡ್ತಾರೆ, ಆದ್ರೆ ಬರ್ದಡಕ್ಕೆ ಕಷ್ಟ ಆಗ್ತದೆ. ಮಾತಾಡುವಾಗ ಮುಂದ್ಗಡೆ ಇರುವಂತಹ ಪ್ರೇಕ್ಷಕರನ್ನಿರ್ಬೋದು, ಮುಂದ್ಗಡೆ ಇರುವಂತಹ ಪ್ರಜೆಗಳನ್ನಿರ್ಬೋದು, ಅವ್ರನ್ನ ಒಪ್ಸಕ್ಕೆ ಏನೇನೋ ಒಗ್ಗರಣೆನೆಲ್ಲ ಸೇರಿಸ್ತಾ ಇರ್ತಾರೆ, ಆದ್ರೆ ಬರೆಯುವಾಗ ಅದನ್ನೆಲ್ಲ ಸೇರಿಸೋದಕ್ಕಾಗೋದಿಲ್ಲ.
0: ನಿಜವಾಗ್ಲೂ ಸರ್.
1: ಈಗ ಒಂದ್ ಮಾತಿದೆ, ಸಮಯದ ಅಭಾವದಿಂದಾಗಿ ಪತ್ರ ಉದ್ದವಾಯಿತು ಅಂತ ಅಲ್ವಾ. ಈಗ ಪತ್ರ ಉದ್ದ ಆಗ್ಬೇಕು ಅಂದ್ರೆ ಸಮಯ ಇರ್ಬೇಕಲ್ವಾ?
0: ಹೌದು ಸರ್.
1: ಸಮಯ ಇರದೆ ಹೋದ್ರೆ ಪತ್ರ ಹೇಗೆ ಉದ್ದ ಆಗತ್ತೆ? ಅಂದ್ರೆ ನಾನು ಹೇಳಬೇಕಾದ ವಿಚಾರವನ್ನು ಬಿಟ್ಟು ಬೇರೆ ಏನೇನೋ ಬರೆದು ಬಿಟ್ಟಿದ್ದೀನಿ, ಯೋಚನೆ ಮಾಡಕ್ ಆಗ್ಲಿಲ್ಲ, ಸಂಕ್ಷಿಪ್ತವಾಗಿ ಬರೆಯಕ್ ಆಗ್ಲಿಲ್ಲ ಅಂತ. ಬರವಣಿಗೆ ಸಂಕ್ಷಿಪ್ತತೆಯನ್ನ ಬೇಡುತ್ತೆ, ಮತ್ತೆ ನಿಖರತೆಯನ್ನ ಬೇಡುತ್ತೆ. ಮಾತಾಡುವಾಗ ಏನೇನೆಲ್ಲ ಸೇರಿಸಬಹುದು? ಈಗ ನಿಮ್ ಜೊತೆ ನಾವು ಮಾತಾಡ್ತಾ ಇದ್ದೀನಿ ಅಂದ್ರೆ ಜೊತೆಗೆ ಏನೇನೋ ಪೂರಕವಾದ ಪದಗಳನ್ನು ಸೇರಿಸಿ ಪೂರ್ವಪದ ಉದಾಹರಣೆಗಳನ್ನು ಸೇರಿಸಿ ಹೇಳ್ಬಿಡ್ಬಹುದು. ಆದ್ರೆ ಬರೆಯುವಾಗ ನಿಖರವಾಗಿರ್ಬೇಕು, ಸಂಕ್ಷಿಪ್ತವಾಗಿರ್ಬೇಕು, ಓದುವವರಿಗೆ ಹಿತವಾಗಿರ್ಬೇಕು, ಅಂತ ಪದಗಳನ್ನ ಬಳಸಬೇಕು ಅಂತ ಅಲ್ವಾ.
0: ತುಂಬಾ
1: ಚಂದವಾಗಿ ಮಾತನಾಡಿದ್ರಿ, ನಿಮ್ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ.

0: ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ.
1: ಚಿಕ್ಕಮಗಳೂರಿಂದ ಸುಜಾತ.
0: ಎಲ್ಲೋದ್ರು ಕರೆಗೆ ಬಂದಿದ್ದಂಥವರು. ನಮಸ್ತೆ. ನಮಸ್ಕಾರ ಹೇಳಿ. ನಮಸ್ಕಾರ ಹೇಳಿ.
2: ರಾಜು ಸರ್ ಹಳೇಬೀಡಿಂದ.
0: ನಮಸ್ತೆ.
2: ಹಲೋ ಹಲೋ,
0: ಕೇಳಿ ಕೇಳಿಸ್ತಾ ಇದೆಯಾ?
2: ಕೇಳಿಸ್ತಾ ಇದೆ ಸರ್. ಹಲೋ ಹಲೋ
0: ಹಲೋ
2: ಹಲೋ, ಕೇಳಿಸ್ತಾ ಇದೆಯಾ ಸರ್?
3: ಹಲೋ
0: ಹಲೋ
3: ಕೇಳಿಸ್ತೇನೆ.
2: ಹಲೋ ಸರ್, ನಾನು ರಾಜು ಸರ್ ಹಳೇಬೀಡಿಂದ.
3: ಹಲೋ
2: ಹಲೋ,
3: ನಮಸ್ತೆ.
0: ಧ್ವನಿ ಕೇಳಿಸ್ತಾ ಇದೆಯಾ?
2: ಧ್ವನಿ ಕೇಳಿಸ್ತಾ ಇದೆ ಸರ್, ನಿಧಾನಕ್ಕೆ.
3: ಹಲೋ
2: ಹಲೋ
0: ಹಲೋ ಹೇಳಿ.
3: ಹಲೋ,
0: ಹಾ ಹೇಳಿ, ಯಾರು ಮಾತಾಡ್ತಾ ಇರೋದು?
3: ಮೋನಿಕಾ ಸರ್, ಹಾಸನದಿಂದ.
0: ಮೋನಿಕಾ, ಯಾವ ಗೀತೆ ಬೇಕು ಮೋನಿಕಾ ಅವರಿಗೆ?
3: ನನಗೆ ಮರೆಯದ ದೀಪಾವಳಿಯಿಂದ.
0: ಮರೆಯದ ದೀಪಾವಳಿ,
3: ಜೀವನವೇ ಸುಖ ಪಯಣ ಹಾಡು.
0: ಜೀವನವೇ ಸುಖ ಪಯಣ. ಇವತ್ತಿನ ವಿಷಯದ ಬಗ್ಗೆ ಮಾತಾಡ್ಬೋದಾ?
3: ಹಾ ಸರ್
0: ಹೇಳಿ. ಮರೆಯದ ದೀಪಾವಳಿ ಇದೆಯಾ ನೋಡ್ತೀನಿ.
3: ಹಾ
0: ಹೇಳಿ, ಇವತ್ತಿನ ವಿಷಯದ ಬಗ್ಗೆ ಮಾತಾಡಿ.
3: ಹಾ ಸರ್, ಬರವಣಿಗೆ ಎಲ್ಲದಕ್ಕೂ ದಾಖಲೆ ಕೇಳ್ತಾರಲ್ಲ, ಈಗ ಮಗು ಹುಟ್ಟಿದಾಗ್ಲೂ ಸರ್ಟಿಫಿಕೇಟ್. ಹಲೋ
0: ಹೇಳಿ ಹೇಳಿ ಹೇಳಿ.
3: ಮಗು ಹುಟ್ಟಿದಾಗ್ಲೂ ಅದಕ್ಕೆ ಈಗ ಬರ್ತ್ ಸರ್ಟಿಫಿಕೇಟ್ ಇರ್ಬೇಕು, ಅಥವಾ ಮನುಷ್ಯ ಹೋದಾಗ್ಲೂ ಡೆತ್ ಸರ್ಟಿಫಿಕೇಟ್, ಅಂದ್ರೆ ಎಲ್ಲ ದಾಖಲೆ ಇದ್ದಾಗ ಮಾತ್ರ ಅದಕ್ಕೆ ಒಂದು ಇದು ಸಿಗತ್ತೆ, ಮಾನ್ಯತೆ ಸಿಗತ್ತೆ ಅಂತ ಮುಂಚೆ ಎಲ್ಲ ಹೇಳ್ತೀರಿ. ಶಾಲೆಗೆ ಸೇರಿಸುವಾಗ ನಿಮ್ಮ ಮಗ ಗೌರಿ ಹಬ್ಬದಲ್ಲಿ ಹುಟ್ಟಿದ ಆ ತರ ಎಲ್ಲ ಹೇಳೋರಲ್ವಾ, ಅದೆಲ್ಲ ಈಗ ಕೇಳಲ್ಲ. ಈಗ ಎಲ್ಲ ಡೇಟ್ ಎಲ್ಲ ಇರ್ಬೇಕು ಅಂದ್ರೆ ದಾಖಲೆ ಪ್ರತಿಯೊಂದಕ್ಕೂ ಕೇಳ್ತಾರೆ. ಮೊದಲೆಲ್ಲ ಏನಾದ್ರು ಒಂದು ಜಗಳ ಅಥವಾ ಏನಾದ್ರು ಒಂದು ಸಮಸ್ಯೆ ಬಂದಾಗ ಹಣೆ ಇಟ್ಟು ಅದನ್ನೇ ಮುಗಿಸ್ಬಿಡ್ತಾ ಇದ್ರು, ಹಾಗೆ ಆತರ ಇತ್ತು ಪಂಚಾಯತಿಲಿ. ಈಗ ಯಾವ ಹಣೆ ಪ್ರಮಾಣ ಮಾತಿನ ಒಂದು ನಡೆ ನೋಡಿ, ಯಾವ್ದಕ್ಕೂ ಇವಾಗ ಬೆಲೆ ಇಲ್ಲ. ಏನು ಲಿಖಿತ ರೂಪದಲ್ಲಿರತ್ತೆ
0: ಅದಕ್ಕೆ ಮಾತ್ರ ಬೆಲೆ,
3: ಅದಕ್ಕೆ ಮಾತ್ರ. ಆಗಿದ್ರಿಂದನೇ ಈಗ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಲ್ಲೆಲ್ಲ ವಿಪರೀತ ಜನಜಂಗುಳಿ ನೋಡ್ತಾ ಇರ್ತೀವಿ ನಾವು. ಎಲ್ಲ ಎಷ್ಟು ಸಮಸ್ಯೆಗಳಿಗೆ ಈಗ ಎಷ್ಟೊಂದು ಇದಾಗ್ತಾ ಇದೆ. ಆಗ ದಾಖಲೆ ಇದ್ರು ಕೂಡ ಸೃಷ್ಟಿ ಆಗ್ತಾ ಇದೆ, ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದೆ. ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡೋದು ಅಥವಾ ಇನ್ನೇನೋ ಒಂದು ದಾಖಲೆಗಳನ್ನ ತಿದ್ದುಪಡಿ ಮಾಡ್ಕೊಂಡು ವಿಪರೀತ ಸಮಸ್ಯೆ. ಈಗ ಇದು ಫೈನಲ್, ಈಗ ದಾಖಲೆ ಇರೋದೆ. ಇದಕ್ಕೂ ಮೀರಿ ಏನ್ ಮಾಡಕ್ ಸಾಧ್ಯ? ಮನುಷ್ಯನ್ ಮನುಷ್ಯನ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ಅಂದ್ಮೇಲೆ ಅಲ್ವಾ, ಮನುಷ್ಯರಲ್ಲಿ ನಂಬಿಕೆ ಇಲ್ಲ ಅಂದ್ಮೇಲೆ ಈ ದಾಖಲೆ ಇತ್ತು ರೈಟಿಂಗ್ ಅಲ್ಲಿ ಕೊಡ್ಬೇಕು ಇಲ್ಲ ಅಂತ, ಇದಲ್ಲೂ ಫೇಕ್ ಆಗ್ತಾ ಇದೆ ಅಂತ ಅಂದ್ಮೇಲೆ ಇನ್ನೇನು ನಂಬಕ್ ಸಾಧ್ಯ? ಇನ್ ಯಾವ ರೀತಿ ಭರವಸೆ ಇಟ್ಟು ವ್ಯವಹಾರ ಆಗ್ಲಿ ಅಥವಾ ಮತ್ತೊಂದಾಗ್ಲಿ ಅವ್ರ

0: ನಡೆಸಕ್ಕೆ ಸಾಧ್ಯ ಅಲ್ವಾ?
1: ನಂಬಿಕೆ ಅನ್ನೋದು ನೂರಕ್ಕೆ ನೂರು, ತೊಂಬತ್ತೊಂಬತ್ತಾದ್ರೂ ನಂಬಿಕೆ ಅಲ್ಲ ಅಂತಲೇ ಅರ್ಥ.
0: ಹೌದು
1: ಅಲ್ವಾ? ಈಗ ಎದುರುಗಡೆ ಸ್ನೇಹಿತರೆ ಆಗಿರ್ತೀವಿ, ಮನೆ ಮಕ್ಕಳ ಇನ್ನೊಬ್ಬರ ಏನಾಗಿರ್ತೀವಿ, ಬ್ಯಾಂಕಿಂದ ದುಡ್ಡು ತಗೊಂಬಂದಿರ್ತೀವಿ, ಹಣ ಮತ್ತು ರಬ್ಬರ್ ಹಾಕಿರೋ ದುಡ್ಡು ಕಟ್ಟು ತಂದು ಕೊಟ್ಟರು, ಅವ್ರ ಎದುರು ಇಸ್ಕೊಂಡ್ರು ಹಿಂದ್ಗಡೆ ಹೋಗಿ ಎಣಿಸ್ಕೊಂತೀವಿ.
0: ಆ ಕ್ಷಣದಲ್ಲಿ ಅವ್ರು ಹೇಳ್ತಾರೆ ಇಲ್ಲೇ ಚೆಕ್ ಮಾಡ್ಕೊಂಡು ಹೋಗಿ ಅಂತ. ಯಾಕೆಂದ್ರೆ ನಾವು ಆ ಬ್ಯಾಂಕಿಂದ ಆಚೆ ಬಂದು ಒಂದ್ ನೋಡಿ ಕಡಿಮೆ ಇದ್ರು ಅವ್ರು ನಂಬಲ್ಲ.
1: ಹೌದು, ಧನ್ಯವಾದಗಳು, ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಗೆ ಗೀತೆ ಪ್ರಸಾರ ಆಗುತ್ತೆ ಕೇಳಿ.
0: ನಮಸ್ತೆ ಸರ್, ಥ್ಯಾಂಕ್ ಯು.

ಹತ್ತು ಗಂಟೆ 30:16. ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ಸುಜಾತ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಮುಂದಿನ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಮುಂದಿನ ಕಾರ್ಯಕ್ರಮ ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳನ್ನು ಕೇಳಲಿದ್ದೀರಿ. ಒಂದೇ ಬಳ್ಳಿಯ ಹೂಗಳ ಕಾರ್ಯಕ್ರಮದಲ್ಲಿ ನೀವಿಂದು ಕಾವ್ಯ ಚಿತ್ರದ ಹಾಡುಗಳನ್ನು ಕೇಳಬಹುದು. 1995 ಬಿಡುಗಡೆಯಾದ ಕಾವ್ಯ ಕನ್ನಡ ಸಿನಿಮಾ ತ್ರಿಕೋನ ಪ್ರೇಮ ಕಥೆಯನ್ನು ಆಧರಿಸಿದೆ. ತಾರಾಬಳಗದಲ್ಲಿ ರಾಮ್ಕುಮಾರ್, ಸುಧಾರಾಣಿ, ಸೀತಾರ, ಕಲ್ಯಾಣ್ ಕುಮಾರ್ ಮೊದಲಾದ ಕಲಾವಿದರ ಬಳಗವಿದೆ. ಕೋಡ್ಲು ರಾಮಕೃಷ್ಣ ಅವರು ಕಥೆಯನ್ನು ಬರೆದು ನಿರ್ದೇಶಿಸಿದ್ದಾರೆ. ಬರವಣಿಗೆಗೆ ವಿಜಯ ತಾಂಡವಮೂರ್ತಿಯವರ ಸಹಕಾರವಿದೆ. ಈ ಚಿತ್ರದ ಹಾಡುಗಳಿಗೆ ಸಾಧು ಕೋಕಿಲ ಅವರ ಸಂಗೀತ ನಿರ್ದೇಶನವಿದ್ದು ಬಹು ಸೊಗಸಾದ ಗೀತೆಗಳು ಈ ಚಿತ್ರದಲ್ಲಿ ಮೂಡಿಬಂದಿವೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಒಂದು ಇಂಪಾದ ಗೀತೆ. ಈ ಗೀತೆಯ ಸಾಹಿತ್ಯ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರದು.

ಮೂಡಿ ಬರ್ತಾ ಇದೆ ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ. ನೀವೀಗ ಕೇಳ್ತಾ ಇದ್ದೀರಾ ಕಾವ್ಯ ಚಿತ್ರದ ಗೀತೆಗಳನ್ನ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ಗೀತೆಯ ರಚನೆ ಗೀತಪ್ರಿಯ ಅವರದು.

ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮದಲ್ಲಿ ಸಾಧು ಕೋಕಿಲ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿ ಬಂದಿರುವ ಕಾವ್ಯ ಚಿತ್ರದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಗಳಲ್ಲಿರುವ ಮತ್ತೊಂದು ಗೀತೆ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಮೂಡಿ ಬರ್ತಾ ಇದೆ ಒಂದೇ ಬಳ್ಳಿಯ ಹೂಗಳ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ. ಈಗ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರು ಹಾಡಿರುವ ಕಾವ್ಯ ಚಿತ್ರದ ಮತ್ತೊಂದು ಗೀತೆ. ಗೀತೆಯ ಸಾಹಿತ್ಯ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರದು.

0: ಆತ್ಮೀಯ ಕೇಳುಗರೆ,
1: ಹೆಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ.
0: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ.
1: ಜೂನ್ 25ರ ಗುರುವಾರ ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾ ಕುಮಾರಿ ಅವರು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
1: ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಚಟುವಟಿಕೆಗಳ ಕುರಿತು ಮಾರ್ಗದರ್ಶನ ಮಾಡಲಿದ್ದಾರೆ.
0: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
2: ಹಾಸನ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು ಕೆಎಸ್ ಲತಾ ಕುಮಾರಿ, ಜಿಲ್ಲಾಧಿಕಾರಿಗಳು ಹಾಸನ. ನಿಮಗೆ ಒಂದು ಮುಖ್ಯವಾದ ವಿಷಯವನ್ನ ತಿಳಿಸಬೇಕಾಗಿದೆ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಮ್ಮ BLOs ಮತಗಟ್ಟ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್, ಮನೆ ಮನೆಗೆ ಭೇಟಿಯನ್ನ ನೀಡ್ತಾರೆ. ಮಾಹಿತಿಯನ್ನ ಕೋರಿ ತಮ್ಮ ಮಾಹಿತಿಯನ್ನ ನೀಡಬೇಕಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನ ನಾವು ತಿಳಿದುಕೊಳ್ಳೋಣ. ದಿನಾಂಕ 25 ಬೆಳಗ್ಗೆ 9 ಗಂಟೆಗೆ.
1: ಇದರೊಂದಿಗೆ ಜಿಲ್ಲೆಯ ವಿವಿಧ ನಾಗರಿಕ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಬಹುದು.
0: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ:
1: 245258,
0: ಮತ್ತೊಂದು ಸಂಖ್ಯೆ 246289.
1: STD ಕ್ರಮಾಂಕ 08172.
0: ಹಲೋ ಆಕಾಶವಾಣಿ, ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ
1: ಇದೇ ಜೂನ್ 25ರ ಗುರುವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.
3: ಕಾರ್ಯಕ್ರಮದ ಕಡೆಯಲ್ಲಿ

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮದಲ್ಲಿ ಕಾವ್ಯ ಚಿತ್ರದ ಹಾಡುಗಳನ್ನು ಕೇಳಿದಿರಿ.

ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಸರಿಯಾಗಿ 11:30. ನಮ್ಮ ಮುಂದಿನ ಕಾರ್ಯಕ್ರಮ ಫುಲ್ವಾರಿ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಲಗಾನ್ ಚಿತ್ರದ ಗೀತೆ. ಉದಿತ್ ನಾರಾಯಣ್, ಆಶಾ ಭೋಸ್ಲೆ, ವೈಷ್ಣವಿ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಈ ಗೀತೆಯ ಸಾಹಿತ್ಯ ಜಾವೇದ್ ಅಖ್ತರ್ ಅವರದು. ರಾಗಜೋಡಣೆ ಮಾಡಿದ್ದಾರೆ ಎಆರ್ ರೆಹಮಾನ್.

ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಮತ್ತು ಜಯೇಶ್ ಗಾಂಧಿ ಅವರು ಹಾಡಿರುವ ಅತ್ರಾಸ್ ಚಿತ್ರದ ಗೀತೆ, ಸಮೀರ್ ಅವರು ಬರೆದಿರುವ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಇಮೇಶ್ ರೇಷ್ಮಿಯಾ.

ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮಿಲ್ಕಾ ಸಿಂಗ್ ಮತ್ತು ಶಿಫಾಲಿ ಗಾಂಧಿ ಅವರು ಹಾಡಿರುವ ದೇಸಿ ಬಾಯ್ಸ್ ಚಿತ್ರದ ಗೀತೆ. ಕುಮಾರ್ ಅವರು ಬರೆದಿರುವ ಗೀತೆಯನ್ನ ರಾಗ ಸಂಯೋಜನೆ ಮಾಡಿದ್ದಾರೆ ಪ್ರೀತಮ್ ಅವರು.

ಕಾರ್ಯಕ್ರಮದ ಕಡೆಯಲ್ಲಿ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆ, ಕವಿತಾ ಕೃಷ್ಣಮೂರ್ತಿ, ಅಲ್ಕಾ ಯಾಜ್ಞಿಕ್ ಮತ್ತು ಅಮೀರ್ ಕುಮಾರ್ ಆಡಿರುವ ಈ ಗೀತೆಯ ಸಾಹಿತ್ಯ ಸಮೀರ್ ಅವರದು. ರಾಗ ಜೋಡಣೆ ಮಾಡಿದ್ದಾರೆ ಜತಿನ್ ಮತ್ತು ಲಲಿತ್.

0: ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃತಿ ಹೆಚ್ಆರ್ ಅವರಿಂದ ಹಾಡುಗಾರಿಕೆ. ಕಾರ್ಯಕ್ರಮದ ಆರಂಭದಲ್ಲಿ ಆಂದೋಳಿಕ ರಾಗ ಆದಿತಾಳದಲ್ಲಿರುವ ತ್ಯಾಗರಾಜರ ರಚನೆ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಕಾರ್ಯಕ್ರಮದ ಕಡೆಯಲ್ಲಿ ವಸಂತರಾಗ ಆದಿತಾಳದಲ್ಲಿರುವ ಪುರಂದರದಾಸರ ರಚನೆ

ಆಕಾಶವಾಣಿ ಹಾಸನ ಕೇಂದ್ರದಿಂದ ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃತಿ ಹೆಚ್ಚಾರ್ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ವಿಧಿ ವಿಜ್ಞಾನ ಪ್ರಯೋಗಶಾಲೆಗಳಿಗೆ ಆಧುನಿಕ ಉಪಕರಣಗಳು ಸೇರಿದಂತೆ ಅಗತ್ಯವಿರುವ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಿ ವಿಜ್ಞಾನ ಪ್ರಯೋಗಾಲಯ ಎಫ್ಎಸ್ಎಲ್ ಕೇಂದ್ರಕ್ಕೆ ಭೇಟಿ ನೀಡಿರುವ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಸೇರಿದಂತೆ ಒಟ್ಟು 8 ಕಡೆ ವಿಧಿ ವಿಜ್ಞಾನ ಪ್ರಯೋಗಾಲಯಗಳಿವೆ. 700 ಫಾರೆನ್ಸಿಕ್ ವಿಜ್ಞಾನಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರು. ರಾಷ್ಟದ ಆಹಾರ ಭದ್ರತೆ ಹೆಚ್ಚಿಸುವಲ್ಲಿ ವಿದ್ಯಾರ್ಥಿ ಸಂಶೋಧಕರು ಮಹತ್ವದ ಕೊಡುಗೆ ನೀಡಬೇಕು ಎಂದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಹೇಳಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿತ 9ನೇ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಶೋಧನಾ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. 2047ರ ವೇಳೆಗೆ ದೇಶದ ಜನಸಂಖ್ಯೆ 160 ಕೋಟಿ ತಲುಪುವ ಸಾಧ್ಯತೆ ಇದೆ. ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ಆಹಾರ ಭದ್ರತೆಯ ಗುರಿಗಳಿಗೆ ಅನುಗುಣವಾಗಿ ಸಂಶೋಧನೆಗಳು ನಡೆಯಬೇಕು ಎಂದರು. ಹುಬ್ಬಳ್ಳಿ ನಗರದಲ್ಲಿ ನಿರ್ಮಿಸಲಾಗುತ್ತಿರುವ ಫ್ಲೈಓವರ್ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸುವಂತೆ ಲೋಕೋಪಯೋಗಿ ಇಲಾಖೆ ರಾಷ್ಟೀಯ ಹೆದ್ದಾರಿ ವಿಭಾಗದ ಮುಖ್ಯ ಅಭಿಯಂತರರಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪತ್ರದ ಮೂಲಕ ಸೂಚಿಸಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಬಾಕಿ ಉಳಿಸಿಕೊಂಡಿರುವ ಇ-ಚಲನ್ ದಂಡದ ಮೊತ್ತ ಪಾವತಿಸಲು ರಾಜ್ಯ ಸರ್ಕಾರ ಮತ್ತೊಮ್ಮೆ ಶೇಕಡ 50ರಷ್ಟು ರಿಯಾಯಿತಿಯನ್ನು ಘೋಷಿಸಿದೆ. ಹಳೆಯ ಪ್ರಮಾದಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗಿದ್ದು ಬಾಕಿ ಇರುವ ಎಲ್ಲ ಚಲನ್ಗಳನ್ನು ಶೇಕಡ 50 ರಿಯಾಯಿತಿಯಲ್ಲಿ ಪಾವತಿಸಿ ಜವಾಬ್ದಾರಿಯುತ ಚಾಲನೆಗೆ ಬದ್ದರಾಗಿ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ರಿಯಾಯಿತಿ ಈ ತಿಂಗಳ 21ರಿಂದ ಆರಂಭಗೊಂಡಿದ್ದು ಜುಲೈ 10ರವರೆಗೆ ಇರಲಿದೆ. ಕೆಎಸ್ಪಿ ಆಪ್ ಅಥವಾ ಕರ್ನಾಟಕ 1 ಮೂಲಕ ದಂಡ ಪಾವತಿ ಮಾಡಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ. ರೈತರು ಭೂಮಿಯ ಫಲವತ್ತತೆ ಹೆಚ್ಚಿಸಲು ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಎಂದು ಬಳ್ಳಾರಿ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಸೋಮಸುಂದರ್ ರೈತರಲ್ಲಿ ಮನವಿ ಮಾಡಿದ್ದಾರೆ. ಬಳ್ಳಾರಿಯ ಕೋಳೂರು ಹೋಬಳಿ ದಮ್ಮೂರು ಗ್ರಾಮದ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಖೇತ್ ಬಚಾವೋ ಅಭಿಯಾನ್ ಧರ್ತಿ ಮಾತಾ ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 27ನೇ ತಾರೀಕು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರ ತೆರೆಯಲಾಗಿದೆ. ಹೆಚ್ಚಿನ ಮಳೆ ಸಾಧ್ಯತೆ ಹಿನ್ನೆಲೆ ಮೀನುಗಾರರು ಸಮುದ್ರ ಮೀನುಗಾರಿಕೆ ನಡೆಸಬಾರದು ಎಂದು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 242 ಮಳೆ ಮಾಪಕಗಳಿವೆ. ಇವುಗಳಲ್ಲಿ 102 ಕಾರ್ಯನಿರ್ವಹಿಸುತ್ತಿದ್ದು ಬಾಕಿ ಉಳಿದ ಎಲ್ಲ ಮಳೆ ಮಾಪಕಗಳನ್ನು ಮುಂದಿನ 15 ದಿನಗಳ ಒಳಗೆ ದುರಸ್ತಿಗೊಳಿಸುವಂತೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿತ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಕಳೆದ ಸಾರಿ ಬೆಳೆ ವಿಮೆಗೆ ನಮಗೆ ತೊಂದರೆ ಆಗಿದೆ. ಕಾರಣ ಇದಕ್ಕೆ ಮಳೆ ಮಾಪನದ ಅಂದ್ರೆ ರೈನ್ ಗೇಜಿನ ಸಮಸ್ಯೆಯಿಂದಾಗಿ ನಮ್ಗೆ ಆಗಿಲ್ಲ. ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ, ಆ ರೈನ್ ಗೇಜ್ ಅಲ್ಲಿ 0 ಅಂತೇಳಿ ಬಂದಿದೆ. ಇದರಿಂದಾಗಿ ಮೂಡಿಗೆರೆಗೂ ಸೇರಿದಂತೆ ಕೆಲವು ತಾಲೂಕಿನಲ್ಲಿ ನಮಗೆ ಮಳೆ ವಿಮೆ ಸರಿಯಾಗಿ ಬರಲಿಲ್ಲ ಅನ್ನುವಂಥ ರೈತರ ದೂರಿನ ಹಿನ್ನೆಲೆಯಲ್ಲಿ ಈ ಬಾರಿ ಮಳೆಗಾಲಕ್ಕಿಂತ ಮುಂಚೆ ಇನ್ನೊಂದು ಸತಿ ಯೋಚನೆ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಒಂದು ಮೀಟಿಂಗ್ ಕರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 242 ರೈನ್ ಗೇಜ್ಗಳಿವೆ. ಅದರಲ್ಲಿ 102 ಸರಿ ಇದೆ, 6ಕ್ಕೆ ನೆಟ್ವರ್ಕ್ ಸಮಸ್ಯೆಗಳಿದೆ ಮತ್ತು 129 ಸಮರ್ಪಕವಾಗಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಈ ಒಂದು 50ರವರೆಗೆ ನಾವು ಸರಿ ಮಾಡ್ತಾ ಇದ್ದೇವೆ ವಾರದಲ್ಲಿ ಅಂತೇಳಿ ಸಂಬಂಧಪಟ್ಟ ಏಜೆನ್ಸಿಯವರು ಮತ್ತು ಅಧಿಕಾರಿಗಳು ನಿಮ್ಗೆ ಹೇಳಿದ್ದಾರೆ. 15 ದಿವಸ ತಗೊಳ್ಳಿ ನೀವು, ಕೊನೆಯದು ಕೂಡ ಸರಿಯಾಗಬೇಕು ಅಂತ ಹೇಳಿದ್ರು.
0: ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ದಕ್ಷತೆ ಪಾಲನೆ ಹಾಗೂ ವಿವಿಧ ಅಪರಾಧ ಪ್ರಕರಣಗಳ ಪತ್ತೆ ಹಚ್ಚುವಿಕೆ ಮೂಲಕ ಉತ್ತಮ ಕಾರ್ಯವೈಖರಿ ತೋರಿದ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಹಾಗೂ ಸೈಬರ್ ಅಪರಾಧಗಳ ಕುರಿತು ಜಾಗೃತಿ ಮೂಡಿಸಿರುವ ಆನಂದ್ ದೊಡ್ಡಕುರ್ಬರ್ ಅವರು 2026ನೇ ಸಾಲಿನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಪ್ರಶಂಸಾ ಪದಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸುಲೋಚನಾ ಪಚ್ಚಿನಡ್ಕ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಹೃಯಾನುರಾಗ. ಎರಡು ದಿನಗಳ ಹಿಂದೆ ಮೈಸೂರಿಗೆ ಹೋಗಿದ್ದ ವಿಠಲಮೂರ್ತಿಗಳು ಊರಿನ ಬಸ್ಸಿನಿಂದಿಳಿದು ಆಯಾಸಗೊಂಡವರಂತೆ ಮನೆ ಕಡೆ ಹೆಜ್ಜೆ ಹಾಕಿದರು. ಎರಡು ದಿನವೂ ಪ್ರಯಾಣವೇ. ಮಧ್ಯೆ ಅಳಿಯನೆಂಬೋ ಮಗಳ ಗಂಡನ ಮನೆಯಲ್ಲೊಂದಿಷ್ಟು ಹೊತ್ತು ಇದ್ದು ಬಿಟ್ಟರೆ ಬಸ್ಸಿನಲ್ಲೇ ಕಳೆದು ಹೋಯಿತು. ಈ ವಯಸ್ಸಲ್ಲಿ ನನಗೆ ಯಾಕಪ್ಪ ಈ ರೀತಿಯ ಕಷ್ಟ, ದೇವರೇ ಅಂತ ಹೇಳಿಕೊಂಡು ಸದ್ಯ ಅಳಿಯ ಗುಣಮುಖನಾದರೆ ಸಾಕು, ಅವನನ್ನು ನೋಡಿದರೆ ಸದ್ಯದಲ್ಲಿ ಏಳುವ ಸ್ಥಿತಿಯಲ್ಲಿ ಇಲ್ಲವೆಂದೆನಿಸುತ್ತದೆ. ದೇವರಿಟ್ಟ ಹಾಗಾಗಲಿ. ಮನೆಯಲ್ಲಿ ಯಾರಿಗೂ ಈ ವಿಷಯ ತಿಳಿಸುವುದು ಬೇಡ. ಅಳಿಯನೂ ಹೇಳಿದ್ದಾನಲ್ಲ, ಏನೂ ಹೇಳಬೇಡಿ, ಬಾಣಂತಿಗೆ ಸಮಸ್ಯೆಯಾಗೋದು ಬೇಡ. ನಾನು ಆದಷ್ಟು ಬೇಗ ಗುಣಮುಖನಾಗ್ತೇನೆ ಮಾಮ ಅಂತಂದು ಕೈ ಹಿಡಕೊಂಡು ಕಣ್ಣೀರಾಗಿದ್ದು. ಛೇ, ಎಂಥ ಸ್ಥಿತಿ ಇದು! ತಾನು ಮಗನೆಂಬ ಅಕ್ಕರೆಯಿಂದ ನೋಡುತ್ತಿದ್ದ ಜೀವವದು. ನನ್ನನ್ನು ಮನೆಯವರನ್ನು ಅಷ್ಟೇ ಪ್ರೀತಿಸುತ್ತಿದ್ದನಲ್ಲವೇ. ಈ ಗಣೆಬರಹದಿಂದಾಗಿ ಹೀಗಾಗಿದೆ ಅನ್ನೋದು ಬಿಟ್ಟರೆ ಅವನಲ್ಲಿ ದೂರುವಂಥದ್ದಾದರೂ ಏನಿದೆ? ಸಂಭಾವಿತ ಮತ್ತು ಸ್ಫುರದ್ರೂಪಿ ಹುಡುಗ, ಎಷ್ಟು ಗೌರವಿಸುತ್ತಿದ್ದ! ಯಾವ MRPL ಕಂಪನಿಯಂತೆ! ನಮ್ಮೂರಿನ ರಸ್ತೆಗಳ ಇಕ್ಕೆಲಗಳನ್ನು ಅಗೆದು ನೀರಿನ ಪೈಪ್ಲೈನ್ ಜೋಡಣೆ ಮಾಡುವಾಗ ಇಂಜಿನಿಯರ್ ಆಗಿ ಬಂದವನು. ತನ್ನ ಮನೆಯಲ್ಲಿ ಬಡಿಗೆಗೆ ಬಂದು ನಿಂತವನು. ಗಂಡು ಮಕ್ಕಳಿಲ್ಲದಿದ್ದ ನನ್ನಾಕೆಗೆ ಅವನನ್ನು ಕಂಡರೆ ತುಂಬಾ ಪ್ರೀತಿ. ಕೆಲಸ ಮುಗಿಸಿ ಹಸಿದು ಬಂದಾಗ ಮಾಡಿಕೊಡಲು ಮನೆಯವರ್ಯಾರು ಇಲ್ಲವಲ್ಲ ಅಂತ ಬಿಸಿ ಬಿಸಿ ಊಟ ತಿಂಡಿ ಮಾಡಿಸಿ ಮಗಳು ಶ್ರುತಿಯ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತಿದ್ದಳು. ಮೊದಮೊದಲು ಸಂಕೋಚದಿಂದ ಬೇಡ ಬೇಡ ಅನ್ನುತ್ತಿದ್ದವನಿಗೆ ರುಚಿ ರುಚಿಯಾದ ಊಟ ಸೊಗಸೆನಿಸುತ್ತಿತ್ತು. ಅಮ್ಮನಂತೆ ಕಾಣುವ ಬಾಡಿಗೆಯ ಮನೆಯ ಒಡತಿಯನ್ನು ಬಹಳ ಅನುನಯದಿಂದಲೇ ನಡೆಸಿಕೊಳ್ಳುತ್ತಿದ್ದ. ವಾರದ ರಜೆಯಲ್ಲಿ ಅವನು ಎಲ್ಲಿಗೂ ಹೋಗುತ್ತಿಲ್ಲ. ಮನೆಯೊಳಗೆ ಇದ್ದು ಪೈಪ್ಲೈನಿಗೆ ಸಂಬಂಧಿಸಿದಂತೆ ರೂಪುರೇಷೆ ತಯಾರಿಸುವುದೋ, ಬಿಲ್ಲುಗಳ ಲೆಕ್ಕಾಚಾರವೋ ಇತ್ಯಾದಿ ಕೆಲಸಗಳನ್ನು ಮಾಡುತ್ತಿದ್ದ. ಬಟ್ಟೆ ಒಗೆಯಬೇಕೆಂದರೆ ಮಾತ್ರ ಆತ ಹೊರಬರುತ್ತಿದ್ದದ್ದು. ಮನೆಯೆದುರಿನ ಕಲ್ಲಿನ ಮೇಲೆ ದಫ್ ದಫಾ ಅಂತ ಬಟ್ಟೆ ಒಗೆಯುತ್ತಿದ್ದರೆ ಶಾಂತಮ್ಮನಿಗೆ ನಗುವೋ ನಗು. ಅಯ್ಯ ನನ್ನ ಕಂದ, ಹಾಗಲ್ಲಪ್ಪ ಬಟ್ಟೆ ಒಗೆಯೋದು, ಹೀಗೆ ಅಂತ ಹೇಳಿ ಅವನಿಗೆ ಒಗೆಯುವುದನ್ನು ತೋರಿಸುತ್ತಾ ಹೆಚ್ಚಿನ ಬಟ್ಟೆಯನ್ನು ತಾವೇ ಒಗೆದು ಬಿಡುತ್ತಿದ್ದರು. ಅವನು ನಿಂತ್ಕೊಂಡೇ ನೋಡುತ್ತಿದ್ದ. ಕೊನೆಗೆ ಎಲ್ಲ ಬಟ್ಟೆ ಒಗೆದು ಮುಗಿಸುವಾಗ ಎಚ್ಚರಗೊಂಡು, ಅಮ್ಮ ಬಿಡಿಮ್ಮ, ನಾನೇ ಒಕ್ಕೊಳ್ತೀನಿ ಅಂತ ಹೇಳಿ ಅವರ ಕೈಯಿಂದ ಇಸಿದುಕೊಳ್ಳಿದ್ದ. ಅವರಿಬ್ಬರ ಈ ತುಂಟಾಟವನ್ನು ನೋಡಿಯೇ ಕಣ್ತುಂಬಿಕೊಳ್ಳಬೇಕು. ಮೈಸೂರಿನವನು ಅಂತಂದಿದ್ದ. ಅವನ ಮನೆಯ ಪರಿಚಯ ಯಾರಿಗಿತ್ತು? ಮೈಸೂರನ್ನು ನಾ ದಸರಾ ಜಂಬೂ ಸವಾರಿ ವೇಳೆ ನೋಡಿದ್ದೇನೆಯೇ ಹೊರತು ಇಡೀ ನಗರ ಸುತ್ತಾಡಿಲ್ಲ. ಒಂದು ದಿನ ಗಂಡ ಹೆಂಡತಿಯರಿಬ್ಬರು ನಮ್ಮ ಮನೆ ಮುಂದೆ ಬಂದು ನಿಂತು, ಆನಂದ ಇರುವ ಮನೆ ಇದೆ ಅಂದರು. ಬಿಳಿಯ ಅಂಗಿ ಪ್ಯಾಂಟ್ ಧರಿಸಿದ ವ್ಯಕ್ತಿ, ಪಕ್ಕದಲ್ಲಿದ್ದ ಹೆಂಗಸು ಲಕ್ಷಣವಾಗಿದ್ದರು. ಒಳ್ಳೆಯವರು ಅಂತ ನೋಡುವಾಗಲೇ ಅರ್ಥವಾಗುತ್ತಿತ್ತು. ಒಳಗೆ ಬನ್ನಿ ಅಂತ ಕರೆದ ಕ್ಷಣ ಬಂದು ಕೂತರು. ಪ್ರಯಾಣ ಮಾಡಿ ಆಯಾಸವಾಗಿತ್ತೇನೋ ಉಸ್ಸಪ್ಪ ಅಂತ ಕೂತು ಶಾಂತ ತಂದುಕೊಟ್ಟ ನೀರನ್ನು ಗಟಗಟನೆ ಕುಡಿದರು. ಅಯ್ಯೋ, ಮಧ್ಯಾಹ್ನದ ಹೊತ್ತು ಊಟ ಮಾಡುವಿರಂತೆ ಹೇಳಿ ಎಂದು ಚಾಪೆ ಹಾಸಿದರೆ ಕೂತು ಉಂಡರು. ಉಣ್ಣುವಾಗ ಒಂದೇ ಒಂದು ಮಾತು ಆಡಲಿಲ್ಲ. ಬಹುಶಃ ಅವರ ಮನೆಯ ಸಂಪ್ರದಾಯವೂ ಅದೇನೋ. ನಾವು ಆ ಥರದ ಪದ್ಧತಿಯನ್ನೇ ಬೆಳೆಸಿಕೊಂಡು ಬಂದಿರುವುದರಿಂದ ನಮಗವರ ಸಂಸ್ಕಾರ ಇಷ್ಟವಾಯಿತು. ಮತ್ತೆ ಮತ್ತೆ ಬಡಿಸಿದಾಗ ಬೇಡ ಅನ್ನೋದೊಂದು ಬಿಟ್ಟರೆ ಅವರ ಪಾಡಿಗೆ ಊಟ ಮುಗಿಸಿದರು. ಎಲೆ ಅಡಿಕೆ ಮೆಲ್ಲುವ ವೇಳೆಗೆ ನಿಧಾನಕ್ಕೆ ಮಾತು ಆರಂಭಿಸಿದರು. ನಮ್ಮ ಮಗ ಹೇಗೆ? ತುಂಬಾ ಮಾತುಕತೆಯಲ್ಲದ ಹುಡುಗ, ಮುಚ್ಚಟೆಯಾಗಿ ಬೆಳೆಸಿದ್ದೇವೆ, ಏನೂ ಕೆಲಸವಾದು. ಇಷ್ಟು ದೂರವೆಲ್ಲ ಬರೋದು ಬೇಡ ಅಂದರೂ ಕೇಳದೆ ಇಂಜಿನಿಯರಿಂಗ್ ಕಲಿತದ್ದು ಸುಮ್ಮನೆ ವೇಸ್ಟ್ ಆಗುತ್ತಮ್ಮ ಅಂತ ಹೇಳಿ ನಮ್ಮ ಬಾಯಿ ಮುಚ್ಚಿಸಿದ್ದ. ನಿಮ್ಮ ಬಗ್ಗೆ ಯಾವಾಗಲೂ ಹೇಳುತ್ತಿರುತ್ತಾನೆ. ಊಟ ತಿಂಡಿಯ ಕೊರತೆಯೇ ಇಲ್ವಂತೆ? ನಾವೇ ನೋಡಿದ್ವಲ್ವಾ ಎಷ್ಟು ಚೆನ್ನಾಗಿದೆ ನಿಮ್ಮ ಕೈ ಅಡುಗೆ. ನಮಗೇ ಇಷ್ಟು ಆನಂದವಾಗಿರಬೇಕಾದರೆ ಅವನು ಸುಖವಾಗಿಯೇ ಇರುತ್ತಾನೆಡಿ ಅಂತ ನಕ್ಕಾಗ ಶಾಂತಾಳಿಗಂತೂ ಸಂಭ್ರಮವೇ. ತುಂಬಾ ದೂರದಿಂದ ಬಂದಿದ್ದೀರಿ, ಮೊದಲು ನೀವು ಸ್ನಾನ ಮುಗಿಸಿ ಆಮೇಲೆ ವಿಶ್ರಮಿಸಿಕೊಳ್ಳುವಿರಂತೆ. ಆನಂದ ಬರಿನ್ನು ಸಾಯಂಕಾಲವಾಗುತ್ತೆ ಅಂತ ಹೇಳಿ ಟವಲು, ಹೊಸ ಸೋಪು ಎಲ್ಲವನ್ನೂ ಕೊಟ್ಟರು. ಬೀಗ ಹಾಕಿ ಹೋದ ಆನಂದ ಬರುವವರೆಗೆ ಇದ್ದರೆ ತಪ್ಪೇನು ಎಂದುಕೊಂಡು ಸ್ನಾನಕ್ಕೆ ಹೊರಟರು. ಸಂಜೆ ಕಾಫಿಯ ಜೊತೆ ಆರಾಮ ಮಾತುಕತೆಯಾಡುತ್ತಿರುವಾಗಲೇ ಆನಂದ ಬಂದ. ಬಂದವನೇ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ತಬ್ಬಿಕೊಂಡ. ಮೊದಲೇ ಹೇಳಬಾರದ ಬರ್ತೀರಿಂತ, ಬೀಗದ ಕೀ ಕೊಟ್ಟು ಹೋಗಿರುತ್ತಿದ್ದ.

ಅಂತ ಮುನಿಸಿಕೊಂಡ. ನೀನು ಬೀಗದ ಕೈ ಕೊಟ್ಟಿದ್ದರೆ ನಮಗೆ ನಿನ್ನ ಓನರ್ನವರ ಒಳ್ಳೆಯತನ ಎಲ್ಲಿ ಅರ್ಥವಾಗಿತ್ತು ಹೇಳು ಎನ್ನುತ್ತಾ ನಸುನಗೆಯೊಂದಿಗೆ ಎದ್ದರು. ನನಗಂತೂ ಒಬ್ಬ ಗಂಡು ಮಗನನ್ನು ದೇವರು ಯಾಕಪ್ಪ ದಯಪಾಲಿಸಲಿಲ್ಲ ಅನ್ನುವ ಸಂಕಟ ತೀವ್ರವಾಗಿ ಬಂತು. ಇದೆಲ್ಲ ಮಧ್ಯೆ ನಮ್ಮ ಮಗಳು ಶ್ರುತಿಯೂ ಬಿಎ ಮುಗಿಸಿ ಮನೆಯಲ್ಲಿದ್ದಳಲ್ಲ, ಆನಂದನಿಗೆ ಊಟ ತಿಂಡಿ ಅಂತ ಕೊಡೋದಿಕ್ಕೆ ಹೋದವಳು ಅದ್ಯಾವಾಗ ಪ್ರೀತಿ ಎಂಬ ಮಾಯೆಗೆ ಬಿದ್ದಳೋ ಗೊತ್ತಿಲ್ಲ. ಮದುವೆಗೆ ಅಂತ ಹೆಣ್ಣು ನೋಡಲು ಗಂಡಿನ ಕಡೆಯವರು ಮನೆಗೆ ಬಂದಿದ್ದಾಗ ನೇರವಾಗಿ ನಮ್ಮೆದುರು ನಿಂತು ಹೇಳಿಯೇ ಬಿಟ್ಟಳು ತಾನು ಆನಂದನನ್ನು ಮದುವೆಯಾಗುತ್ತೇನೆಂದು. ನಮಗೆ ಗಬರಿ. ನಮ್ಮ ಮಗನಂತೆ ಅವನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೆಯೇ ಹೊರತು ಈ ಥರದ ಭಾವಗಳೆಂದು ನಮ್ಮಲ್ಲಿ ಮೂಡಿರಲಿಲ್ಲ. ಜಾತಿ ಬೇರೆ, ಊರು ಬೇರೆ, ಆಚಾರ ವಿಚಾರವೆಲ್ಲವೂ ಬೇರೆಯಾಗಿರುವಾಗ ಹೇಗೆ ಒಪ್ಪುವುದು? ಅವನ ಮನೆಯವರೇನೋ ಒಳ್ಳೆಯವರು, ಆದರೆ ಮಗಳನ್ನು ಕೊಡುವಷ್ಟು ಒಳ್ಳೆಯತನ ನಮ್ಮಲ್ಲಿದೆಯೇ ಎಂದು ಯೋಚಿಸುವಂತಾಗಿತ್ತು. ಅಷ್ಟು ದಿನಗಳ ಬಳಿಕ ಅವನೂ ನಮ್ಮ ಜೊತೆ ಮಾತನಾಡಲು ಬಂದಿದ್ದ. ನಿಮ್ಮ ಮಗಳನ್ನು ಕೊಡಿ, ನನ್ನಿಂದಾದಷ್ಟು ಚೆನ್ನಾಗಿ ನೋಡಿಕೊಳ್ತೀನಿ ಅಂದಿದ್ದ. ಅವನೆದುರು ನಾವು ಕರಗಿ ಹೋಗಿದ್ದು. ಮನೆಯಲ್ಲೇ ಇದ್ದ ಹುಡುಗ ಊರು ಜಾತಿ ಅನ್ನೋದೆಲ್ಲ ಬಿಟ್ಟರೆ ಮನುಷ್ಯರಾಗಿ ಒಳ್ಳೆಯತನ ಮಾತ್ರವಲ್ಲವೇ ಉಳಿಯುವುದು. ಮಗಳ ಹಠ, ಹೆಂಡತಿಯ ಒಪ್ಪಿಗೆ ಇವೆಲ್ಲವೂ ನನ್ನನ್ನು ಒಪ್ಪುವಂತೆ ಮಾಡಿತ್ತು. ಹತ್ತಿರ ಹತ್ತಿರ ವರ್ಷಗಳೇ ಕಳೆದು ಹೋಗಿದ್ದವು. ಆತ ನಮ್ಮ ಮನೆ ಬಾಡಿಗೆಗೆ ಬಂದು ಎಷ್ಟೊಂದು ಹತ್ತಿರವಾಗಿದ್ದ. ಸಂಬಂಧಗಳೇ ಬೆಸೆ ಹೋಗುವಷ್ಟು. ನಮಗಾದರೂ ಯಾರಿದ್ದರು ಒಬ್ಬ ಮಗಳನ್ನು ಬಿಟ್ಟು? ಅವಳ ಆಸೆಯೇ ನಮ್ಮಾಸೆಯಲ್ಲವೇ? ಆನಂದ ಅವರ ಮನೆಯವರನ್ನು ಮಾತುಕತೆಗೆ ಕರೆಸಿದ್ದ. ಅವರೇ ಒಳ್ಳೆಯವರು, ಆಸ್ತಿ ಅಂತಸ್ತು ಮಗನ ಕೆಲಸ ಅಂತ ನೋಡದೆ ಒಪ್ಪಿಗೆ ಕೊಟ್ಟಿದ್ದರು. ನಮ್ಮ ಮಗಳು ಶ್ರುತಿಯಂತೂ ಅವರಿಗೆ ಹಿಡಿಸಿಬಿಟ್ಟಿದ್ದಳು. ಅವರಿಗೆ ಹೆಣ್ಣು ಮಕ್ಕಳಿಲ್ಲ, ನಮಗೆ ಗಂಡು ಮಗುವಿಲ್ಲ. ಎರಡೂ ಸಂಸಾರದವರು ನಮ್ಮ ನಮ್ಮ ಕೊರತೆಗಳನ್ನು ನೀಗಿಸಿಬಿಟ್ಟಿದ್ದೆವು. ಮದುವೆಯಲ್ಲಿ ನಮ್ಮ ಬಂಧುಗಳು ಅಂತ ಯಾರೂ ಇರಲಿಲ್ಲ. ನೆರೆಮನೆಯ ಒಂದಷ್ಟು ಮಂದಿ, ಅವರೂರಿನ ಒಂದಷ್ಟು ಜನ ಬಂದು ಸರಳವಾಗಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಮುಗಿಸಿದ್ದೆವು. ಮದುವೆಯಾದ ಹೊಸತರಲ್ಲಿ ಶ್ರುತಿ ಮೈಸೂರಿನಲ್ಲಿಯೇ ಇದ್ದಳು. ಅವಳ ಆತ್ಮಾವನಿಗೂ ಅವಳೆಂದರೆ ಆಸೆ. ನಮಗೋ ಇದ್ದ ಮಗಳೂ ಹತ್ತಿರ ಇಲ್ಲ. ಅಳಿಯನಿಗೂ ಮೈಸೂರು ಕಡೆ ಟ್ರಾನ್ಸ್ಫರ್ ಆಯಿತು. ನಾವು ದಂಪತಿ ಮಾತ್ರ ನಮ್ಮ ಪಾಡಿಗೆ ಮರುಗಿಕೊಂಡು ಕಾಲ ಕಳೆಯುತ್ತಿದ್ದೆವು. ಆನಂದ ಇದ್ದ ಮನೆಗೆ ಸಂಸಾರಸ್ಥ ಕುಟುಂಬವೊಂದು ಬಂದಿದ್ದರಿಂದ ಇದ್ದುದರಲ್ಲೇ ನಮಗೆ ನೆಮ್ಮದಿ. ಹೀಗಿರುವಾಗಲೇ ಶ್ರುತಿ ಬಸಿದಳು. ಮೊದಲ ಬಸಿರು ಎಲ್ಲರಿಗೂ ಸಂಭ್ರಮ. ಆನಂದನ ಮನೆಯವರೆಲ್ಲ ಕುಣಿದಾಡಿಬಿಟ್ಟಿದ್ದರು. ಮಗುವನ್ನೊಮ್ಮೆ ನೋಡುವ ಕುತೂಹಲ ಎಲ್ಲರಿಗೂ. ಸೀಮಂತ ಶಾಸ್ತ್ರ ಮುಗಿಸಿ ಮೊರಹೆರಿಗೆ ತವರಿನಲ್ಲೇ ಆಗಬೇಕೆಂಬ ಹಂಬಲದಿಂದ ಹಠ ಮಾಡಿ ಶ್ರುತಿಯನ್ನು ಇಲ್ಲಿಗೆ ಕರೆತಂದ್ವಿ. ನಮ್ಮ ಬದುಕಿಗೆ ಅದೇ ದೊಡ್ಡ ತಪ್ಪಾಯಿತೇನೋ. ಆನಂದ, ಶ್ರೀ ಮಗು ಹೆತ್ತಾಗಲು ಬರಲಿಲ್ಲ. ಅವರಪ್ಪ ಅಮ್ಮ ವಿಚಾರಿಸುತ್ತಾರಾದರೂ ಅವನದು ಪತ್ತೆಯಿಲ್ಲ. ಬಾಣಂತಿ ಶ್ರುತಿಯ ಅಳಲನ್ನು ನೋಡಲಾಗುತ್ತಿಲ್ಲ. ಫೋನ್ ಮಾಡಿ ಮಾಡಿ ಸುಸ್ತಾಗಿದ್ದಾಳೆ. ಯಾರು ಹೇಳಿದರೂ ಕೇಳಲೊಲ್ಲಳು. ಅವನು ಇಲ್ಲಿಗೆ ಬರಲೇಬೇಕೆಂದು ಹಠ ಮಾಡುತ್ತಾಳೆ. ನನಗೂ ನನ್ನ ಹೆಂಡತಿಗೂ ಆತಂಕ. ಇದ್ದಕ್ಕಿದ್ದ ಹಾಗೆ ಆನಂದನಿಗೇನಾಯಿತು? ಅವನೇಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ? ಮನೆಯವರಲ್ಲಿ ಕೇಳಿದರೆ ಕೆಲಸದ ಒತ್ತಡ, ಮನೆಗೇ ಬಂದಿಲ್ಲ ಅನ್ನುತ್ತಿದ್ದಾರೆ. ಯಾಕೆ ಹೀಗೆ? ಎಲ್ಲರೂ ಸೇರಿ ಸುಳ್ಳು ಹೇಳುತ್ತಿದ್ದಾರೆ ಎಂದೆನಿಸುತ್ತಿದೆ. ನಂಬಿಕೆಯಿಂದ ಯಾವುದೋ ಗೊತ್ತಿಲ್ಲದ ಊರಿನವರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ಈಗ ಬಂದಿಲ್ಲ ಅಂದ್ರೆ ಹುಡುಕಿಕೊಂಡು ಹೋಗುವಷ್ಟು ಹತ್ತಿರದಲ್ಲಿದೆ ಆ ಊರು. ಮಗಳು ಬಾಣಂತಿಯಲ್ಲದೆ ಹೋಗಿದ್ದರೆ ಸೀದಾ ಎದ್ದು ಹೋಗುತ್ತಿದ್ದಳೇನು? ಮಗುವಿನ ಬಗೆಗೆ ಗಮನವೇ ಕೊಡದ ಆಕೆಯ ಸ್ಥಿತಿಯನ್ನು ಕಂಡರೆ ಕರುಳು ಚುರುಕ್ಕೆನ್ನುದೆ. ಒಂದಷ್ಟು ದಿನಗಳು ಕಳೆಯಲಿ, ನಾನೇ ತಾಯಿ ಮಗುವನ್ನ ಅವನ ಮನೆಯಲ್ಲಿ ಬಿಟ್ಟು ಬರುತ್ತೇನೆ. ಆಮೇಲೆ ಅವನುಂಟು, ಅವನ ಹೆಂಡತಿ ಮಗುವುಂಟು. ಹೀಗೆ ಯೋಚಿಸುತ್ತಾ ಕುಳಿತ. ಯಾಕೋ ಮನಸ್ಸಿಗೆ ಆತಂಕ. ಮದುವೆ, ಬಂಧ ಇವೆಲ್ಲ ಪೂರ್ವಜನ್ಮದ ಪುಣ್ಯದ ಫಲಗಳೆಂದು ನಂಬಿದವರು ನಾವು. ಎಲ್ಲಿನದೋ ಒಬ್ಬ ಹುಡುಗಿ, ಎಲ್ಲಿಯದೋ ಗುರು ಪರಿಚಯವಿಲ್ಲದ ಹುಡುಗ ಮತ್ತವರ ಮನೆಯವರೊಂದಿಗೆ ಬಾಳುವುದೆಂದರೆ ಅದೇನು ಸುಲಭವೇ? ನಂಬಿಕೆ ಮತ್ತು ಪ್ರೀತಿ ಎಂಬ ಎರಡು ಚಕ್ರಗಳ ಆಧಾರದಲ್ಲಲ್ಲವೇ ಬದುಕಿನ ರಥ ಹರಿಯುವುದು? ಒಂದು ವಿಚಾರ ಸುಳ್ಳಾದರೂ ಒಂದು ಚಕ್ರ ಮುರಿದಂತೆಯೇ. ಚಕ್ರ ಮುರಿಯದಂತೆ, ಬಾಗದಂತೆ, ಬಿರುಕು ಬಿಡದಂತೆ, ಬದುಕೆಂಬ ರಥ ಬೀಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇಬ್ಬರಲ್ಲೂ ಇರುತ್ತದಲ್ಲವೇ? ಭಾವಜೀವಿ ಆನಂದ ಯಾವತ್ತೂ ಈ ರೀತಿ ನಡಕೊಳ್ಳದೇ ಇದ್ದವನು ಈಗೇಕೆ ಹೀಗೆ ಮಾಡುತ್ತಿದ್ದಾನೆ? ನಮ್ಮ ಪುಣ್ಯ ಮಗ ಹೆತ್ತು ಮಲಗಿರುವುದಕ್ಕೆ. ಅಳಿಯ ಬರದೇ ಇದ್ದರೂ ನೆರೆಕರೆಯ ಮನೆಯವರೆಲ್ಲರೂ ಸುಮ್ಮನಿದ್ದಾರೆ. ಇನ್ನೊಂದಷ್ಟು ದಿನ ಹೋದರೆ ಮಗುವಿನ ನಾಮಕರಣ ಮಾಡಲೇಬೇಕು. ಆಗಲಾದರೂ ಬರುವನೋ ಏನೋ.

ಚಿಂತೆ ಮಾಡಿ ಮಾಡಿ ಮೂರೂ ಜನರು ಹಣ್ಣಾಗಿದ್ದೇವೆ. ಮಗಳಿಗೆ ಸಮಾಧಾನ ಹೇಳುವುದಾದರೂ ಹೇಗೆ? ಅವಳಿಗೆ ಗಂಡ ತನ್ನನ್ನು ಮತ್ತೆ ಬಿಟ್ಟಿರಬಹುದು ಎಂಬ ಅನುಮಾನವೂ ಇದ್ದಿರಬಹುದು. ನಾವು ಊರಲ್ಲಿ ಬೇರೊಂದು ಸಂಬಂಧ ಇದ್ದಿರಬಹುದಾ ಎಂದು ಪ್ರಶ್ನಿಸಿದ್ದೆವು. ಅದಕ್ಕವಳು ಆ ಥರದ ಮನುಷ್ಯರಲ್ಲಪ್ಪ ಎಂದು ಬಿಕ್ಕಿ ಬಿಕ್ಕಿ ಅತ್ತಿದ್ದಳು. ಅಷ್ಟು ಆಸೆಯಿಂದ ಹೆತ್ತ ಮಗುವನ್ನು ನೋಡೋದಿಕ್ಕೆ ಇಷ್ಟು ದಿನಗಳಾದರೂ ಕೆಲಸದ ಒತ್ತಡವೇನು? ಛೇ, ಮನಸ್ಸು ವರ್ಷಗಟ್ಟಲೆ ಒಟ್ಟಿಗಿದ್ದರೂ ಸಣ್ಣ ತಪ್ಪಾದಾಗ ಏನೆಲ್ಲ ಕೆಟ್ಟದ್ದನ್ನು ಯೋಚಿಸುತ್ತಿರುತ್ತದಲ್ಲ. ಮನಸ್ಸೇ ಹಾಗೆ, ಒಳ್ಳೆಯ ರೀತಿಯಲ್ಲಿ ಜೊತೆಗಿದ್ದಾಗ ಒಳ್ಳೆಯವರು, ಮನಸ್ಥಿತಿ ಪರಿಸ್ಥಿತಿ ಚೆನ್ನಾಗಿದ್ದಾಗ ಕೆಟ್ಟವರು. ಹೀಗೇಕೆ? ಆಲೋಚನೆಗಳೆಲ್ಲ ಸದಾಕಾಲ ಒಂದೇ ರೀತಿ ಇರಬಾರದೇಕೆ? ಅಲ್ಲ, ಅವರಪ್ಪ ಅಮ್ಮನು ಸುಮ್ಮನಿದ್ದಾರೇಕೆ? ಅದೇ ಸಂಶಯ ಮಗಳದ್ದು. ಅಷ್ಟೊಂದು ಪ್ರೀತಿಸುತ್ತಿದ್ದವರು ಮಗುವನ್ನು ನೋಡಲೂ ಬಂದಿಲ್ಲವೆಂದರೆ ಯಾಕೋ ಅನುಮಾನ. ದೇವರೇ, ನನ್ನ ಮಗಳ ಬಾಳು ನಾವೆಣಿಸಿದಂತೆ ಆಗದಿರಲಪ್ಪ ಎಂದು ಕೈಮುಗಿದರು. ಯೋಚಿಸುತ್ತಾ ಕುಳಿತಲ್ಲಿಯೇ ನಿರ್ಧಾರ ಮಾಡಿದರು. ಸಂಶಯ ಅನುಮಾನಗಳನ್ನು ಯಾವತ್ತೂ ಮುಚ್ಚಿಡಬಾರದು. ಇದು ಮೂರು ಜನರ ಬದುಕಿನ ಪ್ರಶ್ನೆ. ನಾವು ಹೆತ್ತವರಾಗಿ ಸುಮ್ಮನಿರುವುದು ಸರಿಯಲ್ಲ. ಮೈಸೂರೇನು, ತನಗೆ ಗೊತ್ತಿಲ್ಲದ ಊರಲ್ಲ. ಒಮ್ಮೆ ಹೋಗಿ ನೋಡಿ ತಿಳಿದುಕೊಂಡರಾಯ್ತು. ಇಲ್ಲಿ ಕುಳಿತುಕೊಂಡು ಚಿಂತೆ ಪಡುವುದಕ್ಕಿಂತ ಅದೇ ಸರಿ ಅಂತಂದು ಹೊರಡಲನುವಾದರು. ಹೆಂಡತಿ ಮತ್ತು ಮಗಳಿಗೆ ಕೆಲಸದ ನಿಮಿತ್ತ ಹೋಗಿ ಬರುತ್ತೇನೆಂದು ಹೇಳಿ ಬಸ್ಸು ಹತ್ತಿದವರು ಇಳಿದದ್ದು ಮೈಸೂರಿನಲ್ಲಿಯೇ. ಅಲ್ಲಿಂದ ಅವರ ಮನೆಗೆ ಆಟೋ ಮಾಡಿಕೊಂಡು ಹೋದ ಅವರಿಗೆ ಮನೆಯಲ್ಲಿ ಯಾಕೋ ಸರಿಯಿಲ್ಲವೆಂದು ಅಂಗಳ ನೋಡಿದಾಗಲೇ ಅನುಮಾನವಾಯಿತು. ಸುತ್ತ ಮರಗಳು, ಹೂವಿನ ಗಿಡಗಳ ತುಂಬಿಕೊಂಡು ಅಂದವಾಗಿ ನಳನಳಿಸುತ್ತಿದ್ದ ಮನೆ ತರಗೆಲೆ ಬಿದ್ದು ರಾಶಿಗಟ್ಟಿವೆ. ಹೂವಿನ ಗಿಡವೆಲ್ಲ ಒಣಗಿ ಬಾಡಿ ಹೋಗಿವೆ. ಅರೆ, ಯಾಕೆ ಹೀಗೆ? ಮನೆ ಬಿಟ್ಟು ಹೋದರೇನು? ಅಯ್ಯೋ ದೇವರೇ, ಎಂಥ ಗತಿ ಬಂತಪ್ಪ ಅಂತ ಅಂಗಳದಿಂದ ಒಳ ಬಂದವರೇ ಮೆಲ್ಲನೆ ಬಾಗಿಲು ಬಡಿದರು. ಬಾಗಿಲು ಸಣ್ಣ ಪ್ರಯತ್ನಕ್ಕೆ ತೆರೆದುಕೊಂಡಿತು. ಚಿಲಕ ಹಾಕಿರಲಿಲ್ಲ, ಸುಮ್ಮನೆ ಹಾಕಿದ್ದರಷ್ಟೇ. ಒಳ ಹೋಗಿ ಬೀಗರಿಗೆ ಯಾಕೆ ಹೀಗೆ ಮಾಡಿದಿರಿ ಅಂತ ನಾಲ್ಕು ಮಾತನಾಡಬೇಕೆಂದುಕೊಂಡವರು ಆ ದೃಶ್ಯವನ್ನು ನೋಡಿ ಸುಮ್ಮನಾದರು. ಒಳಗೆ ಹಜಾರದಲ್ಲಿ ಅಳಿಯ ಆನಂದನನ್ನು ಹಾಸಿಗೆಯಲ್ಲಿ ಮಲಗಿಸಲಾಗಿತ್ತು. ಕಾಲುಗಳ ತುಂಬ ಬ್ಯಾಂಡೇಜ್ ಸುತ್ತಲಾಗಿತ್ತು. ಹಣೆ, ಮೂಗು, ಕೈಯೆಲ್ಲವೂ ಗಾಯ. ಮುಖ ಗುರುತಿಸಲಾಗದಷ್ಟು ಬದಲಾಗಿದೆ. ನಿದ್ದೆ ಬಂದಿತ್ತು ಅನ್ನಿಸುತ್ತದೆ. ಅಯ್ಯೋ ದೇವರೇ, ಏನಪ್ಪಾ ಇದು ಅಂದ. ಅವರ ಬಾಯಿಯಿಂದ ಮಾತೇ ಹೊರಡಲಿಲ್ಲ. ಗಂಟಲು ಕಟ್ಟಿಕೊಂಡಿತ್ತು. ಅಡಿಗೆ ಮನೆಯಲ್ಲಿದ್ದ ಆನಂದನ ತಾಯಿ ಯಾರೋ ಬಂದ ಹಾಗಾಯ್ತಲ್ಲ ಅಂತ ಹೊರಬಂದರೆ ಎದುರಿಗೆ ಬೀಗರು. ದುಃಖ ತಡೆದುಕೊಳ್ಳಲಾಗದೆ ಸೆರಗು ಬಾಯಿಗಿಟ್ಟುಕೊಂಡು ಅಳಲಾರಂಭಿಸಿದರು. ಅದೇ ಹೊತ್ತಿಗೆ ಮೆಡಿಕಲ್ಗೆ ಮಾತ್ರೆ ತರಲು ಹೋಗಿದ್ದ ಬೀಗರು ಬಂದರು. ಬಂದವರೇ ಹೇಳಲಾರಂಭಿಸಿದರು. ಅವತ್ತು ಶ್ರುತಿಯ ಹೆರಿಗೆಯ ಹಿಂದಿನ ದಿನ ಆನಂದ ನಮ್ಮನೆಗೇಂತ ಹೊರಟಿದ್ದನಂತೆ. ಆ ಮನೆಯ ತಿರುವಿನ ರಸ್ತೆ ಇನ್ನೇನು ದಾಟಬೇಕೆನ್ನುವಷ್ಟರಲ್ಲಿ ಎದುರಿನಿಂದ ಬಂದ ಲಾರಿಯೊಂದು ಗುದ್ದಿ ಬಿಟ್ಟಿತ್ತಂತೆ. ಬೈಕಿನಲ್ಲಿದ್ದ ಆನಂದನನ್ನು ಲಾರಿ ಅಷ್ಟು ದೂರಕ್ಕೆ ಎಳೆದುಕೊಂಡು ಹೋಗಿತ್ತಂತೆ. ತಲೆ ಕಾಲೆಗೆಲ್ಲ ಗಂಭೀರ ಗಾಯಗಳಾಗಿ ಒಂದು ತಿಂಗಳ ಕಾಲ ಕೋಮಾದಲ್ಲೇ ಇದ್ದನಂತೆ. ಒಂದು ಕಾಲು ಸಂಪೂರ್ಣ ಜಜ್ಜಿ ಹೋಗಿ ರಾಡ್ ಅದು ಇದು ಆಪರೇಷನ್ ಅಂತ ಎರಡು ತಿಂಗಳ ಕಾಲ ಆಸ್ಪತ್ರೆಯಲ್ಲಿದ್ದೆವು. ಸಾವು ಬದುಕಿನ ಮಧ್ಯೆ ಹೋರಾಡಿದ್ದ ಅವನು. ಬದುಕಿದ್ದೇ ಹೆಚ್ಚು ಬೀಗರೆ. ಮಗುವಿನ ಪುಣ್ಯವೋ ಏನೋ, ಕೋಮಾದಲ್ಲಿದ್ದವನಿಗೆ ಎಚ್ಚರವಾದಾಗ ನೆನಪುಗಳಿಗೇನು ತೊಂದರೆಯಾಗಿಲ್ಲ. ಪ್ರತಿದಿನ ಶ್ರುತಿ ಮತ್ತು ಮಗುವನ್ನು ಕನವರಿಸುತ್ತಾನೆ. ಫೋನ್ ಮಾಡೋಣಂದರೆ ನಮ್ಮನ್ನೂ ತಡೆಯುತ್ತಾನೆ. ಆಸ್ಪತ್ರೆಯಲ್ಲಿರುವಾಗಲಂತೂ ನಮಗೆ ಯಾರ ಬಗ್ಗೆಯೂ ಗಮನವಿರಲಿಲ್ಲ. ಬಾಣಂತಿ, ಮಗು, ನಿಮ್ಮೆಲ್ಲರನ್ನು ನೋಡೋಣ ಅಂತಂದರೆ ಇವನನ್ನು ಬಿಟ್ಟು ಬರೋದಾದರೂ ಹೇಗೆ ಬೀಗರೆ ಹೇಳಿ? ಅಳಿಯ ಬರಲಿಲ್ಲವೆಂದು ನೀವೇ ಬರಬಹುದೇನೋ ಎನ್ನುವ ನಿರೀಕ್ಷೆ ಇತ್ತು. ಆಗಲಾದರೂ ನಿಮಗೆ ವಿಷಯ ತಿಳಿಸಬಹುದಿತ್ತು ಅಂತ. ಮಗು ಅಲ್ಲಿ ಯಾರಿದ್ದಾರೆ? ಇಷ್ಟು ದೂರ ಬರುವುದಾದರೂ ಹೇಗೆ ಅಲ್ವಾ ಅಂತ ಹೇಳಿ ನಿಟ್ಟುಸಿರು ಬಿಟ್ಟರು. ಆನಂದ ನಿದ್ದೆಯಲ್ಲಿದ್ದಾನೆ ಬೀಗರೆ. ನೋವು ಸಹಿಸಲಾಗುತ್ತಿಲ್ಲ ಅವನಿಗೆ. ಮಾನಸಿಕ ದೈಹಿಕ ನೋವೆಲ್ಲ ಸೇರಿ ಅವನನ್ನು ಜರ್ಜರಿತವನ್ನಾಗಿ ಮಾಡಿವೆ. ನೀವು ಹೇಳಿ ಬೀಗರೆ, ತುಂಬ ದೂರದಿಂದ ಬಂದಿದ್ದೀರಿ, ಕೈಕಾಲು ಮುಖ ತೊಳೆದುಕೊಳ್ಳಿ, ಊಟಕ್ಕೆ ಬಡಿಸುವೆ ಎಂದು ಬೀಗತಿ ಹೇಳಿದಾಗ ಎದ್ದು ಬಚ್ಚಲು ಮನೆಗೆ ಹೋದರು. ಹಸಿವೆ ಏನೋ ಆಗಿತ್ತು ನಿಜ, ಆದರೆ ಇಂಥ ಪರಿಸ್ಥಿತಿಯಲ್ಲಿರುವ ಅಳಿಯ ಮತ್ತು ಬೀಗರನ್ನು ಸುಮ್ಮನೆ ಅನುಮಾನಿಸಿದ್ದೆವಲ್ಲ. ಬೇರೆ ಯಾರಾದರೂ ಆಗಿದ್ದಿದ್ದರೆ ಸೊಸೆಯ ಕಾಲ್ಗುಣ, ಮಗುವಿನ ಅದೃಷ್ಟ ಚೆನ್ನಾಗಿಲ್ಲ ಅಂತೆಲ್ಲ ಯಾವ್ಯಾವುದೋ ಅನ್ನಬಾರದ ಮಾತುಗಳನ್ನೆಲ್ಲ ಆಡುತ್ತಿದ್ದ.

0: ಇದ್ದರೇನೋ. ಆದರಿಲ್ಲಿ ಎಂಥ ಸಜ್ಜನರಿವರು! ಮನುಷ್ಯತ್ವಕ್ಕಿಂತ ದೊಡ್ಡ ಜಾತಿ ಯಾವುದಿದೆ? ಸಂಸಾರದ 10 ಪಟ್ಟು ಒಳ್ಳೆಯತನ ಇವರಿದೆ. ದೇವರೇ, ನಮ್ಮ ಸಂಸಾರವನ್ನು ಚೆನ್ನಾಗಿಡಪ್ಪ ಎನ್ನುತ್ತಾ 4 ತುತ್ತು ತಿಂದರು. ಸ್ವಲ್ಪ ಹೊತ್ತಿಗೆ ಆನಂದನಿಗೆ ಎಚ್ಚರವಾಯಿತು. ಎದುರಿಗೆ ಮಾವನನ್ನು ಕಂಡಾಗ ಕಣ್ಣು ಮಂಜಾಯಿತು. ಕೈ ಹಿಡಿದು ಭಾವುಕನಾದ. ಮಗನಂತೆ ಅಕ್ಕರೆ ತೋರುತ್ತಿದ್ದವರನ್ನು ಸಾಕುವ ಜವಾಬ್ದಾರಿಯನ್ನು ತಾನು ಹೊರಬೇಕಿತ್ತು. ಆದರೆ ಭಗವನ್ ಇದೇನು ಮಾಡಿಬಿಟ್ಟ! ಮನಸ್ಸು ಗೊಂದಲಗಳ ಗೂಡಾಗಿ ತಲೆ ಆ ಕಡೆ ತಿರುಗಿಸಿ ಕಣ್ಣೀರಾದ. ವಿಠಲ ಮೂರ್ತಿಗಳು ಹೇಳಿದರು, ನೀನು ಬರದೇ ಇದ್ದದ್ದು ನೋಡಿ ನಾವೇನೋ ಅಂದುಕೊಂಡೆವು. ಇಲ್ಲಾಗಿರೋದನ್ನು ನಾವು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಆದದ್ದಾಯಿತು. ದೇವರು ದೊಡ್ಡವನು. ನನ್ನ ಮಗನನ್ನು ಮತ್ತೆ ನನ್ನ ಮಡಿಲಿಗೆ ಮರಳಿಸಿದ್ದಾನೆ. ಬೀಗರ್, ನಿಮ್ಮ ಮನೆ ಮನಸ್ಸುಗಳನ್ನು ನೋಡುವಾಗ ನನಗರ್ಥವಾಗುತ್ತಿದೆ. ನೀವು ಹೇಗೆ ತಾನೆ ಮಗನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಮ್ಮಲ್ಲಿಗೆ ಬರುವುದು? ಅದಕ್ಕಾಗಿ ಬರುವವರ ನಾನೇ ನನ್ನ ಮಗಳು ಮತ್ತು ಮೊಮ್ಮಗನನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ. ಬೀಗತಿಯವರೇ, ಬಾಣಂತಿ ಕೆಲಸವನ್ನು ಮಾಡಲು ನಿಮ್ಮಿಂದಾಗದು. ಅದಕ್ಕೆ ನನ್ನ ಹೆಂಡತಿ ಒಂದಷ್ಟು ದಿನಗಳವರೆಗೆ ಇಲ್ಲೇ ಇರಲಿ, ನಾನು ಇರುವೆ. ಹೇಗೂ ಅಳಿಯನ ಸೇವೆ ಮಾಡಿದ್ದವಳಲ್ಲವೇ, ಇಲ್ಲೂ ಸ್ವಲ್ಪ ನಿಮಗೆ ಸಹಾಯವಾಗಲಿ. ಮಗಳಿಗೂ ಗಂಡನ ಜೊತೆ ಇದ್ದಂತೆ ಆಗುತ್ತದೆ. ನಾನು ಬೀಗರಿಬ್ಬರು ಮೊಮ್ಮಗುವಿನ ಮುಖ ನೋಡಿ ನಮ್ಮ ದುಃಖವನ್ನು ಮರೆಯುತ್ತೇವೆ. ನಂದನವನದಂತೆ ಇದ್ದ ಈ ಮನೆ ಮತ್ತೆ ಹಾಗೆಯೇ ಆಗಬೇಕು. ಅಲ್ಲಾದರೆ ಬಾಡಿಗೆಯ ಸಾರವಿದೆ. ನಾಯಿ ಬೆಕ್ಕುಗಳಿಗೆ ಒಂದಷ್ಟು ದಿನ ಅನ್ನ ಹಾಕುವ ಕೆಲಸವನ್ನು ಅವರು ನೋಡಿಕೊಳ್ಳುತ್ತಾರೆ. ಏನಂತೀರಿ? ಆನಂದ, ನಿನ್ನ ಹೆಂಡತಿ ಮಗು ಬರಲೇನು ಇಲ್ಲಿಗೆ ಅಂದಾಗ ಮೂವರ ಮುಖದಲ್ಲೂ ನಕ್ಷತ್ರ ಹೊಳಪಿನ ನಗು. ಮನೆಯೊಳಗೆ ಕಾಲಿಡುತ್ತಾ ಮೂರ್ತಿಗಳು ಯೋಚಿಸಿದರು, ಸದ್ಯ ಅಳಿಯನ ಮನೆಗೆ ಹೋಗಿ ಬಂದ ವಿಷಯವನ್ನು ಈಗ ಹೇಳುವುದು ಬೇಡ. ನಾಳೆ ನಾನು ಅವಳ ತಾಯಿಯೂ ಸೇರಿ ಮಗಳನ್ನು ಗಂಡನ ಮನೆಗೆ ಹೊರಡಿಸುವ ಕೆಲಸವನ್ನು ಮಾಡೋಣ. ಅಲ್ಲಿಗೆ ಹೋಗುವುದೆಂದರೆ ಬಾಣಂತಿಗೆ ಸಂತ ಆಗದೇ ಇರುತ್ತದೆಯೇ? ಒಂದು ವಾರದಲ್ಲಿ ಅವಳು ಮೈಕೈ ತುಂಬಿಕೊಂಡು ಚೆನ್ನಾಗಾದರೆ ಸೀದಾ ತಡ ಮಾಡದೆ ಕರೆದುಕೊಂಡು ಹೋಗುವುದೇ ಸರಿ ಎಂದು ನಿರ್ಧರಿಸಿ ಸ್ನಾನ ಮುಗಿಸಿ ಮಗುವಿನ ಮುಖ ನೋಡಲು ಮೂರ್ತಿಗಳು ಬಾಣಂತಿ ಕೋಣೆಯೊಳಕ್ಕೆ ಹೋದರು.
1: ಇದುವರೆಗೆ ಸುಲೋಚನಾ ಪಚ್ಚಿನಡ್ಕ ಅವರು ಪ್ರಸ್ತುತಪಡಿಸಿದ ಕತೆ ಹೃದಯಾನುರಾಗ ಕೇಳಿದಿರಿ. ಕೊಣಾಡೆ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ಅಲ್ಲಿಗೆ ಮತ್ತೆ ತೆರಳಬೇಕು. ಅಲ್ಲಿಗೆ ಮತ್ತೆ ತೆರಳಬೇಕು. ಕನಸಿನ ಕಸದ ರಾಶಿಯ ಅಗೆದು ಅಲ್ಲಿ ಮುನ್ನಾಗಲು ಹೊರಟ ಅವರಿವರ ಮಾತುಗಳು ತರೆಗೆಲೆಗಳಂತೆ ಇನ್ನೂ ಸದ್ದು ಮಾಡುವುದನ್ನು ಕೇಳಬೇಕು ನೀನು. ಅಂದು ಬದುಕಲು ಬಿಟ್ಟು ಬಿಡು ಎಂದು ಗೋರೆದ ನಿನ್ನ ಮನಸ್ಸು ಅಂದು ಬದುಕಲು ಬಿಟ್ಟು ಬಿಡು ಎಂದು ಗೋಗರೆದ ನಿನ್ನ ಮನಸ್ಸು ಇಂದು ಬದುಕಿದ್ದೇನೆ ನಿನ್ನ ಸಮಾಧಿಯ ಮೇಲೆಯೇ ಅಚಲಳಾಗದೆ ಎಂದು ಅವುಗಳ ತಟ್ಟಿ ತಟ್ಟಿ ಎಬ್ಬಿಸಬೇಕು. ನಿನ್ನ ಯಾತನೆಯ ಆಕ್ರಂದನ ಅಂದು ಒಂಟಿಯಾಗಿತ್ತು. ನಿನ್ನ ಯಾತನೆಯ ಆಕ್ರಂದ ಅಂದು ಒಂಟಿಯಾಗಿತ್ತು. ಆದರೆ ಇಂದು ಗಟ್ಟಿತನದ ಜೊತೆಗೆ ಧ್ವನಿ ಎತ್ತಿ ಕರೆದು ಕಿಚ್ಚಿನ ಹುಚ್ಚು ಹಬ್ಬಿಸಲೆಂದು ಬಂದಿರುವೆನೆಂದು ಕಿರುಚಿ ಬೊಬ್ಬಿಡಬೇಕು. ಗಟ್ಟಿತನದ ಜೊತೆಗೆ ಧ್ವನಿ ಎತ್ತಿ ಕರೆದು ಕಿಚ್ಚಿನ ಹುಚ್ಚು ಹಬ್ಬಿಸಲೆಂದೇ ಬಂದಿರುವೆನೆಂದು ಕಿರುಚಿ ಬೊಬ್ಬಿಡಬೇಕು. ಭೂತದೆಡೆಗೆ ಮರಳಬೇಕು. ಒಮ್ಮೆಯಾದರೂ ಆ ನೆನಪುಗಳ ಸ್ಪರ್ಶಿಸಿ ಒಂದೊಂದೇ ಹೆಜ್ಜೆ ಗುರುತಿಗೂ ಮುತ್ತಿಡಬೇಕು. ಭೂತದೆಡೆಗೆ ಮರಳಬೇಕು. ಒಮ್ಮೆಯಾದರೂ ಆ ನೆನಪುಗಳ ಸ್ಪರ್ಶಿಸಿ ಒಂದೊಂದೇ ಹೆಜ್ಜೆ ಗುರುತಿಗೂ ಮುತ್ತಿಡಬೇಕು. ಅಲ್ಲಿ ಅಪ್ಪುವುದು ನಿನ್ನದೇ ಬದುಕು. ಆದರೆ

0: ರಿವಿಷನ್. ನಮ್ಮ ಬಿ ಎಲ್ ಓಸ್ ಮತಗಟ್ಟ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್ ಮನೆ ಮನೆಗೆ ಭೇಟಿಯನ್ನು ನೀಡ್ತಾರೆ, ಮಾಹಿತಿಯನ್ನು ಕೋರಿ ತಮ್ಮ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ನಾವು ತಿಳಿದುಕೊಳ್ಳೋಣ ದಿನಾಂಕ 25 ಬೆಳಿಗ್ಗೆ 9 ಗಂಟೆಗೆ.
1: ಇದರೊಂದಿಗೆ ಜಿಲ್ಲೆಯ ವಿವಿಧ ನಾಗರಿಕ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಬಹುದು.
2: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ:
1: 2452258,
2: ಮತ್ತೊಂದು ಸಂಖ್ಯೆ 2462289.
1: ಎಸ್ಟಿಡಿ ಕ್ರಮಾಂಕ 0817.
2: ಹಲೋ ಆಕಾಶವಾಣಿ, ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ
1: ಇದೇ ಜೂನ್ 25 ಗುರುವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
2: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.

ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರು ಹಾಡಿರುವ ಸ್ನೇಹಲೋಕ ಚಿತ್ರದ ಗೀತೆ ಮೂಡಿಬರ್ತಾ ಇದೆ. ಗೀತೆಯ ಸಾಹಿತ್ಯ ಮತ್ತು ಸ್ವರಕಲ್ಪನೆ ಮಾಡಿದ್ದಾರೆ ಹಂಸಲೇಖ.

0: ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
2: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಕ್ಯಾತನಕೆರೆಯ ಕೃಷಿಕ ಟಿ ಮಲ್ಲೇಶಪ್ಪ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಡಾ ರಾಜ್ಕುಮಾರ್ ಮತ್ತು ಚಿತ್ರ ಅವರು ಹಾಡಿರುವ ಹೃದಯ ಹೃದಯ ಚಿತ್ರದ ಗೀತೆಯ ರಚನೆ ಹಾಗೂ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಹಂಸಲೇಖಾ.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 5:10. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುವರಿಗೆ ನಿಮ್ಮ ಪ್ರೀತಿಯ ರೇಡಿಯೋ ಗೆಳೆಯ ಡಾಕ್ಟರ್ ಮಂಜುನಾಥ್ ಕೆಎಂ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ.
2: ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ.
3: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558979.
4: ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ಕೇಳಿ ಸ್ತನ ಹಾಗೂ ಗರ್ಭಕಂಠ ಕ್ಯಾನ್ಸರ್ನ ಪತ್ತೆ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅಮಿತಾ ಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
5: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಮಿತಾ ಕೆ. ಇವರು ರೋಗ ಲಕ್ಷಣ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರೊಫೆಸರ್. ಮೇಡಮ್ ನಮಸ್ಕಾರ.
6: ನಮಸ್ತೆ ಮೇಡಮ್,
5: ಕಾರ್ಯಕ್ರಮಕ್ಕೆ ಸ್ವಾಗತ.
6: ಧನ್ಯವಾದಗಳು
5: ಮೇಡಮ್. ಇವತ್ತು ರೋಗ ಲಕ್ಷಣ ಶಾಸ್ತ್ರ ಅಂತಂದ್ರೆ ಇದು ರೋಗಿಗಳ ಒಟ್ಟಿಗೆ ಮುಖಾಮುಖಿ ಆಗೋದಿಲ್ಲ, ರೆಫರೆನ್ಸ್ ಮೂಲಕ ನಿಮಗೆ ಬರ್ತಾರೆ. ಆದ್ರೆ ರೋಗ ಲಕ್ಷಣ ಶಾಸ್ತ್ರ ಇನ್ನೊಬ್ಬರು ಡಾಕ್ಟರ್ ನನಗೆ ಮಾತಾಡುವಾಗ ಹೇಳಿದ್ರು ಅದು ಫಾದರ್ ಆಫ್ ಆಲ್ ಡಿಪಾರ್ಟ್ಮೆಂಟ್ಸ್ ಅಂತೇನ ಹೇಳ್ತಾ ಇದ್ರು ಅವರು. ಯಾಕಂದ್ರೆ ಅಲ್ಲಿ ರೋಗ ಯಾವ್ದು ಏನು ಯಾವ ಹಂತದಲ್ಲಿದೆ ಅಂತ ಪತ್ತೆ ಮಾಡದೇ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಕಷ್ಟ ಆಗುತ್ತೆ ಈ ಕಾರಣದಿಂದ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಸ್ತನ ಕ್ಯಾನ್ಸರ್ ಮತ್ತೆ ಗರ್ಭಗುರುಳಿನ ಕ್ಯಾನ್ಸರ್ಗೆ ಕುರಿತಂಗೆ ರೋಗ ಲಕ್ಷಣ ಶಾಸ್ತ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಸ್ತನ ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ಳೋಣ. ನೇರವಾಗಿ ರೋಗಿಗಳು ತಮ್ಮ ಹತ್ರ ಬರಬೇಕು ಅಂತಂದ್ರೆ ಅವ್ರಿಗೆ ಯಾವ್ಯಾವ ಲಕ್ಷಣಗಳು ಕಾಣಿಸ್ಕೊಳ್ಬೇಕು?
6: ಯೂಶ್ವಲಿ ಸ್ತನ ಕ್ಯಾನ್ಸರ್ ನಮ್ಮ ಕಂಟ್ರಿಯಲ್ಲಿ ತುಂಬಾ ಕಾಮನ್ ಆಗಿದೆ. ಅದು ಒನ್ ಆಫ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ. ಮತ್ತೆ ಇನ್ನೊಂದು ಏನಂದ್ರೆ ಎಸ್ಪೆಷಲಿ ರೂರಲ್ ಸೆಟಪ್ ಅಲ್ಲಿ ಮತ್ತೆ ಬೇರೆ ಏರಿಯಾಸ್ ಅಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಮೋಸ್ಟ್ ಆಫ್ ದೀಸ್ ಕ್ಯಾನ್ಸರ್ಸ್ ಲೇಟ್ ಸ್ಟೇಜ್ ಅಲ್ಲಿ ಬರ್ತಾರೆ ನಮ್ಗೆ, ಅಡ್ವಾನ್ಸ್ ಸ್ಟೇಜ್ ಅಲ್ಲಿ. ಯಾಕೆ ಇವರು ಲೇಟ್ ಸ್ಟೇಜ್ ಅಲ್ಲಿ ಬರ್ತಾರೆ ಅಂದ್ರೆ ಅವ್ರಿಗೆ ಅವೇರ್ನೆಸ್ ಇರಲ್ಲ ಇದ್ರ ಬಗ್ಗೆ, ಏನ್ ಲಕ್ಷಣಗಳು ನೋಡ್ಬೇಕಾಗುತ್ತೆ, ಯಾವ್ದ್ರ ಬಗ್ಗೆ ಗಮನ ಕೊಡ್ಬೇಕಾಗುತ್ತೆ. ಅವ್ರಿಗೆ ಸ್ವಲ್ಪ ಶೈನೆಸ್ ಇರುತ್ತೆ, ಫಿಯರ್ ಇರುತ್ತೆ. ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ನಮ್ಗೆ ಏನಾದ್ರೂ ಪಾಸಿಟಿವ್ ಬಂದ್ರೆ ಏನಾಗ್ಬಿಡುತ್ತೆ ಅಂತ ಆ ಭಯ ಇರುತ್ತೆ. ಅದರಿಂದ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೋರ್ಟಾಲಿಟಿ ಡ್ಯೂ ಟು ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಹೈ ಇದೆ. ಅದಕ್ಕೋಸ್ಕರ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇದೆ. ಸೊ ಆಸ್ ಎ ಪೆಥೊಲಾಜಿಸ್ಟ್ ಯೂಶ್ವಲಿ ಏನಾಗುತ್ತೆ ಅಂದ್ರೆ ಪೇಷಂಟ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮೋಸ್ಟ್ ಕಾಮನ್ ಸಿಂಪ್ಟಮ್ ಏನಂದ್ರೆ ಗಂಟು ಕಾಣಿಸ್ಕೊಳ್ಳೋದು. ಯೂಶ್ವಲಿ ವುಮನ್ಗೆ ಸ್ನಾನ ಮಾಡೋವಾಗ ಏನಾಗುತ್ತೆ ಅಂದ್ರೆ ಅವರು ಫೀಲ್ ಮಾಡ್ತಾರೆ ಬ್ರೆಸ್ಟ್ನ, ಅವಾಗ ಅವ್ರಿಗೆ ಗಂಟು ಇದೆ ಅಂತ ಗೊತ್ತಾಗುತ್ತೆ. ಆ ಗಂಟು ಆಗಿದೆ ಅಂತ ಅಂದಾಗ

0: ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕು. ಯೂಶ್ವಲಿ ಅವರು ಫ್ಯಾಮಿಲಿ ಡಾಕ್ಟರ್ಗಾದ್ರೂ ಕನ್ಸಲ್ಟ್ ಮಾಡಬಹುದು, ಗೈನಕಾಲಜಿಸ್ಟ್ ಆದರೂ ಕನ್ಸಲ್ಟ್ ಮಾಡಬಹುದು, ಇದು ಸರ್ಜನ್ಗಾದ್ರೂ ಕನ್ಸಲ್ಟ್ ಮಾಡಬಹುದು. ಸರ್ಜನ್ಸು ಇಲ್ಲ ಗೈನಕಾಲಜಿಸ್ಟು ಇಲ್ಲ ಅಂದರೆ ಫಿಸಿಷಿಯನ್ಸು ಯಾರಿಗೆ ತೋರಿಸಿದ್ರೇನು ಅವರು ಪೆಥಾಲಜಿಗೆ ಅಂತ ರೆಫರ್ ಮಾಡ್ತಾರೆ. ನಮಗೆ ಪೇಷಂಟ್ಸು ರೆಫರ್ ಆಗಿ ಬರೋದು ಯೂಶ್ವಲಿ. ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ FNAC ಅಂತ ಒಂದು ಟೆಸ್ಟ್ ಇರುತ್ತೆ, ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಒಂದು ಟೆಸ್ಟ್ ಇರುತ್ತೆ, ಅದು ನಾವು ಮಾಡ್ತೀವಿ ನಮ್ಮ ಲ್ಯಾಬಲ್ಲಿ. ಅದು ಏನಂದ್ರೆ ಇಟ್ ಇಸ್ ಅನ್ OPD ಪ್ರೊಸೀಜರ್, ಹೆದರ್ಕೊಳ್ಳೋ ಅಂತ ಏನು ಟೆಸ್ಟ್ ಅಲ್ಲ ಅದು. ಇಟ್ ಇಸ್ ಅ ಸಿಂಪಲ್ ಪೇನ್ಲೆಸ್, ನೋವು ಆಗೋದಿಲ್ಲ, ಮತ್ತೆ 5 ನಿಮಿಷದಲ್ಲಿ ಆಗುವಂತ ಟೆಸ್ಟ್. ಅದನ್ನ ಒಂದು ಸಣ್ಣ ಸೂಜಿ ಹಾಕ್ಬಿಟ್ಟು ಸೆಲ್ಸ್ ಅನ್ನ ತೆಗೆದ್ಬಿಟ್ಟು ಸ್ಲೈಡ್ ಅಲ್ಲಿ ಹಾಕಿ ಸ್ಟೇನ್ ಮಾಡಿ ನೋಡ್ತೀವಿ. ನೋಡಿದ ಕೂಡಲೇ ನಮಗೆ ಅದು ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತಂದ್ರೆ 90% ಆಫ್ ದ ಕೇಸಸ್ ಅಲ್ಲಿ ಏನೇ ಗಂಟೆ ಬಂದ್ರೆ ಫಿಮೇಲ್ಗೆ ಅದು ಕ್ಯಾನ್ಸರ್ ಇರೋದ್ರಿಲ್ಲ. ಅದು ಜನಗರಿಗೆ ಗೊತ್ತಾಗೋದು ತುಂಬಾ ಇಂಪಾರ್ಟೆಂಟ್. ಅದು ಒಂದು ಸಲ ಗೊತ್ತಾದ್ರೆ ಅವರು ಡಾಕ್ಟರ್ ಹತ್ರ ಬರ್ತಾರೆ ತೋರಿಸ್ಲಿಕ್ಕೆ, ಇಲ್ಲಾಂದ್ರೆ ಹೆದರ್ಕೊಳ್ತಾರೆ ಏನಾದ್ರೂ ಕ್ಯಾನ್ಸರ್ ಬಂದ್ಬಿಟ್ರೆ ಏನಾಗುತ್ತೆ ಅಂತ. ಸೊ ಎಲ್ಲಾ ಏನು ತಿಳ್ಕೊಬೇಕಂದ್ರೆ 90% ಆಫ್ ದ ಟೈಮ್ ಅದು ಕ್ಯಾನ್ಸರ್ ಇರೋದಿಲ್ಲ. ಹಾಗಾಗಿ
1: ಗಂಟುಗಳ ಕಾಣಿಸ್ಕೊಳ್ಳುತ್ತೆ,
0: ತುಂಬಾ ತರದ್ದು ಕಾರಣಗಳಿರುತ್ತೆ. 20 ಇಯರ್ಸ್ ಆದ್ಮೇಲೆ ಫಿಮೇಲ್ಸ್ ಅಲ್ಲಿ ಫೈಬ್ರೋಡಿನೋಮಾ ಅಂತ ಆಗುತ್ತೆ, ಅದು ಮೋಸ್ಟ್ ಕಾಮನ್ ಲೀಷನ್ ಬ್ರೆಸ್ಟ್ ಅಲ್ಲಿ ಆಗೋದು. ಅದು ತುಂಬಾ ಬೆನೈನ್ ಅಂದ್ರೆ ಅದರಿಂದ ಏನು ಆಗೋದಿಲ್ಲ, ಯೂಶ್ವಲಿ ಅದು 1 ಇಲ್ಲ 2 ಸೆಂಟಿಮೀಟರ್ಸ್ ಅಷ್ಟಿರುತ್ತೆ. ಮತ್ತೆ ನೀವು ಏನೇ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದ್ರೆ ಅದು ಹಂಗೆ ಇದ್ಬಿಡುತ್ತೆ, ಯೂಶ್ವಲಿ ಗ್ರೋ ಆಗೋದಿಲ್ಲ. ಫ್ಯೂ ಚಾನ್ಸಸ್ ಅಲ್ಲಿ ಅದು ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನೀವು ಅದನ್ನ ಮೋಸ್ಟ್ ಇಂಪಾರ್ಟೆಂಟ್ ಏನಾದ್ರು ಕ್ಯಾನ್ಸರ್ ಇಲ್ಲ ಅಂತ ಪ್ರೂವ್ ಆಗಬೇಕು. ಸೊ ಅದಕ್ಕೋಸ್ಕರ ಈ ಟೆಸ್ಟ್ ಮಾಡೋದು ಅವಶ್ಯಕತೆ ಇರುತ್ತೆ. ಬರೀ ಫೈಬ್ರೋಡಿನೋಮಾ ಅಂತ ಅಲ್ಲ, ಜಸ್ಟ್ ಫೈಬ್ರೋಸಿಸ್ಟಿಕ್ ಚೇಂಜ್ ಅಂತ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ ಬ್ರೆಸ್ಟ್ ಅಲ್ಲಿ, ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ ಲ್ಯಾಕ್ಟೇಷನ್ ಚೇಂಜಸ್ ಆಗುತ್ತೆ, ಅದರಿಂದ ಮಿಲ್ಕ್ ಏನಾಗುತ್ತೆ ಗಂಟು ತರ ಫಾರ್ಮ್ ಆಗೋಗುತ್ತೆ. ಸೊ ಲ್ಯಾಕ್ಟೇಷನಲ್ ಗ್ಯಾಲಕ್ಟೋಸೀಲ್ ಅಂತ ಆಗುತ್ತೆ, ಲ್ಯಾಕ್ಟೇಟಿಂಗ್ ಅಡಿನೋಮಾ ಅಂತ ಆಗುತ್ತೆ. ಸೊ ಅದೆಲ್ಲ ಸುಮಾರು ರೀಸನ್ಸ್ ಇರುತ್ತೆ ಗಂಟಾಗಕ್ಕೆ. ಅದರಲ್ಲಿ ಹಾರ್ಡ್ಲಿ 5-10% ಕೇಸಸ್ ಅಲ್ಲಿ ಮಾತ್ರ ಕ್ಯಾನ್ಸರ್ ಇರೋ ಚಾನ್ಸಸ್ ಇರುತ್ತೆ. ಸೊ ಇನ್ನೇನು ಅಂದ್ರೆ ಮೆನಿ ಟೈಮ್ಸ್ ಏನಾಗುತ್ತೆ ಅಂದ್ರೆ ವುಮನ್ ಏನು ತಿಳ್ಕೋಬೇಕು ಅಂದ್ರೆ ಬರೀ ಗಂಟ್ ಅಂತ ಅಲ್ಲ, ಸ್ಕಿನ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗ್ತಾ ಇದೆಯಾ, ಫಾರ್ ಎಕ್ಸಾಂಪಲ್ ಸ್ಕಿನ್ ಅಲ್ಲಿ ರೆಡ್ನೆಸ್ ಬಂದಿದೆಯಾ, ಡಿಂಪಲ್ ತರ ಆಗಿದೆಯಾ ಅಂದ್ರೆ ಸ್ಕಿನ್ ಸ್ವಲ್ಪ ಬ್ರೆಸ್ಟ್ ಮೇಲೆ ಇರುವಂತ ಸ್ಕಿನ್ ಒಳಗಡೆ ಹೋಗಿದೆಯಾ, ಸ್ಕಾರ್ ತರ ಆಗಿದೆಯಾ, ಇಲ್ಲ ನಿಪ್ಪಲ್ ಹತ್ರ ಗಮನಿಸಬೇಕು, ದೇ ಹ್ಯಾವ್ ಟು ಸೀ ದ ನಿಪ್ಪಲ್, ನಿಪ್ಪಲ್ನ ಪ್ರೆಸ್ ಮಾಡಿ ನೋಡಬೇಕಾಗುತ್ತೆ, ಡಿಸ್ಚಾರ್ಜ್ ಏನಾದರೂ ಇದೆಯಾ, ವೈಟ್ ಕಲರ್ ಡಿಸ್ಚಾರ್ಜ್ ಇರುತ್ತೆ, ಒಂದೊಂದ್ಸಲ ಪಸ್ ತರ ಡಿಸ್ಚಾರ್ಜ್ ಇರುತ್ತೆ, ಇಲ್ಲ ಒಂದೊಂದ್ಸಲ ಹಿಮೋರೇಜ್ ಬ್ಲಡ್ ಸ್ಟೇಜ್ ಡಿಸ್ಚಾರ್ಜ್ ಇರುತ್ತೆ. ಸೊ ಯೂಶ್ವಲಿ ಬ್ಲಡ್ ಸ್ಟೇನ್ಡ್ ಡಿಸ್ಚಾರ್ಜ್ ಇರುವಾಗ ಕ್ಯಾನ್ಸರ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇದ್ದೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಈ ಆರೆಂಜ್ ಇರುತ್ತಲ್ಲ, ಆರೆಂಜ್ ದುಪ್ಪಿಲ್ ಇರುತ್ತಲ್ಲ, ಆ ತರ ಏನಾದ್ರೂ ಸ್ಕಿನ್ ಅಲ್ಲಿ ಚೇಂಜಸ್ ಆಗ್ತಾ ಇದೆಯಾ, ಇಲ್ಲ ನಿಪ್ಪಲ್ ಏನಾದ್ರೂ ಒಳಗಡೆ ಹೋಗ್ಬಿಟ್ಟಿದ್ಯಾ, ನಿಪ್ಪಲ್ ರಿಟ್ರಾಕ್ಷನ್, ಇಲ್ಲ ಸೈಜ್ ಬ್ರೆಸ್ಟ್ ಸೈಜ್ ಏನಾದ್ರೂ ಡಿಫ್ರೆನ್ಸ್ ಆಗ್ತಾ ಇದೆಯಾ, ಅದೆಲ್ಲ ಲಕ್ಷಣಗಳು ನೋಡ್ಕೋಬೇಕಾಗುತ್ತೆ. ಅಂಡ್ ಆ ತರ ಏನಾದ್ರೂ ಇದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ.
1: ನೀವು ಹೇಳಿದ್ರಿ ಈ ಎಲ್ಲ ಗಂಟುಗಳು ಇದ್ದಾಗಿನ ಟೆಸ್ಟ್ ಮಾಡಿದಾಗ 5-10% ಮಾತ್ರ ಕ್ಯಾನ್ಸರ್ ಇರಬಹುದು, ಟೆಸ್ಟ್ ಮಾಡಿನೇ ನೋಡಿ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳ್ತೀರಾ. ಅಷ್ಟಾದಾಗ್ಯೂ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸ್ತನ ಕ್ಯಾನ್ಸರ್ಗೆ ಒಳಗಾಗ್ತಾ ಇದ್ದಾರೆ. ಇದು ಅಭಿವೃದ್ಧಿಶೀಲ ದೇಶಗಳಲ್ಲಿ ಮತ್ತು ಬಡ ರಾಷ್ಟ್ರಗಳಲ್ಲಿ ಹೆಚ್ಚು ಅಂತ ಹೇಳ್ತಾರೆ, ಏನ್ ಕಾರಣಗಳಿರಬಹುದು?
0: ಇದಕ್ಕೆ ಮೇನ್ ಕಾರಣ ಏನಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ನಮ್ಮ ದೇಶದಲ್ಲಿ ಯಾಕೆ ಜಾಸ್ತಿ ಇದೆ ಅಂದ್ರೆ, ಒಂದು ಅವೇರ್ನೆಸ್ ಇಲ್ಲ, ಸ್ಕ್ರೀನಿಂಗ್ ಬಗ್ಗೆ ಅವೇರ್ನೆಸ್ ಇಲ್ಲ. ಫಿಮೇಲ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ರೀನಿಂಗ್ ಅವೈಲೇಬಲ್ ಇದೆ, 3 ತರದ್ದು ಸ್ಕ್ರೀನಿಂಗ್ ಮಾಡಬಹುದು. ಒಂದು ಹೇಳ್ತೀವಿ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ, ಅಂದ್ರೆ ಫಿಮೇಲು ಸ್ವಯಂ ಮಾಡೋ ಅಂತದ್ದು ಎಕ್ಸಾಮಿನೇಷನ್ ಅದು. ಎರಡನೇದು ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್, CBE ಅಂತ ಕರಿತೀವಿ, ಅದು ಕ್ಲಿನಿಷಿಯನ್ ಮಾಡುವಂತ ಬ್ರೆಸ್ಟ್ ಎಕ್ಸಾಮಿನೇಷನ್. ಮತ್ತೆ 3rd ಇರೋದು ಮ್ಯಾಮೋಗ್ರಫಿ. ಸೊ ಈ ತರದ್ದು 3 ಸ್ಕ್ರೀನಿಂಗ್ ಅವೈಲೇಬಲ್ ಇದೆ.
1: ಒಂದು ಅವರೇ ಸ್ವತಃ ಟೆಸ್ಟ್ ಮಾಡ್ಕೊಳ್ಳೋದು, ಆಮೇಲೆ
0: ಇನ್ನೊಂದು ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಕ್ಲಿನಿಷಿಯನ್
1: ಮಾಡ್ಕೊಳ್ಳೋದು,
0: ಇನ್ನೊಂದು ಮ್ಯಾಮೋಗ್ರಫಿ ಅಂತ. ಸೊ ಈ 3 ತರ ಇರುತ್ತೆ ಸ್ಕ್ರೀನಿಂಗ್. ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ವುಮೆನ್ ಅಲ್ಲಿ, ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಹೇಗೆ ಮಾಡ್ತಾರೆ. ಬಟ್ ಯಾಕೆ ಇದು ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ, ಒಂದು ರೀಸನ್ ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ. ಈ ತರ ಸ್ಕ್ರೀನಿಂಗ್ ಮಾಡಬೇಕು, ನಾವು ಡಾಕ್ಟರ್ ಹತ್ರ ಹೋಗ್ಬೇಕು, ನಾವು ನಮ್ಮ ಆರೋಗ್ಯ ಬಗ್ಗೆ ಕಾಳಜಿ ತಗೋಬೇಕು, ಮತ್ತೆ ಮ್ಯಾಮೋಗ್ರಫಿ ಮಾಡಿಸ್ಕೋಬೇಕು ಅಂತ ಅವೇರ್ನೆಸ್ ಇಲ್ಲ. ಇನ್ನೊಂದು ಸೆಕೆಂಡ್ ಅವ್ರಿಗೆ ಭಯ, ಮುಂಚೆ ನಾವು ಮಾತಾಡೋದಲ್ಲ, ದೇ ಆರ್ ಅಫ್ರೇಡ್ ಟು ಕಮ್ ಫಾರ್ವರ್ಡ್, ಡಾಕ್ಟರ್ ಹತ್ರ ಬಂದ್ರೆ ಏನೋ ಆಗ್ಬಿಡುತ್ತೆ ಅಂತ. ಇನ್ನೊಂದು ಶೈನೆಸ್, ಫಿಮೇಲ್ಸ್ ಡಾಕ್ಟರ್ಸ್ ಇರಲ್ಲ, ಕೆಲವು ಕಡೆ ಸರ್ಜನ್ಸ್ ಇರಲ್ಲ, ರೂರಲ್ ಏರಿಯಾಸ್ ಅಲ್ಲೆಲ್ಲ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಕ್ಕೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಂತ, ಅದು ಒಂದು ಶೈನೆಸ್ ಕೂಡ ಇದೆ. ಅದರಿಂದ ಏನಾಗುತ್ತೆ, 50-60% ಆಫ್ ದ ಕೇಸಸ್ Stage 3, Stage 4 ಅಲ್ಲಿ ಬರ್ತಾರೆ ನಮ್ಮ ಹತ್ರ, Stage 2, Stage 3, Stage 4. ಸೊ ಲೇಟ್ ಸ್ಟೇಜ್ ಅಲ್ಲಿ ಬಂದಾಗ ಏನಾಗುತ್ತೆ, ಮಾರ್ಟಾಲಿಟಿ ಜಾಸ್ತಿ ಇರುತ್ತೆ, ಡೆತ್ ರೇಟ್ ಜಾಸ್ತಿ ಇರುತ್ತೆ, ಟ್ರೀಟ್ಮೆಂಟ್ಗೆ ರಿಸ್ಪಾಂಡ್ ಮಾಡೋದಿಲ್ಲ. ಬಟ್ ಅರ್ಲಿ ಡಿಟೆಕ್ಷನ್ ಇಂದ ಏನಾಗುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ ಕಂಪ್ಲೀಟ್ಲಿ ಟ್ರೀಟ್ ಮಾಡಬಹುದು.
1: ಈ ಲಕ್ಷಣಗಳು ಕಾಣಿಸ್ಕೊಳ್ಳುವಾಗ

0: ಯಾವ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತೆ?
1: ಇಟ್ ಡಿಪೆಂಡ್ಸ್, ಅಂದ್ರೆ ಎಷ್ಟೊಂದ್ಸಲ ಗಂಟು ಇದ್ದಾಗ್ಲೂ ಕೂಡ ಲೋ ಸ್ಟೇಜ್ ಅಲ್ಲಿ ಇರಬಹುದು, ಎಷ್ಟೊಂದ್ಸಲ ಏನು ಗಂಟು ತುಂಬಾ ದೊಡ್ಡದಿದ್ರೇನು ಆ ತರ ಅರ್ಲಿ ಸ್ಟೇಜ್ ಅಲ್ಲೂ ಇರಬಹುದು, ಸ್ಪ್ರೆಡ್ ಆಗಿಲ್ದೇ ಇರಬಹುದು. ಸೊ ಅದನ್ನ ನಾವು ಡಿಸೀಸ್ ಮೇಲೆ ಹೋಗುತ್ತೆ, ಇಂಡಿವಿಜುವಲ್ ಬಾಡಿ ಮೇಲೆ ಕೂಡ ಹೋಗುತ್ತೆ, ಲೈಕ್ ಬಾಡಿ ಮೇಕಪ್ ಹೇಗಿದೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಏನಿದೆ, ಸೊ ಅದರ ಮೇಲೆ ಅದು ಹೋಗುತ್ತೆ. ಬಟ್ ಅರ್ಲಿ ಡಿಟೆಕ್ಷನ್ ಇಂದ ಕಂಪ್ಲೀಟ್ ಆಗಿ ಟ್ರೀಟ್ ಮಾಡಬಹುದು. ಅಂಡ್ ಅರ್ಲಿ ಡಿಟೆಕ್ಷನ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಒಂದು ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದ್ರೆ ಸ್ಕ್ರೀನಿಂಗ್. ಸೊ ಈ ಮೂರ್ ತರದ್ದು ಸ್ಕ್ರೀನಿಂಗ್ ಎವ್ರಿ ಫಿಮೇಲ್ ಎವ್ರಿ ವುಮೆನ್ ಮಾಡ್ಕೊಂಡು ಹೋದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬಾ ಕಡಿಮೆ ಆಗುತ್ತೆ.
2: ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558979.
0: ಈಗ ಕ್ಯಾನ್ಸರ್ ಇರಬಹುದು ಅಂತ ಸ್ತ್ರೀ ರೋಗ ತಜ್ಞರು ಅಥವಾ ಫಿಸಿಷಿಯನ್ ಯಾರಾದರೂ ಅವ್ರಿಗೆ ಡೌಟ್ ಬಂದು ಪೆಥಾಲಜಿ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಕಳಿಸಿದಾಗ ಯಾವ ಹಂತದಿಂದ ಆರಂಭ ಮಾಡ್ತೀರಾ ನೀವು ಅದನ್ನು ಟೆಸ್ಟ್ ಮಾಡ್ಲಿಕ್ಕೆ?
1: ನಾವು ಫಸ್ಟ್ ಅದೇ ಎಕ್ಸಾಮಿನ್ ಮಾಡ್ತೀವಿ ಪೇಷಂಟ್ಗೆ. ಅಂಡ್ ಏನೇ ಅವ್ರಿಗೆ ನಿಪ್ಪಲ್ ಡಿಸ್ಚಾರ್ಜ್ ಇದ್ರೆ ಆ ಡಿಸ್ಚಾರ್ಜ್ ಕೂಡ ನಾವು ಸ್ಲೈಡ್ ಮೇಲೆ ತಗೊಂಡು ಸೈಟೋಲಜಿ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಕ್ಯಾನ್ಸರ್ ಸೆಲ್ಸ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ತೀವಿ ಒಂದು. ಇಲ್ಲ ಏನಾದ್ರೂ ಅವ್ರಿಗೆ ಗಂಟು ಇದ್ರೆ ಆ ಗಂಟು ಅಲ್ಲಿ ಅದೇ FNAC ಫೈನ್ ನೀಡಲ್ ಆಸ್ಪಿರೇಷನ್ ಸೈಟೋಲಜಿ ಟೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ, ಇಲ್ಲ ಯಾವ ತರ ಇನ್ಫೆಕ್ಷನ್ ಇದೆ, ಗ್ಯಾಲಕ್ಟೋಸ್ ಯಾವ ತರ ಕಾಯಿಲೆ ಇದೆ ಅಂತ ನಾವು ಕರೆಕ್ಟ್ ಆಗಿ ಕಂಡುಹಿಡಿಬಹುದು. ಸೊ ಅದು ಟೆಸ್ಟ್ ನಾವು ಪೆಥಾಲಜಿಯಲ್ಲಿ ಮಾಡ್ತೀವಿ. ಅದು ಬಿಟ್ಟು ಕೂಡ FNAC ಒಂದೊಂದ್ಸಲ ಮಿಸ್ ಆಗೋ ಚಾನ್ಸಸ್ ಕೂಡ ಇರಬಹುದು. ಸೊ ಅವಾಗ ಏನ್ ಮಾಡ್ತೀವಿ, ಬಯೋಪ್ಸಿ ಕೂಡ ಮಾಡ್ತಾರೆ, ಸರ್ಜನ್ಸ್ ಮಾಡ್ತಾರೆ ಯೂಶ್ವಲಿ. ಸೊ ಅದು ಬಯೋಪ್ಸಿ ತೆಗೆದ್ಬಿಟ್ಟು ನಮ್ಮ ಹತ್ರ ಕಳಿಸ್ತಾರೆ. ಅದನ್ನು ಕೂಡ ನಾವು ಹಿಸ್ಟೋ ಪೆಥಾಲಜಿ ಸೆಕ್ಷನ್ ಡಿಪಾರ್ಟ್ಮೆಂಟ್ ಆಫ್ ಪೆಥಾಲಜಿ ಫುಲ್ಲಿ ಎಕ್ವಿಪ್ ಲ್ಯಾಬ್ ಇದೆ ನಮ್ದು, ಅಡ್ವಾನ್ಸ್ ಟೆಕ್ನಾಲಜೀಸ್ ಇದೆ, ಆಟೋಮೇಟೆಡ್ ಸ್ಟೈನರ್ ಇದೆ, ಆಟೋಮೇಟೆಡ್ ಮೈಕ್ರೋಟೋಮ್, ಎವ್ರಿಥಿಂಗ್ ಇಸ್ ಆಟೋಮೇಟೆಡ್. ಅಂಡ್ ಅದನ್ನೆಲ್ಲ ಟಿಶ್ಯೂ ಅಲ್ಲೂ ಕೂಡ ಕ್ಯಾನ್ಸರ್ ಇದೆಯಾ, ಯಾವ ತರ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ಇದ್ರೆ ಕೂಡ ಅದ್ರ ಮುಂದೆ ಸುಮಾರು ಫ್ಯಾಕ್ಟರ್ಸ್ ಇರುತ್ತೆ, ಯಾವ ತರ ಸ್ಟೇಜ್ ಅಲ್ಲಿ ಇದೆ ಅದು ಕೂಡ ನಾವು ಪೆಥಾಲಜಿಸ್ಟ್ ಹೇಳಬೇಕಾಗುತ್ತೆ. ಪ್ರೋಗ್ನೋಸಿಸ್ ಹೇಗಿರುತ್ತೆ ಪೇಷಂಟ್ದು, ಪೇಷಂಟ್ ಯಾವ ಟ್ರೀಟ್ಮೆಂಟ್ ಗೆ ರೆಸ್ಪಾಂಡ್ ಮಾಡಬಹುದು ಅದು ಕೂಡ ಟೆಸ್ಟಿಂಗ್ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಂತ ಅಂತೀವಿ. ಇಟ್ ಇಸ್ ಅಡ್ವಾನ್ಸ್ಡ್ ಅನಿಸಿಲರಿ ಟೆಕ್ನಿಕ್, ಅದು ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ ಸೆಂಟ್ರಲ್ ಲ್ಯಾಬ್ ಅಲ್ಲಿ ಇರೋದ್ರಿಂದ ಅದಕ್ಕೆ ಎಲ್ಲರೂ ದೇ ಶುಡ್ ಟೇಕ್ ಅಡ್ವಾಂಟೇಜ್ ಆಫ್ ಇಟ್. ಈವನ್ ಸರ್ಜರಿ ಆದ್ಮೇಲೆ, ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಆದ್ಮೇಲೆ ಕಿವಾ ಒಂದೊಂದ್ಸಲ ಸರ್ಜರಿ ಆಗಕ್ ಮುಂಚೆ ಕೂಡ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ್ಮೇಲೆ ಆ ಸೈಜ್ ಆಫ್ ದ ಟ್ಯೂಮರ್ ನ ರೆಡ್ಯೂಸ್ ಮಾಡ್ಲಿಕ್ಕೆ ನ್ಯೂ ಅಡ್ಜುವೆಂಟ್ ಕಿಮೊಥೆರಪಿ ಅಂತ ಆನ್ಕೊಲಾಜಿಸ್ಟ್ ಕೊಡ್ತಾರೆ. ಸೊ ಅವಾಗ್ಲೂ ಕೂಡ ಬಯೋಪ್ಸಿ ಮೇಲೆ ನಾವು ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಮಾಡಿಬಿಟ್ಟು ಅದು ಯಾವ ತರ ಕಿಮೊಥೆರಪಿಗೆ ರೆಸ್ಪಾಂಡ್ ಆಗುತ್ತೆ ಅದು ಕೂಡ ನಾವು ಹೇಳಬಹುದು. ಅಂಡ್ ಈವನ್ ಆಫ್ಟರ್ ದ ಟ್ರೀಟ್ಮೆಂಟ್, ಸರ್ಜಿ ಕಂಪ್ಲೀಟ್ ಸರ್ಜಿಕಲ್ ರಿಮೂವಲ್ ಆದ್ಮೇಲೆ ಕೂಡ ಪ್ರೋಗ್ನೋಸಿಸ್ ಏನಿದೆ ಪೇಷಂಟ್ದು, ಹೇಗೆ ಅವರು ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗ್ತಾರೆ ಅದು ಕೂಡ ಪ್ರಿಡಿಕ್ಟ್ ಮಾಡುವಂತದ್ದು ಹಿಸ್ಟೋಪೆಥಾಲಜಿ ಸೆಕ್ಷನ್, ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಸೆಕ್ಷನ್ ನಮ್ದ್ರಲ್ಲಿ ಇದೆ. ಸೊ ಆ ಲೆವೆಲ್ ವರೆಗೂ ನಾವು ಎಕ್ಸಾಮಿನೇಷನ್ ಮಾಡ್ತೀವಿ.
0: ಈಗ ಸ್ವಲ್ಪ ಜಾಗೃತಿ ಹೆಚ್ಚಿರೋದ್ರಿಂದ ಈಗ ಶಾಲೆ ಕಾಲೇಜುಗಳಿಗೆ ಹೋಗಿ ಡಾಕ್ಟರ್ಸ್ ಭೇಟಿಯಾಗಿ ಮತ್ತೆ ಸಾಮಾಜಿಕ ಜಾಲತಾಣಗಳಿಂದ ಮನಸ್ಸಲ್ಲಿ ಒಂದು ಡೌಟ್ ಇದ್ರೆ ಅವರು ಬರಬೇಕು ಅಂತಾದ್ರೆ ಯಾವ ವಯಸ್ಸಿಂದ ಶುರು ಮಾಡಬಹುದು ಮೇಡಮ್ ಸ್ಕ್ರೀನಿಂಗ್?
1: ಅದು ಕೂಡ ಹೇಳ್ತೀನಿ ನಾನು. ಸೊ ರಿಕಮೆಂಡೆಡ್ ಗೈಡ್ ಲೈನ್ಸ್ ಪ್ರಕಾರ ಮೂರ್ ತರ ಎಕ್ಸಾಮಿನೇಷನ್ ಹೇಳಿದ್ದೀನಿ ನಾನು, ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮತ್ತೆ ಮ್ಯಾಮೋಗ್ರಫಿ. ಸೊ ಎಲ್ಲದನ್ನು ಬೇರೆ ಬೇರೆ ಏಜಸ್ ಇಂದ ಸ್ಟಾರ್ಟ್ ಆಗುತ್ತೆ ಯೂಶ್ವಲಿ ಸ್ಕ್ರೀನಿಂಗು. ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಲ್ವ, ಅದು 20 ಇಯರ್ಸ್ ಆದ್ಮೇಲೆ ಎಲ್ಲಾ ಫಿಮೇಲ್ಸು ಮಾಡ್ಕೋಬೇಕಂತ ಟೆಸ್ಟ್, ಎವ್ರಿ ಮಂತ್ ಮಾಡ್ಕೋಬೇಕದು. ಅದು ಹೇಗ್ ಮಾಡ್ಕೋಬೇಕಂದ್ರೆ, ಅಟ್ 20 ವರ್ಷ ಆದ್ಮೇಲೆ ಫಿಮೇಲ್ಸ್ ವೆದರ್ ದೇ ಆರ್ ಮ್ಯಾರಿಡ್ ಆರ್ ನಾಟ್ ಮ್ಯಾರಿಡ್, ಎವ್ರಿ ಮಂತ್ ಅಟ್ ಅ ಫಿಕ್ಸ್ಡ್ ಡೇಟ್. ಯೂಶ್ವಲಿ ಆ ಡೇಟ್ ಹೇಗೆ ಅಂದ್ರೆ 5 to 7 days ಆಫ್ಟರ್ ದ ಪೀರಿಯಡ್ಸ್, ಪೀರಿಯಡ್ಸ್ ಆದ್ಮೇಲೆ, ಯಾಕಂದ್ರೆ ಪೀರಿಯಡ್ಸ್ ಟೈಮ್ ಅಲ್ಲಿ ಸ್ವಲ್ಪ ಬ್ರೆಸ್ಟ್ ಅಲ್ಲಿ ವ್ಯತ್ಯಾಸಗಳು ಕಾಣಿಸುತ್ತೆ ನಮ್ಗೆ. ಸೊ ಅದು ಇಂಟರ್ಫಿಯರ್ ಆಗಬಾರ್ದು, ಬಯಾಸ್ ಆಗಬಾರ್ದು ಅಂತ 5th to 7th day ಆಫ್ ದ ಪೀರಿಯಡ್ ಆದ್ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡ್ಕೋಬೇಕು ನಮ್ಮ ಕ್ಯಾಲೆಂಡರ್ ಅಲ್ಲಿ. ಆ ಫಿಕ್ಸ್ಡ್ ಡೇಟ್ ದಿನ ನೀವು ಏನ್ ಮಾಡಬೇಕು ಅಂದ್ರೆ, ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ತುಂಬಾ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಅವೈಲೇಬಲ್ ಇದೆ. ಸಿಂಪಲ್ ಆಗಿ ಏನಂದ್ರೆ, ಮಿರರ್ ಮುಂದೆ ನಿಂತ್ಕೋಬೇಕು. ಆಫ್ಟರ್ ರಿಮೂವಿಂಗ್ ಯುವರ್ ಕ್ಲಾತ್ಸ್ ಯು ಶುಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್. ಆರ್ಮ್ಸ್ ಅನ್ನ ಎಲಿವೇಟ್ ಮಾಡಬೇಕು. ಆರ್ಮ್ಸ್ ಎಲ್ಲ ಎಲಿವೇಟ್ ಮಾಡಿದ್ಮೇಲೆ ನಿಮ್ ಬ್ರೆಸ್ಟ್ ಅನ್ನ ನೋಡ್ಬೇಕು ಮಿರರ್ ಅಲ್ಲಿ. ಸೈಜ್ ಚೇಂಜಸ್ ಏನಾದ್ರು ಇದೆಯಾ, ಸ್ಕಿನ್ ಚೇಂಜಸ್ ಏನಾದ್ರು ಇದೆಯಾ, ನಿಪ್ಪಲ್ ಚೇಂಜಸ್ ಏನಾದ್ರು ಇದೆಯಾ, ಅದು ನೋಟ್ ಮಾಡ್ಕೋಬೇಕು. ಮತ್ತೆ ಅದಾದ್ಮೇಲೆ ನಮ್ಮ ಪಾಮು ಮತ್ತೆ ಫಿಂಗರ್ ತಗೊಂಡು ಫುಲ್ ಬ್ರೆಸ್ಟ್ ನ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ಬಿಟ್ಟು ಫುಲ್ ಬ್ರೆಸ್ಟ್ ನ ಎಕ್ಸಾಮಿನ್ ಮಾಡ್ಬೇಕು. ಪಾಲ್ಪೇಟ್ ಅಂದ್ರೆ ಫೀಲ್ ಮಾಡ್ಬೇಕು, ಏನಾದ್ರು ಗಂಟ್ ಇದೆಯಾ, ಡಿಸ್ಚಾರ್ಜ್ ಇದೆಯಾ ನಿಪ್ಪಲ್ ಇಂದ, ಮತ್ತೆ ಆಕ್ಸಿಲಾ ಅಲ್ಲೂ ಕೂಡ ನೋಡ್ಬೇಕು. ಸೊ ಈ ತರ ಎರಡು ಕಡೆ ಬ್ರೆಸ್ಟ್ ಮಾಡ್ಬಿಟ್ಟು ನಿಂತ್ಕೊಂಡು ಮಾಡಿದ್ಮೇಲೆ ಲೈ ಡೌನ್ ಮಾಡ್ಬಿಟ್ಟು ಸ್ಲೀಪಿಂಗ್ ಪೊಸಿಷನ್ ಅಲ್ಲೂ ಕೂಡ ಇದು

0: ಮಾಡಬೇಕು. ಸೊ ಇದರಿಂದ ನಮಗೆ ಎನಿ ಚೇಂಜಸ್ ಕಾಣಿಸ್ಕೊಂಡ್ರೆ ಡಾಕ್ಟರ್ಗೆ ತೋರಿಸ್ಕೋಬೇಕು. ದಟ್ ಇಸ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಆರ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತೀವಿ. ಎವ್ರಿ ವುಮನ್ 20 ಇಯರ್ಸ್ ಆದ್ಮೇಲೆ ಎವ್ರಿ ಮಂತ್ ಮಾಡ್ಕೋಬೇಕು. ನೆಕ್ಸ್ಟ್ ಇರುತ್ತೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ. ಅಂದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು ನೀವು ಬ್ರೆಸ್ಟ್ ಅನ್ನ ಎಕ್ಸಾಮಿನ್ ಮಾಡ್ಕೊಳ್ಳಿಕ್ಕೆ, ಅದನ್ನ ಆಫ್ಟರ್ 30 ಇಯರ್ಸ್ ಆಫ್ ಏಜ್. ಸೊ ಆಫ್ಟರ್ 30 ಇಯರ್ಸ್ ಆಫ್ ಏಜ್ ಎವ್ರಿ ಇಯರ್, ಎವ್ರಿ ಮಂತ್ ಹೋಗೋ ಅವಶ್ಯಕತೆ ಇಲ್ಲ, ಎವ್ರಿ ಇಯರ್ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಒಂದ್ಸಲ ಎಕ್ಸಾಮಿನ್ ಮಾಡಿ ಬರಬೇಕು. ಥರ್ಡ್ನೇ ಸ್ಕ್ರೀನಿಂಗ್ ಪ್ರೊಸೀಜರ್ ಅಂದ್ರೆ ಮ್ಯಾಮೋಗ್ರಫಿ. ನಮ್ಮಲ್ಲೂ ಕೂಡ ಅವೈಲೇಬಲ್ ಇದೆ ಮ್ಯಾಮೋಗ್ರಫಿ. ಮ್ಯಾಮೋಗ್ರಫಿ ಏನಂದ್ರೆ 40 ಇಯರ್ಸ್ ಆದ್ಮೇಲೆ, ಯೂಶಲಿ ಹೈ ರಿಸ್ಕ್ ಇದ್ರೆ 30 ಇಯರ್ಸ್ ಇಂದ ಸ್ಟಾರ್ಟ್ ಮಾಡಬೇಕು, ಬಟ್ ಹೈ ರಿಸ್ಕ್ ಇಲ್ಲ ಅಂದ್ರೆ 40 ಇಯರ್ಸ್ ಆದ್ಮೇಲೆ ಎವ್ರಿ ಆಲ್ಟರ್ನೇಟ್ ಇಯರ್ ಮಾಡ್ಕೊಂಡು ಹೋದ್ರೆ ಆಗುತ್ತೆ. ಸೊ ಮ್ಯಾಮೋಗ್ರಫಿ ಬಗ್ಗೆನೂ ತುಂಬಾ ಮಿತ್ಸ್ ಇದೆ, ದಟ್ ತುಂಬಾ ಪೇನ್ಫುಲ್ ಇರುತ್ತೆ, ನೋವು ಆಗುತ್ತೆ, ಅದರಿಂದ ರೇಡಿಯೇಷನ್ ಆಗ್ಬಿಡುತ್ತೆ, ರೇಡಿಯೇಷನ್ ಇಂಡ್ಯೂಸ್ ಏನಾದ್ರೂ ಕಾಯಿಲೆ ಆಗ್ಬಿಡುತ್ತಾ ನಮ್ಗೆ, ಆತರ ಎಲ್ಲ ಆತರ ಏನೂ ಇಲ್ಲ. ಮ್ಯಾಮೋಗ್ರಫಿ ತುಂಬಾ ಸೇಫ್ ಪ್ರೊಸೀಜರ್ ಅಂಡ್ ಅದು ಕೂಡ ಒಂದು 10-15 ಮಿನಿಟ್ಸ್ ಅಲ್ಲಿ ಆಗುವಂತ ಪ್ರೊಸೀಜರ್. ಒಂದ್ ಸ್ಮೈಲ್ ಡಿಸ್ಕಂಫರ್ಟ್ ಇರುತ್ತೆ ಹೊರತು ಪೇನ್ ಆತರ ಏನು ಇರೋದಿಲ್ಲ.
1: ಅದರಿಂದ ಏನು ತೊಂದರೆ
0: ಏನು ಆಗೋದಿಲ್ಲ ಅದರಿಂದ.
1: ಮೇಡಮ್, ಈಗ ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತವರು ಆಸ್ಪತ್ರೆಗೆ ಬಂದು ತಮ್ಮನ್ನ ಭೇಟಿ ಮಾಡ್ಬೇಕು ಅಥವಾ ಈ ಎಲ್ಲಾ ಚಿಕಿತ್ಸೆಗಳು ಇಲ್ಲಿ ಲಭ್ಯ ಇದೆ ಅಂತ ಹೇಳಿದ್ರೆ ಕಾಸ್ಟ್ ಎಲ್ಲ ಹೇಗೆ, ಅದಕ್ಕೂ ಹೆದರ್ಕೊಳ್ತಾರಲ್ವಾ?
0: ಇಲ್ಲ, ನಮ್ದ್ರಲ್ಲಿ ಆಕ್ಚುಲಿ ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ತುಂಬಾ ಮಿನಿಮಮ್ ಇದರಲ್ಲಿ ನಾವು ಮಾಡ್ತಾ ಇದೆ. ಮತ್ತೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಸ್ಪೆಷಾಲಿಸ್ಟ್ ಸೈಟೋಪೆಥಾಲಜಿ ಫೆಲೋಶಿಪ್ ಎಲ್ಲ ಮಾಡ್ಕೊಂಡಿರೋ ಡಾಕ್ಟರ್ಸ್ ಎಲ್ಲ ನಮ್ದ್ರಲ್ಲಿ ಇರೋದ್ರಿಂದ ಕ್ವಾಲಿಟಿನೂ ಚೆನ್ನಾಗಿದೆ, ಅಟ್ ದ ಸೇಮ್ ಟೈಮ್ ಕಾಸ್ಟ್ ಕೂಡ ತುಂಬಾ ಕಡಿಮೆ ಇದೆ. ಸೊ ಅದು ಅಶ್ಯೂರ್ ಮಾಡ್ತೀವಿ.
1: ಮತ್ತೆ ಇನ್ ಸರ್ವೈಕಲ್ ಕ್ಯಾನ್ಸರ್ಗೆ ಬರೋದಾದ್ರೆ ಅದು ಹೇಗೆ? ಸ್ತ್ರೀ ರೋಗ ತಜ್ಞರು ಮೊದಲಿಗೆ ಅವ್ರಿಗೆ ಏನಾದ್ರು ಡೌಟ್ ಬಂದು ಅಲ್ಲೇ ಎಲ್ಲ ಚೆಕ್ ಮಾಡ್ತಾರೆ ಅಂತ ಅನ್ಸುತ್ತಲ್ವಾ?
0: ಅದೇನಾಗುತ್ತೆ ಅಂದ್ರೆ ಅಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್ ಅಂತ ಅಂತಾರೆ. ಅಂದ್ರೆ ಎನಿ ಫಿಮೇಲ್ ಇವಾಗ ಗೈನೆಕೊಲಾಜಿಸ್ಟ್ ಹತ್ರ ತೊಂದರೆ ಇರೋದಕ್ಕೆ, ಪ್ರೆಗ್ನೆನ್ಸಿ ಅಲ್ಲಾಗ್ಲಿ ಇಲ್ಲ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಆಗ್ಲಿ ಇಲ್ಲ ಸುಮ್ನೆ ಹಂಗೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಗೈನೆಕೊಲಾಜಿಸ್ಟ್ ಹೋದಾಗ ಅವರು ಪ್ಯಾಪ್ ಸ್ಮಿಯರ್ ನ ಯೂಶಲಿ ಮಾಡ್ಬಿಡ್ತಾರೆ. ಸೊ ಡಾಕ್ಟರ್ಸ್ ಹತ್ರ ಹೋದಾಗ ಮಾಡೋ ಅಂತ ಯಾವಾಗ ಪ್ಯಾಪ್ ಮಾಡ್ತೀವಿ ಅದನ್ನ ಅಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್ ಅಂತಾರೆ. ಬಟ್ ಜನರಲ್ ಸ್ಕ್ರೀನಿಂಗ್ ಅಂದ್ರೆ ಯಾರಿಗೂ ಡಾಕ್ಟರ್ಸ್ ಹತ್ರ ಹೋದಾಗಲ್ಲ, ಇನ್ ಕಮ್ಯುನಿಟಿ ನಾವು ಯಾವಾಗ ಎಲ್ಲಾರನು ಇನ್ ಕಾಮನ್ ಆಗಿ ಏನು ಸಿಂಪ್ಟಮ್ಸ್ ಇಲ್ದಿರುವಾಗ ಅವ್ರ ಹತ್ರ ಹೋಗಿ ಇಲ್ಲ ಅವರೇ ಡೈರೆಕ್ಟ್ ಆಗಿ ನಮ್ಮ ಹತ್ರ ಬಂದು ಮಾಡಿಸ್ಕೊಳ್ತಾರೆ, ಅದನ್ನ ಲೈಕ್ ಜನರಲ್ ರೂಟೀನ್ ಸ್ಕ್ರೀನಿಂಗ್ ಆತರ ಇರುತ್ತೆ. ಸೊ ಯೂಶಲಿ ಪ್ಯಾಪ್ ಸ್ಮಿಯರ್ ಬೇರೆ ರೀಸನ್ ಬಂದಾಗನೇ ಗೈನೆಕಾಲಜಿಸ್ಟ್ ಯೂಶಲಿ ಮಾಡ್ತಾರೆ, ಬಟ್ ಹಂಗಾಗಬಾರ್ದು. ಸ್ಕ್ರೀನಿಂಗ್ ಅಂದ್ರೆ ಅದರ ಜೊತೆಯಲ್ಲಿ ಕಮ್ಯುನಿಟಿ ಅಲ್ಲಿ ಇರೋ ಎಲ್ಲಾ ಫಿಮೇಲ್ಸ್ ಕೂಡ ಅವರಾಗೆ ಅವರು ಎವ್ರಿ 3 ಇಯರ್ಸ್ ಪ್ಯಾಪ್ ಸ್ಕ್ರೀನಿಂಗ್ ಮಾಡ್ಕೋಬೇಕಾಗುತ್ತೆ. ಆಫ್ಟರ್ 21 ಇಯರ್ಸ್ ಆಫ್ ಏಜ್ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಸ್ಟೇಟಸ್ ಸ್ಕ್ರೀನಿಂಗ್ ಎವ್ರಿ 3 ಇಯರ್ಸ್ ಪ್ಯಾಪ್ ಸ್ಮಿಯರ್ ಇಂದ ಮಾಡ್ಕೋಬೇಕಾಗುತ್ತೆ. ಸ್ಕ್ರೀನಿಂಗ್ 3 ತರದಿದೆ ಸರ್ವೈಕಲ್ ಕ್ಯಾನ್ಸರ್ ಅಲ್ಲೂ ಕೂಡ. ಒಂದು ಪ್ಯಾಪ್ ಸ್ಮಿಯರ್, ಒಂದು HPV DNA ಟೆಸ್ಟಿಂಗ್ ಅಂತ ಅಂತೀವಿ, ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಆಫ್ಟರ್ ಪ್ಯಾಪ್ ಸ್ಮಿಯರ್, ಅಂಡ್ ಇನ್ನೊಂದು ಕೋಲ್ಪೋಸ್ಕೋಪಿ ಅಂತ ಅಂತೀವಿ. ಸೊ ಒಂದು ಪ್ಯಾಪ್ ಸ್ಮಿಯರ್ ಏನಂದ್ರೆ ಅದು ಕೂಡ OPD. ಈ 3 ಟೆಸ್ಟ್ ಕೂಡ OPD ಪ್ರೊಸೀಜರ್. ಏನು ನೋವು ಆಗೋದಿಲ್ಲ, ಅನಸ್ಥೀಸಿಯಾ ಬೇಕಿಲ್ಲ, ಅಡ್ಮಿಷನ್ ಹಾಕೋದ್ ಬೇಕಿಲ್ಲ. 5 ಮಿನಿಟ್ಸ್ ಅಲ್ಲಿ ಗೈನೆಕಾಲಜಿಸ್ಟ್ ನಿಮ್ಗೆ ಅದನ್ನ ಮಾಡಿ ಮುಗಿಸೋ ಅಂತ ಟೆಸ್ಟ್ ಇದು. ಅದರಲ್ಲೂ ಕೂಡ ಏನಂದ್ರೆ ಪ್ಯಾಪ್ ಸ್ಕ್ರೀನಿಂಗ್ ಮಾಡ್ಬೇಕು ನೀವು ಅಂದ್ರೆ ಎವ್ರಿ 3 ಇಯರ್ಸ್ ಒಂದ್ಸಲ ಮಾಡಿದ್ರೆ ಸಾಕು. HPV DNA ಟೆಸ್ಟಿಂಗ್ ನೀವು ಮಾಡ್ತೀರಾ ಅಂದ್ರೆ 1 in 5 years, 5 ವರ್ಷದಲ್ಲಿ ಒಂದ್ಸಲ ಮಾಡಿದ್ರೆ ನೀವು ಸೇಫ್ ಆಗಿರ್ತೀರಾ. ಕೋಲ್ಪೋಸ್ಕೋಪಿ ಅಂದ್ರೆ ಬೇಕಾದ್ರೆ ಮಾತ್ರ, ಈ ಎರಡಲ್ಲಿ ಏನಾದ್ರೂ ಒಂದು ಪಾಸಿಟಿವ್ ಬಂದ್ರೆ ಇಲ್ಲ ಸಸ್ಪಿಷಿಯಸ್ ಅಂತ ಅಂದಾಗ ಮಾತ್ರ ಯೂಶುವಲಿ ಕೋಲ್ಪೋಸ್ಕೋಪಿ ಮತ್ತೆ ಕೋಲ್ಪೋಸ್ಕೋಪಿ ಗೈಡೆಡ್ ಬಯಾಪ್ಸಿಗೆ ಹೋಗ್ತಾರೆ. ಅದರ್ವೈಸ್ ಏನ್ ಅವಶ್ಯಕತೆ ಇರೋದಿಲ್ಲ. ಅಂಡ್ ಇನ್ ಎಕ್ಸಾಮಿನೇಷನ್ ಮಾಡಿದಾಗ ಗೈನೆಕಾಲಜಿಸ್ಟ್ ಏನಾದ್ರೂ ತೊಂದರೆ ಇದೆ ಅಂತ, ಇನ್ಫೆಕ್ಷನ್ ಇದೆ ಅಂತ ಅನ್ಸದಾಗ ಕೂಡ ಅವ್ರು ಕೋಲ್ಪೋಸ್ಕೋಪಿ ಮಾಡಿ ನೋಡ್ಬಿಡ್ತಾರೆ ಒಂದ್ಸಲ ಆತರ. ಅಂಡ್ ಇವಾಗ ಒಂದು ಹೊಸದು ಬಂದಿದೆ, ಸೆಲ್ಫ್ ಕಲೆಕ್ಟೆಡ್ HPV DNA ಟೆಸ್ಟಿಂಗ್ ಅಂತ. HPV DNA ಟೆಸ್ಟಿಂಗ್ ಕೂಡ ಕ್ಲಿನಿಷಿಯನ್ ಕಲೆಕ್ಟೆಡ್, ಅಂದ್ರೆ ಯೂಶಲಿ ಕ್ಲಿನಿಷಿಯನ್ ಅಂದ್ರೆ ಗೈನೆಕಾಲಜಿಸ್ಟ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಬಿಟ್ಟು ಕಳಿಸ್ತಾರೆ ನಮಗೆ ಪೆಥಾಲಜಿಸ್ಟ್ಗೆ. ಸೆಲ್ಫ್ ಕಲೆಕ್ಟೆಡ್ HPV DNA ಟೆಸ್ಟಿಂಗ್ ಅಂದ್ರೆ ಇದು ಹೊಸದು. ಇದು ಏನಿದೆ ಅಂದ್ರೆ ನಮ್ದ್ರಲ್ಲೂ ನಾವು ಮಾಡ್ತಾ ಇದೀವಿ. ಇದೇನಂದ್ರೆ ಲೈಕ್ ಒಂದ್ ಇಯರ್ ಬಡ್ ತರ ಒಂದ್ ಸ್ಮಾಲ್ ಸ್ವಾಬ್ ಇರುತ್ತೆ, ಅದನ್ನ ವುಮನ್ ಅವರಾಗೆ ಅವರು ವಾಶ್ರೂಮ್ಗೆ ಹೋಗ್ಬಿಟ್ಟು ಅದನ್ನ ವಜಾಯನ ಒಳಗಡೆ ಹಾಕ್ಬಿಟ್ಟು 20 ಸೆಕೆಂಡ್ಸ್ ಅದನ್ನ ಆ ಸ್ವಾಬ್ ನ ರೊಟೇಟ್ ಮಾಡ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ನಾವು ಕೊಟ್ಟಿರೋ ಟ್ಯೂಬ್ ಅಲ್ಲಿ ಹಾಕಿ ನಮಗ್ ಕೊಟ್ರೆ ಸಾಕು. ಅದು ಏನು ಪೇನ್ಫುಲ್ ಇರೋದಿಲ್ಲ, ಏನು ಇರೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಇವಾಗ ಫಿಮೇಲ್ಸ್ ಸೇಮ್ ಶೈನೆಸ್ ಇರುತ್ತೆ, ಫಿಯರ್ ಇರುತ್ತೆ ಗೈನೆಕಾಲಜಿಸ್ಟ್ ಹತ್ರ ಹೋಗ್ಬೇಕು ಅಂತ. ಸೊ ಸೆಲ್ಫ್ ಕಲೆಕ್ಟೆಡ್ HPV DNA ಟೆಸ್ಟಿಂಗ್ ಅಲ್ಲಿ ಅವ್ರ ಪ್ರೈವಸಿ ಮೇಂಟೈನ್ ಆಗ್ಬಿಡುತ್ತೆ. ಸೊ ನಮ್ಮ ಮನೆಯಲ್ಲೇ ಅದನ್ನ ಮಾಡ್ಬಿಟ್ಟು ಕಳಿಸ್ಬೋದು ನಮ್ಗೆ, ಇಲ್ಲ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಅವರು ವಾಶ್ರೂಮ್ಗೆ ಹೋಗ್ಬಿಟ್ಟು ಅವ್ರಿಗೆ ನಾವು ವಿಡಿಯೋಸ್ ಇದೆ ನಮ್ಮ ಹತ್ರ, ಈ ತರದೆಲ್ಲ ತುಂಬಾ ಪ್ರೋಗ್ರಾಮ್ಸ್ ಮಾಡ್ತೀವಿ ನಾವು, ಅವೇರ್ನೆಸ್ ಪ್ರೋಗ್ರಾಮ್ ಪ್ರೋಗ್ರಾಮ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಎಲ್ಲ ವಿಡಿಯೋಸ್ ಎಲ್ಲ ತೋರಿಸ್ತೀವಿ. ಸೊ ಅವರೇ ಅದನ್ನ ಮಾಡಿಕೊಂಡು ನಮಗೆ ಕೊಡ್ಬೋದು. ಸೊ ನಮ್ದ್ರಲ್ಲಿ ಎರಡು ಟೆಸ್ಟ್ ಅವೈಲೇಬಲ್ ಇದೆ, ಪ್ಯಾಪ್ ಟೆಸ್ಟ್ ಕೂಡ ಅವೈಲೇಬಲ್ ಇದೆ, ಬಯೋಪ್ಸಿ ಕೂಡ ನಾವು ನೋಡ್ತೀವಿ, ಅಂಡ್ HPV DNA ಟೆಸ್ಟಿಂಗ್ ಕೂಡ ನಮ್ಮ ಲ್ಯಾಬ್ ಅಲ್ಲಿ ಅವೈಲೇಬಲ್ ಇದೆ.
1: ಸೊ ಸಂತೋಷದ ವಿಷಯ ಏನಂತಂದ್ರೆ ಈಗ ಸರ್ವೈಕಲ್ ಕ್ಯಾನ್ಸರ್ಗೆ ಒಂದು ವ್ಯಾಕ್ಸಿನ್ ಕೂಡ ಬಂದಿದೆ.
0: ಹೌದು. ಸೊ HPV ವ್ಯಾಕ್ಸಿನ್ ಗೋಲ್ಡನ್ ಲೈನ್ ತರ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಅಲ್ಲಿ ಅದು ನಮ್ಮ ದೇಶದಲ್ಲಿ ಇವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಲೈಕ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದನ್ನ ಇಂಟ್ರೊಡ್ಯೂಸ್ ಮಾಡಿ. ಅಂಡ್ ಎಲ್ಲಾ ಗರ್ಲ್ಸು 11-14 ಇಯರ್ಸ್, ನಾಟ್ ಓನ್ಲಿ ಗರ್ಲ್ಸ್ ಬಾಯ್ಸ್ ಕೂಡ ಅದನ್ನ ಕೊಡಿಸಬೇಕಾಗುತ್ತೆ ನಾವು. ಯಾಕಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಆಗೋದು ಕಾರಣ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಬರೀ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಅಲ್ಲ, ಮೇಲ್ಸ್ ಅಲ್ಲೂ ಕೂಡ ಅದು ಜೆನೈಟಲ್ ಪೆನಿಸ್ ಕ್ಯಾನ್ಸರ್, ರೆಕ್ಟಲ್ ಆನಲ್ ಕ್ಯಾನ್ಸರ್, ಮತ್ತೆ ಮೇಲ್ಸ್ ಮತ್ತೆ ಫಿಮೇಲ್ಸ್ ಎರಡಲ್ಲೂ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್, ತಲೆ ಮತ್ತೆ ನೆಕ್ಕು ಕ್ಯಾನ್ಸರ್ ಏನಾಗುತ್ತೆ ನಮ್ಮ ದೇಶದಲ್ಲಿ ಇವಾಗ ಜಾಸ್ತಿ ಆಗ್ತಾ ಇದೆ ಇನ್ಸಿಡೆನ್ಸ್ ಅದರದು, ಅದು ಕೂಡ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಇಂದ ಆಗುತ್ತೆ. ಒಂದು ವ್ಯಾಕ್ಸಿನ್ ತಗೊಂಡ್ರೆ ನಾವು ಈ ಎಲ್ಲಾ ಕ್ಯಾನ್ಸರ್ಸ್ ನಾವು ಪ್ರಿವೆಂಟ್ ಮಾಡಬಹುದು, ಪ್ರೊಟೆಕ್ಷನ್ ಸಿಗುತ್ತೆ. ಅದರಿಂದ 9-11 ಇಯರ್ಸ್ ಇಂದಾನೆ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾರೆ, ಅಂಡ್ ಅಪ್ ಟು 26 ಇಯರ್ಸ್ ಇದರದು ಬೆನಿಫಿಟ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಅಪ್ ಟು 45 ಇಯರ್ಸ್ಗೂ ಕೂಡ ಬೆನಿಫಿಟ್ ಇರುತ್ತೆ, ಅಷ್ಟೊಂದು ಇರಲ್ಲ ಕಂಪೇರ್ ಟು ಬಿಫೋರ್ 26 ಇಯರ್ಸ್. ಆಸ್ ದ ಇಯರ್ಸ್ ಪಾಸಸ್ ಬೆನಿಫಿಟ್ ಕಡಿಮೆ ಆಗ್ತಾ ಹೋಗುತ್ತೆ, ಬಟ್ ಅಪ್ ಟು 45 ಇಯರ್ಸ್ ಇನ್ ಕನ್ಸಲ್ಟೇಷನ್ ವಿತ್ ಕ್ಲಿನಿಷಿಯನ್ ರಿಕಮೆಂಡ್ ಮಾಡ್ತೀವಿ ತಗೊಳ್ಳಿಕ್ಕೆ HPV ವ್ಯಾಕ್ಸಿನ್.
2: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945585579.
1: ಈಗ ಕಾರ್ಯಕ್ರಮ ಕೇಳ್ತಾ ಇರೋರ್ಗೆ ಇನ್ನೊಂದು ಡೌಟ್ ಬರಬಹುದು, ಏನಂತಂದ್ರೆ ನನ್ಗೆ ಈಗ 30 ವರ್ಷ, 35 ವರ್ಷ, 40 ವರ್ಷ, ನಾವು ಹೋಗಿ ವ್ಯಾಕ್ಸಿನ್ ತಗೋಬಹುದಾ ಅಂತ, ಏನ್ ಹೇಳ್ತೀರಾ?
0: ಅದೇ, ಅಪ್ ಟು 26 ಇಯರ್ಸ್ ಪ್ರೊಟೆಕ್ಷನ್ ತುಂಬಾ ಚೆನ್ನಾಗಿದೆ, 98% ಸೆನ್ಸಿಟಿವಿಟಿ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ. ಬಟ್ ಅಪ್ ಟು 45 ಇಯರ್ಸ್ ಕೂಡ ಪ್ರೊಟೆಕ್ಷನ್ ಇದೆ, ಬಟ್ ಸ್ವಲ್ಪ ಕಡಿಮೆ ಇರುತ್ತೆ ಪ್ರೊಟೆಕ್ಷನ್. ಸೊ ತಗೊಳ್ಳೋದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಸೈಡ್ ಎಫೆಕ್ಟ್ಸ್ ಇಲ್ಲ HPV ವ್ಯಾಕ್ಸಿನ್ಗೆ. ಸೊ ಬರೀ ಸರ್ವೈಕಲ್ ಕ್ಯಾನ್ಸರ್ ಅಲ್ಲ, ನೀವು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ತಗೊಂಡ್ರೆ ಒಳ್ಳೇದು, ತುಂಬಾ ಒಳ್ಳೇದು. ಅಪ್ ಟು 45 ಇಯರ್ಸ್ ಬೆನಿಫಿಟ್ ಇದೆ.
1: 45 ನಂತರ
0: ಯೂಸ್ ಆಗೋದಿಲ್ಲ,
1: ಅಷ್ಟೊಂದು
0: ಯೂಸ್ ಆಗಲ್ಲ.
1: ಅದ್ರ ಒಳಗಿನ ವಯಸ್ಸಿನವರು ಬೇಕಾದ್ರೆ
0: ತಗೋಬಹುದು. ಮತ್ತೆ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್, ಮೆನ್ ಅಂಡ್ ವುಮನ್ ಇಬ್ರು ತಗೋಬೇಕು.
1: ಇಬ್ರು ತಗೋಬಹುದು ಮೇಡಮ್. ಈಗ ಕಾಸ್ಟ್ ಎಷ್ಟಿದೆ ಅಥವಾ HPV ವ್ಯಾಕ್ಸಿನ್?
0: HPV ವ್ಯಾಕ್ಸಿನ್ ಯೂಶ್ವಲಿ ಡಿಫ್ರೆಂಟ್ ಡೋಸಸ್ ಇದೆ, 1-2 ಡೋಸ್ ಅಂಡ್ 3 ಡೋಸ್ ವ್ಯಾಕ್ಸಿನ್. ಸೊ ಗವರ್ಮೆಂಟ್ ಬಿಟ್ಟಿರೋದು ಇವಾಗ ಸಿಂಗಲ್ ಡೋಸ್ ವ್ಯಾಕ್ಸಿನ್. ನಮ್ಮ ಕಾಲೇಜ್ ಅಲ್ಲಿ ನಾವು 2 ಡೋಸ್ ಕೂಡ ಕೊಡ್ತಾ ಇದೀವಿ. ಸೊ ಒಂದು ವ್ಯಾಕ್ಸಿನ್ ಡೋಸ್ಗೆ ಯೂಶ್ವಲಿ 1500-2000 ವರ್ಗೂ ಆಗುತ್ತೆ. ಬಟ್ ಇವಾಗ ಗವರ್ಮೆಂಟ್ ಫ್ರೀ ಆಗಿ ಕೊಡ್ತಾ ಇರೋದ್ರಿಂದ ಯೂಶ್ವಲಿ ಎಲ್ಲಾ ಕಡೆ ಅದು
1: ಶುರುವಾಗಿದೆ.
0: ಸ್ಲೋಲಿ ಶುರುವಾಗಿದೆ, ರಾಜಸ್ಥಾನದಿಂದ ಸ್ಟಾರ್ಟ್ ಮಾಡಿದ್ದಾರೆ.
1: ಹಂಗಾದ್ರೆ ಹೆಚ್ಚು ಯೋಚನೆ ಮಾಡದೇನೆ ಕ್ಯಾನ್ಸರ್ ಅಂದ ತಕ್ಷಣ ಭಯ ಪಟ್ಕೊಳ್ಳೋದು ಬೇಡ, ಬಂದು ಟೆಸ್ಟ್ ಮಾಡಿಸ್ಕೊಂಡ್ರೆ. ಅಂದ್ರೆ ನೀವು ಹೇಳಿದ್ರಿ ಎಷ್ಟು ಬೇಗ ಅದನ್ನ ಪತ್ತೆ ಹಚ್ಚುತ್ತಾರೋ ಅಷ್ಟು ಅನುಕೂಲಗಳು ಆಗುತ್ತೆ ಅಂತ. ಈಗ ಈ ಆಸ್ಪತ್ರೆನಲ್ಲಿ ಹೇಗೆ ಕಾರ್ಡ್ಗಳು ಇರೋರ್ಗೆಲ್ಲ ಫ್ರೀ ಇದೆಯಾ? ಹೇಗೆ?
0: ಹಾ, BPL ಕಾರ್ಡ್ ಇರೋರ್ಗೆ ಎಲ್ಲ ಟ್ರೀಟ್ಮೆಂಟ್, ಎಲ್ಲ ಇನ್ವೆಸ್ಟಿಗೇಷನ್ಸ್ ಎಲ್ಲ ಫ್ರೀ ಇರುತ್ತೆ.
1: BPL ಇರೋರ್ಗಿದೆ.
0: ಅದು ಆ ಕಾರ್ಡ್ದು ಹೇಗೆ ಇರುತ್ತೆ, ಡಿಫ್ರೆಂಟ್ ಕಾರ್ಡ್ಸ್ ಮೇಲೆ ಡಿಫ್ರೆಂಟ್ ಇನ್ಶೂರೆನ್ಸ್ ಕಂಪನಿ ಟೈಅಪ್ ಆಗಿದೆ ನಮ್ಮ ಹಾಸ್ಪಿಟಲ್ ಅಲ್ಲಿ. ಸೊ ಅದರ ಪ್ರಕಾರ ನಾವು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಪ್ರಕಾರ ಎಲ್ಲ ಟ್ರೀಟ್ಮೆಂಟು ಕೊಡ್ತೀವಿ. ಆನ್ಕೊಲಾಜಿಸ್ಟ್ ಇದ್ದಾರೆ ನಮ್ದ್ರಲ್ಲಿ, ರೇಡಿಯೇಷನ್ ಆನ್ಕೊಲಾಜಿಸ್ಟ್ ಇದ್ದಾರೆ, ಸರ್ಜಿಕಲ್ ಆನ್ಕೊಲಾಜಿಸ್ಟ್ ಇದ್ದಾರೆ, ಮೆಡಿಕಲ್ ಆನ್ಕೊಲಾಜಿಸ್ಟ್ ಇದ್ದಾರೆ. ಸೊ ಹಾಗಾಗಿಂದ ಕಂಪ್ಲೀಟ್ ಡಿಟೆಕ್ಷನ್ ಇಂದ ಎಂಡ್ ವರ್ಗೂ ಎಂಡ್ ಟು ಎಂಡ್ ಟ್ರೀಟ್ಮೆಂಟು ನಮ್ದ್ರಲ್ಲಿ ಕ್ಯಾನ್ಸರ್ಗೆ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಡಿಟೆಕ್ಷನ್ಗೂ ಕೂಡ ಪೆಥಾಲಜಿ ಲ್ಯಾಬ್ ತುಂಬಾ ವೆಲ್ ಎಕ್ವಿಪ್ಡ್ ಇರೋದ್ರಿಂದ, ಏನೂ ಹಜಲ್ ಇಲ್ದಿರಾ, ಹೊರಗಡೆ ಏನು ಕಳಿಸಿರೋ ತರ ನಾವು ಇಲ್ಲೇ ಎಲ್ಲ ಟೆಸ್ಟ್ ಮಾಡಿ ಕ್ವಾಲಿಟಿ, ಎಲ್ಲ ಎಕ್ಸ್ಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್, ಇಂಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಎಲ್ಲ ರನ್ ಮಾಡಿರೋದ್ರಿಂದ ದ ಕ್ವಾಲಿಟಿ ಆಫ್ ಟೆಸ್ಟಿಂಗ್ ಇಸ್ ವೆರಿ ಗುಡ್ ಇನ್ ಅವರ್ ಹಾಸ್ಪಿಟಲ್.
1: ಏನಂದ್ರೆ ಜನ ಮನಸ್ಸು ಮಾಡಬೇಕು, ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು, ಆದಷ್ಟು ಬೇಗ ಅದನ್ನ ಅಕಸ್ಮಾತ್ ಇದ್ದರೆ ಕಂಡುಹಿಡಿದ್ರೆ ಅನುಕೂಲಗಳು ಜಾಸ್ತಿ ಆಗುತ್ತೆ. ಬೇಗ
0: ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದು. ಮುಂಚೆ ತರ ಅಲ್ಲ ಇವಾಗ. ಮುಂಚೆ ಹೇಗಿತ್ತು ಅಂದ್ರೆ ಕ್ಯಾನ್ಸರ್ ಅಂದ್ರೆ ಲೈಕ್ ಟ್ರೀಟ್ಮೆಂಟ್ ಇಲ್ಲ ಅಂತ, ಈಗಲ್ಲ. ಯಾವುದೇ ಸ್ಟೇಜ್ ಅಲ್ಲಿ ಇದ್ರೇನು ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಅಟ್ ದ ಸೇಮ್ ಟೈಮ್ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದು ಅದನ್ನ.
1: ಈಗ ಆತರ ಜೀವ ಹೋಗತ್ತರದ್ದು ಕಾಯಿಲೆ ಏನಲ್ಲ, ಕೊರಗೋ ಅವಶ್ಯಕತೆ ಇಲ್ಲ. ವೈದ್ಯಕೀಯ ಕ್ಷೇತ್ರ ದಿನ ದಿನವೂ ಹೊಸ ಸಂಶೋಧನೆಗಳ ಜೊತೆಗೆ ಬರ್ತಾ ಇರೋದ್ರಿಂದ, ಮತ್ತೆ ನಮಗೆ ಎಲ್ಲೋ ದೂರ ಹೋಗಿ ಗೊತ್ತಿಲ್ಲದೆ ಇರೋ ಕಡೆ ಹೋಗಿ ಹೋಗಿ ಚಿಕಿತ್ಸೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಹೆಜ್ಜೆ ಹೆಜ್ಜೆಗೂ ಆಸ್ಪತ್ರೆಗಳಿರೋದ್ರಿಂದ ಬರ್ಬೇಕು, ಬಂದು ತೆಗೆದುಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ.
0: ಅದು ಸ್ವಾಮೀಜಿಯವರು ಕೃಪೆಯಿಂದ ನಮ್ಮ ಪೆಥಾಲಜಿ ಡಿಪಾರ್ಟ್ಮೆಂಟ್ ಲ್ಯಾಬ್ ಆಗಲಿ, ಮೆಡಿಕಲ್ ಡಿಪಾರ್ಟ್ಮೆಂಟ್, ಸರ್ಜಿಕಲ್ ಡಿಪಾರ್ಟ್ಮೆಂಟ್, ಆನ್ಕೊಲಾಜಿ ಡಿಪಾರ್ಟ್ಮೆಂಟ್ ಎಲ್ಲ ಫುಲ್ ಫ್ಲೆಶ್ಡ್ ಇರೋದ್ರಿಂದ ಟ್ರೀಟ್ಮೆಂಟ್ ತುಂಬ ಅನುಕೂಲವಾಗಿ ಪೇಷಂಟು ಈಸಿಯಾಗಿ ತಗೊಂಡು ಹೋಗ್ಬೋದು ಇಲ್ಲಿ.

0: ಅವರು ತುಂಬಾ ಧನ್ಯವಾದಗಳು ಮೇಡಮ್. ಇದುವರೆಗೆ ಸ್ತನ ಕ್ಯಾನ್ಸರ್ ಮತ್ತೆ ಗರ್ಭಗುರುಳಿನ ಕ್ಯಾನ್ಸರ್ ಯಾವಾಗ ಬಂದು ಕಾಣಬೇಕು, ಯಾರ್ಯಾರು ಕಾಣಬೇಕು, ಯಾವ ವಯಸ್ಸಿನವ್ರಿಗೆ ಇದು ಅವಶ್ಯಕತೆ ಇದೆ, ಮತ್ತೆ ಅದಕ್ಕೆ ಏನೇನು ಹೆಚ್ಚಿನ ಚಿಕಿತ್ಸೆಗಳಿದೆ, ಬಹಳ ಒಳ್ಳೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ನಮಸ್ಕಾರ.
2: ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558579.
3: ಇದುವರೆಗೂ ಸ್ತನ ಹಾಗೂ ಗರ್ಭಕಂಠ ಕ್ಯಾನ್ಸರ್ನ ಪತ್ತೆ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಅಮಿತಾ ಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
4: ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಆತ್ಮೀಯ ಕೇಳುಗರೆ,
1: ಹಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ.
0: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ.
1: ಜೂನ್ 25ರ ಗುರುವಾರ ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಹಾಸನದ ಜಿಲ್ಲಾಧಿಕಾರಿಗಳಾದ KS ಲತಾ ಕುಮಾರಿ ಅವರು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
1: ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಚಟುವಟಿಕೆಗಳ ಕುರಿತು ಮಾರ್ಗದರ್ಶನ ಮಾಡಲಿದ್ದಾರೆ.
0: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
2: ಹಾಸನ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು KS ಲತಾ ಕುಮಾರಿ, ಜಿಲ್ಲಾಧಿಕಾರಿಗಳು ಹಾಸನ. ನಿಮಗೆ ಒಂದು ಮುಖ್ಯವಾದ ವಿಷಯವನ್ನ ತಿಳಿಸಬೇಕಾಗಿದೆ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಮ್ಮ BLOs ಮತಗಟ್ಟ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್, ಮನೆ ಮನೆಗೆ ಭೇಟಿಯನ್ನು ನೀಡ್ತಾರೆ. ಮಾಹಿತಿಯನ್ನು ಕೋರಿ ತಮ್ಮ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ದಿನಾಂಕ 25 ಬೆಳಿಗ್ಗೆ 9 ಗಂಟೆಗೆ.
1: ಇದರೊಂದಿಗೆ ಜಿಲ್ಲೆಯ ವಿವಿಧ ನಾಗರಿಕ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಬಹುದು.
0: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ:
1: 245258,
0: ಮತ್ತೊಂದು ಸಂಖ್ಯೆ 246289.
1: STD ಕ್ರಮಾಂಕ 081-72.
0: ಹಲೋ ಆಕಾಶವಾಣಿ,

0: ಪಟ್ಟಣದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ
1: ಇದೇ ಜೂನ್ 25ರ ಗುರುವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.
2: ನೂರ 102.2 ಮೆಗಾಹರ್ಟ್ಸ್ ಗಳಲ್ಲಿ ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಆತ್ಮೀಯರೇ, ತಮಗೆಲ್ಲರಿಗೂ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಲು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಬರೆದಿಟ್ಟುಕೊಳ್ಳಿ. 2452258, ಮತ್ತೊಂದು 2462289, ಎಸ್ಟಿಡಿ ಕ್ರಮಾಂಕ 08172. ನಮ್ಮ ಮೊದಲ ಕರೆ ಯಾರದ್ದು, ಎಲ್ಲಿಂದ ಕರೆ ಮಾಡಿದ್ದಾರೆ, ಯಾವ ಗೀತೆಗಾಗಿ ಕರೆ ಮಾಡಿದ್ದಾರೆ ತಿಳಿದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಸರ್.
2: ಯಾರಿದು ಕರೆ ಮಾಡಿರೋದು?
3: ಕೌಸರ್ ಬಾನು ಅಂತ, ಚಿಕ್ಕಮಂಗ್ಳೂರಿನಿಂದ.
2: ಕೌಸರ್ ಬಾನು ಅವರು ಚಿಕ್ಕಮಂಗ್ಳೂರಿನಿಂದ ಕರೆ ಮಾಡಿದ್ರೆ
3: ಹೌದು,
2: ತಮ್ಮದೇ ಈ ಕಾರ್ಯಕ್ರಮದ ಮೊದಲ ಕರೆ. ಸಂತೋಷ ಆಗ್ತಿದ್ಯಾ?
3: ಹೌದು ಸರ್, ತುಂಬಾ ಖುಷಿ ಆಗ್ತಿದೆ.
2: ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ಮಳೆ ಉಂಟಾ?
3: ಬಂದಿಲ್ಲ ಸರ್, ಒಂದು ವಾರ ಆಯ್ತು.
2: ನಮ್ಮ ಹಾಸನ ಕೂಡ ಬಂದಿಲ್ಲ. ಯಾವ ಗೀತೆ ಬೇಕಿತ್ತು?
3: ದಿಗ್ಗಜರು ಚಿತ್ರದಿಂದ ಓ ಗೆಳೆಯ ಜೀವದ ಗೆಳೆಯ ಅಂತ.
2: ಯಾಕಾಗಿ ಈ ಗೀತೆಯನ್ನ ಇಷ್ಟಪಡ್ತಾ ಇದ್ದೀರಾ ತಾವು?
3: ಅದು ಚೆನ್ನಾಗಿದೆ ಸರ್ ಹಾಡು, ಮತ್ತೆ ಫ್ರೆಂಡ್ಸ್ ಇದಾರಲ್ಲ ಅವರಿಗೋಸ್ಕರ.
2: ಸರಿ ಸರಿ, ಈಗ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.
3: ಧನ್ಯವಾದ.
2: ಸ್ನೇಹಿತರೆ, ಈಗ ದಿಗ್ಗಜರು ಚಿತ್ರದಿಂದ ಈ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ನೆಚ್ಚಿನ ಕೇಳುಗರೆ, ಒಂದು ಸ್ನೇಹಿತರ ಗೀತೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. ನಮ್ಮ ಮುಂದಿನ ಕರೆ ಯಾರದ್ದು, ಯಾವ ಗೀತೆಗಾಗಿ ಕರೆ ಮಾಡಿದ್ದಾರೆ ತಿಳಿದುಕೊಳ್ಳೋಣ. ನಮಸ್ತೆ. ನಮಸ್ತೆ.
1: ನಮಸ್ತೆ.
0: ಯಾರಿದು ಕರೆ ಮಾಡಿರೋದು?
1: ಸಾನ್ವಿಕಾ.
0: ಸಾನ್ವಿಕಾ, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ಚಿಕ್ಕಮಗಳೂರು.
0: ಓಹೋ, ನಮ್ಮ ಎರಡನೇ ಕರೆನೂ ಕೂಡ ಚಿಕ್ಕಮಗಳೂರಿನಿಂದಲೇ ಸಿಕ್ಕಿದೆ.
1: ಹೌದು.
0: ಏನ್ ಮಾಡ್ತಾ ಇದ್ರ ಸಾನ್ವಿಕಾ ಅವರು?
1: ಸಿಕ್ಸ್ ಸ್ಟ್ಯಾಂಡರ್ಡ್.
0: ಆರನೇ ತರಗತಿಯಲ್ಲಿ ಓದ್ತಾ ಇದ್ದೀರಾ? ಕ್ಲಾಸ್ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀರಾ? ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀರಾ? ಮನೆ ಕೆಲಸ ಏನು ಕೊಟ್ಟಿಲ್ವಾ? ಹೋಮ್ವರ್ಕ್ ಮಾಡ್ತಾ ಈಗ ನಮ್ಮ ಕಾರ್ಯಕ್ರಮವನ್ನು ಕೂಡ ಕೇಳ್ತಾ ಇದ್ದೀರಾ? ಒಳ್ಳೇದು. ಯಾವ ಗೀತೆಗಾಗಿ ಕರೆ ಮಾಡಿದ್ರೆ? ಯಾವುದು?
1: ಹಲೋ,
0: ಹೇಳಿ ಹೇಳಿ.
1: ಅಮ್ಮನಿಗೊಂದು ಆ ಸಾಂಗ್.
0: ಸರಿ, ಈಗ ನೀವು ಕೇಳಿರುವಂತಹ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಸ್ನೇಹಿತರೆ, ಈಗ ಬೇವು ಬೆಲ್ಲ ಚಿತ್ರದ ಈ ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

0: ಕೇಳುಗರೇ ಗಮನಿಸಿ, ನಾಳೆ ಬೆಳಗ್ಗೆ 9 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ, ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸುತ್ತಾರೆ ಹಾಸನ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಬರೆದಿಟ್ಟುಕೊಳ್ಳಿ. 2452258 ಮತ್ತೊಂದು 2462289. ಎಸ್ಟಿಡಿ ಕ್ರಮಾಂಕ 08172. ತಪ್ಪದೇ ಭಾಗವಹಿಸಿ. ನಾಳೆ ಬೆಳಗ್ಗೆ 9 ಗಂಟೆಗೆ ಹಲೋ ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಆಲಿಸುತ್ತಿದ್ದೀರಿ. ನಮ್ಮ ಮುಂದಿನ ಕರೆ ಯಾರಾದ್ದು ತಿಳಿದುಕೊಳ್ಳೋಣ. ನಮಸ್ತೆ.
1: ಹಲೋ.
0: ನಮಸ್ತೆ, ಯಾರಿದು?
1: ನಮಸ್ತೆ ಸರ್, ಅರಕಲ್ಗೂಡಿಂದ ಸುಷ್ಮಿತಾ ಅಂತ.
0: ಸುಷ್ಮಿತಾ ಅವರು ಅರಕಲ್ಗೂಡಿನಿಂದ ಕರೆ ಮಾಡಿದಿರಾ? ಯಾವ ಗೀತೆಗಾಗಿ ಕರೆ ಮಾಡಿದಿರಾ?
1: ಸರ್, ಕದಂಬ ಮೂವಿ ಯಾಮಿನಿ ಯಾರವ್ವ ನೀವು.
0: ಹಾ ಹಾ, ಹಾಡೇಳೋದಕ್ಕೆ ಬರುತ್ತಾ ಸುಷ್ಮಿತಾ ಅವರಿಗೆ?
1: ಸರಿ.

0: ಬರಲ್ವಾ?
1: ಸರ್, ನಮ್ಮ ಅಮ್ಮನ ಹತ್ರ ಮಾತಾಡಿಸ್ತೀನಿ.
0: ನಮಸ್ತೆ ಅಮ್ಮ.
1: ಮಾತಾಡು.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ
2: ಸರ್. ಅದೇ ಸರ್,
0: ಹೇಳಿ.
2: ಕದಂಬ ಫಿಲಂ ವಿಷ್ಣುವರ್ಧನ್ ಆಯ್ತು ಸರ್.
0: ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೀರಾ?
2: ಹೌದು ಸರ್, ನೀವು ನಡ್ಸ್ಕೊಡೋ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿರುತ್ತೆ. ನೀವ್ ಮಾತಾಡೋದ್ ಇಷ್ಟ ಆಗುತ್ತೆ ಸರ್. ಯಾವ್ದೇ ಸುಮಾರ್ ಮಾಹಿತಿಗಳಂದ್ರೆ ನಾನು ಅರ್ಧದಿಂದ ಕೇಳಕ್ ಹೋಗ್ಬಿಡ್ತೀನಿ, ಕೆಲಸ ಮಾಡ್ತಿರ್ತೀನ. ನೀವ್ ವಾಯ್ಸ್ ಎಲ್ಲ ಚೆನ್ನಾಗಿ ಕೇಳ್ಬೇಕು ಅನ್ಸ್ತೀರ. ನೀವ್ ಮಾತಾಡೋದ್ ಚೆನ್ನಾಗ್ ಮಾತಾಡ್ತೀರಾ.
0: ಸರಿ, ಧನ್ಯವಾದಗಳು.
2: ಚೆನ್ನಾಗಿ ನಡ್ಸ್ಕೊಡ್ತೀರಾ ಪ್ರೋಗ್ರಾಮ್, ನಾವೆಲ್ಲಾನು ಕೇಳ್ತೀವಿ ಸರ್.
0: ಒಳ್ಳೇದು. ಇದೇ ರೀತಿಯಾಗಿ ನಿಮ್ಮೆಲ್ಲರ ಬೆಂಬಲ ಇದ್ದಾಗ ಇನ್ನು ಕೂಡ ಕಾರ್ಯಕ್ರಮಗಳು ಒಳ್ಳೆ ರೀತಿಯಲ್ಲಿ ಪ್ರಸಾರ ಆಗುತ್ತೆ.
2: ಸರಿ ಸರ್,
0: ಧನ್ಯವಾದಗಳು. ನೀವು ಕೇಳಿರುವಂತಹ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಆಲಿಸಿ. ಸ್ನೇಹಿತರೆ, ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿರುವ ಕದಂಬ ಚಿತ್ರದ ಗೀತೆ. ಗೀತೆಯನ್ನು ಬರೆದು ರಾಗ ಜೋಡಣೆ ಮಾಡಿದ್ದಾರೆ ಕೆ ಕಲ್ಯಾಣ್.

0: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ನಮ್ಮ ಮುಂದಿನ ಕರೆಯನ್ನ ಈಗ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ.
1: ನಮಸ್ತೆ.
0: ನಮಸ್ತೆ, ಮಾತನಾಡಿ. ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು ಹೇಳಿ.
1: ನನ್ನ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ಅಂತ.
0: ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ನಾನು ಚಿಕ್ಕಮಗಳೂರಿಂದ ಕರೆ ಮಾಡ್ತಾ ಇದ್ದೀನಿ.
0: ಒಳ್ಳೇದು, ಒಳ್ಳೇದು.
1: ನಾನೊಬ್ಬ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ.
0: ಒಳ್ಳೇದು ಸರ್.
1: ನಾನು ಮೈಲಿ ಮನೆ ಶಾಲೆಯಲ್ಲಿ ಶಿಕ್ಷಕನಾಗಿ ನಿವೃತ್ತಿ ಹೊಂದಿದ್ದೇನೆ. ನನಗೆ ಮಾನಸ ಸರೋವರದ ಒಂದು ಹಾಡು ಕೇಳಬೇಕು ಅಂತ ತುಂಬಾ ಇಷ್ಟ ಆಗಿದೆ.
0: ಯಾಕೋಸ್ಕರ ಈ ಗೀತೆ ಇಷ್ಟ ಆಯ್ತು ಸರ್ ನಿಮಗೆ?
1: ನೀನೇ ಸಾಕಿದಾಗಿನ ಅದನ್ನ ತಾವು ಪ್ರಸಾರ ಮಾಡ್ತೀರಂತ ಕೇಳ್ಕೊಂಡಿದ್ದೀನಿ. ನನಗೆ ತುಂಬಾ ಇಷ್ಟವಾದಂತ ಹಾಡದು.
0: ಯಾಕಾಗಿ ಅಷ್ಟರ ಮಟ್ಟಿಗೆ ಈ ಗೀತೆಯನ್ನ ಇಷ್ಟಪಡ್ತಾ ಇದ್ರೆ?
1: ಏನ್ ಹೇಳಿ?
0: ಯಾಕಾಗಿ ಈ ಗೀತೆಯನ್ನ ಅಷ್ಟರ ಮಟ್ಟಿಗೆ ಇಷ್ಟಪಡ್ತಾ ಇದ್ರೆ?
1: ಯಾಕಾಗಿ ಅಂತಂದ್ರೆ ಅದು ಒಂಥರ ಒಬ್ಬರು ಯಾರಾದ್ರೂ ತುಂಬಾ ಸಹಾಯ ಮಾಡಿರ್ತಾರೆ, ಸಹಾಯ ಮಾಡಿದವರು ಸಹಾಯನ ನೆನೆಸ್ದಲ್ಲಿ ಆ ಮೋಸ ಮಾಡ್ಬಿಡ್ತಾರೆ.
0: ಹೌದು,
1: ಅವ್ರು ನೆನ್ಸೋದಿಲ್ಲ. ಅದಕ್ಕೋಸ್ಕರ ಪುಟ್ಟಣ್ಣ ಕಣಗಾಲವರು ಅದನ್ನ ಈ ತರ ಹಾಡನ್ನು ಬರೆದಿದ್ದಾರೆ. ಅದಕ್ಕೆ ತುಂಬಾ ಇಷ್ಟ ಆಗಿದೆ ಅದು.
0: ತಾವು ದೈಹಿಕ ಶಿಕ್ಷಣ ಶಿಕ್ಷಕನ ಶಿಕ್ಷಕರಾಗಿದ್ರಿ, ಈಗ ನಿವೃತ್ತರಾಗಿದ್ರಿ.
1: ಹೌದೌದು.
0: ಶಿಸ್ತು ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನ ತಾವು ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಕಲಿಸ್ಕೊಡ್ತೀರಾ? ಸರಿ, ಒಳ್ಳೇದಾಯ್ತು. ತಾವು ಕರೆ ಮಾಡಿ ಈ ಗೀತೆಯನ್ನ ಕೇಳಿದ್ರ, ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮಾನಸ ಸರೋವರ ಚಿತ್ರದ ಈ ಒಂದು ಅರ್ಥಪೂರ್ಣವಾದಂತಹ ಗೀತೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಗೀತೆಯನ್ನ ಬರೆದಿದ್ದಾರೆ ವಿಜಯ ನಾರಸಿಂಹ, ಸಂಗೀತ ವಿಜಯ ಭಾಸ್ಕರ್ ಅವರದು.

0: ಆತ್ಮೀಯ ಕೇಳುಗರೆ,
1: ಹಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ.
0: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ.
1: ಜೂನ್ 25ರ ಗುರುವಾರ ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಹಾಸನದ ಜಿಲ್ಲಾಧಿಕಾರಿಗಳಾದ KS ಲತಾ ಕುಮಾರಿ ಅವರು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
1: ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಚಟುವಟಿಕೆಗಳ ಕುರಿತು ಮಾರ್ಗದರ್ಶನ ಮಾಡಲಿದ್ದಾರೆ.
0: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
2: ಹಾಸನ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು KS ಲತಾ ಕುಮಾರಿ, ಜಿಲ್ಲಾಧಿಕಾರಿಗಳು ಹಾಸನ. ನಿಮಗೆ ಒಂದು ಮುಖ್ಯವಾದ ವಿಷಯವನ್ನ ತಿಳಿಸಬೇಕಾಗಿದೆ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಮ್ಮ BLOs ಮತಗಟ್ಟೆ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್, ಮನೆ ಮನೆಗೆ ಭೇಟಿಯನ್ನು ನೀಡ್ತಾರೆ. ಮಾಹಿತಿಯನ್ನು ಕೋರಿ ತಮ್ಮ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ದಿನಾಂಕ 25 ಬೆಳಿಗ್ಗೆ 9 ಗಂಟೆಗೆ.
1: ಇದರೊಂದಿಗೆ ಜಿಲ್ಲೆಯ ವಿವಿಧ ನಾಗರಿಕ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಬಹುದು.
0: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ:
1: 245258,
0: ಮತ್ತೊಂದು ಸಂಖ್ಯೆ 246289.
1: STD ಕ್ರಮಾಂಕ 08172.
0: ಹಲೋ ಆಕಾಶವಾಣಿ, ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ
1: ಇದೇ ಜೂನ್ 25ರ ಗುರುವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.
3: ಆತ್ಮೀಯ ಕೇಳುಗರೆ, ಇದುವರೆಗೂ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಪ್ರೀತಿಪಾತ್ರರಿಗೂ ಧನ್ಯವಾದಗಳು. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ.

0: ಇನ್ನು ಮುಂದೆ 6:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. 6:30 ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:50 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇದರಲ್ಲಿ ತರಕಾರಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಕ್ಯಾತನಕೆರೆಯ ಕೃಷಿಕ ಟಿ ಮಲ್ಲೇಶಪ್ಪ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ರಾತ್ರಿ 8:00 ಸುರಗಿ. ಈ ಕಾರ್ಯಕ್ರಮದಲ್ಲಿ ಹಾಸನದ ಪ್ರಭಾಮಣಿ ಎಚ್ಡಿ ಅವರಿಂದ ಪ್ರಬಂಧ ಹಾಗೂ ಭಾವಗೀತೆಗಳನ್ನು ಕೇಳಬಹುದು. ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳನ್ನು ಪ್ರಸಾರ ಮಾಡುತ್ತೇವೆ. 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಹೀಲ್ ಮೌಸಿನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತ ಚಲ್ ಪ್ರಸಾರವಾಗುತ್ತದೆ. ಈಗ ಒಂದು ಜಾಹೀರಾತು.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ. 6:35 6:50 ಮತ್ತು 7:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. ನಾಳೆ ಬೆಳಗ್ಗೆ 6:45 ರೈತರಿಗೆ ಸಲಹೆ. 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜನತರಂಗ. ಇದರಲ್ಲಿ ಹಿರಿಯ ತಬಲವಾದಕರಾದ ಬೇಲೂರಿನ ಬಿಜಿ ನಾಗೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಸುಜಾತ ಎಫ್ ತಳವಾರ್. 9:00 ಹಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸುತ್ತಾರೆ ಹಾಸನ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂಧನ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 24525258 ಮತ್ತೊಂದು 24628289. ಎಸ್ಟಿಡಿ ಕ್ರಮಾಂಕ 08172. 10:00 ಗಾದೆಗಮ್ಮತ್ತು ನೇರ ಫೋನ್ ಇನ್ ಕಾರ್ಯಕ್ರಮ. 10:30 ಹಲೋ ಗೆಳೆಯರೆ ಕೇಳುಗರ ಆಯ್ಕೆಯ ಚಿತ್ರಗೀತೆಗಳ ಫೋನ್ ಔಟ್ ಕಾರ್ಯಕ್ರಮ. 11:00 ಫುಲ್ವಾರಿ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುಂಡಲಿಕ ಭಜಂತ್ರಿ ಅವರ ಕ್ಲಾರಿನೇಟ್ ವಾದನವನ್ನು ಕೇಳಬಹುದು. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಹಮದಿಯ ಮುಸ್ಲಿಂ ಜಮಾಹತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ. ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾ ಕಾರುಣ್ಯ ಜಿಜೆ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಎಚ್ಎಂ. 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಇದರಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ಪ್ರಸಾದ್. 1:20 ಭಾವಗೀತೆಗಳು. 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 3:00 ಸಖಿ ಸಹೇಲಿ. 4:00 ಹಲೋ ಫರ್ಮಾಯಿಶ್ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಎರಡು ಕಾರ್ಯಕ್ರಮಗಳು ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಪ್ರಸಾರವಾಗುತ್ತವೆ. ನಾಳೆ ಸಂಜೆ 5:00 ನಿಮ್ಮ ಸಂದೇಶ ಮೇಘ ಸಂಗೀತ. 6:15 ಭಾವಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕೃಷಿ ಕಂಕಣ ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಆತ್ಮೀಯ ಕೇಳುಗರೆ, ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಹಾಸನ. ಈಗ ವೇಳೆ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
2: ಪ ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ವಾಲ್ಸ ವಿಲಿಯಮ್ಸ್. In West Bengal, rescue operations have started after an under-construction godown collapsed, trapping workers beneath heavy iron debris near Taratola in Kolkata today. Three people were declared dead at the SSKM hospital and the injured are being treated there. Chief Minister Shubhendu Adhikari reached the spot. State Ministers Agnimitra Paul and Dr. Indraneel Kaur also reached the accident site to assess the situation. Teams of the National Disaster Response Force, police, fire and emergency services and the Indian Army are engaged in search and rescue operations. Several workers are feared to be trapped beneath the debris. The State Secretariat, Nabonno, has issued helpline numbers to assist those affected by the mishap. The helpline numbers are 1070-869-798-1070, 033-2214-3526 and 033-2253-5185. India has strongly objected to Pakistan raising the Kashmir issue at a United Nations forum, accusing Islamabad of politicizing the platform and also slammed it for misusing its position as co-chair instead of being unbiased as behoves the position. The remarks were made by India's permanent representative to the UN in New York, P. Harish, in response to comments by Pakistan's permanent representative, Asim Iftikhar Ahmed. Responding to Pakistan's intervention, Mr. Harish criticized the conduct of the co-chair and reiterated India's long-standing position on Jammu and Kashmir.
3: I also refer to the unwarranted remarks made by the representative of Pakistan. It is incredible that a co-chair expected to be balanced and unbiased in conduct has chosen to politicize this forum. I would only like to stress for brevity of time that the Union Territory of Jammu and Kashmir is a matter strictly internal to India. It has always been, is and will remain so.
2: The Indian Embassy in Tehran has issued a revised advisory for Indian nationals in view of the improving security situation in the country. In the light of recent positive developments and improvement in the overall situation, the embassy advised Indian nationals to contemplate about travelling to Iran. More from our correspondent.
4: Indian nationals are advised to continue to avoid all non-essential travel to Iran until further notice. The embassy said Indian citizens currently residing in Iran, as well as those required to travel to Iran for unavoidable reasons, are advised to exercise a high degree of caution, remain vigilant, and maintain constant situational awareness. The embassy also urged them to closely follow local developments through credible sources and comply with instructions issued by local authorities. The embassy further advised all Indian nationals currently in Iran and those arriving in the country to register their particulars with the embassy at the earliest opportunity. It also urged them to regularly monitor the embassy's official website and social media platforms for updates and further advisories. Vishnu PS, Akashwani News, Delhi.
2: Union Commerce and Industry Minister Piyush Goyal has concluded a series of meetings with U.S. Trade Representative Ambassador Jamieson Greer and his delegation this morning. In a social media post, Mr. Goyal said they reviewed the progress of the ongoing India-U.S. trade discussions and explored avenues to further deepen economic partnership between both the countries. He also appreciated Ambassador Greer's leadership and the sustained efforts of both teams in advancing the discussions in a constructive and forward-looking manner. External Affairs Minister Dr. S. Jaishankar today highlighted the importance of deepening India-South Korea ties amid a challenging global environment, saying that countries with shared values and mutual trust need to work together more closely. In his opening remarks during the meeting with South Korean Foreign Minister Cho Hyun in Seoul, he stressed that the current international situation makes cooperation among trusted partners more important than ever. The central government has approved over 211 crore rupees towards the construction of 96 roadworks in Tripura under Pradhan Mantri Gram Sadak Yojana Batch 1 for the financial year 2026-27. This covers a length of more than 160 kilometers of roads in the state. Indian women's doubles pair of Teresa Jolly and Gayatri Gopichanda advanced to the second round of the US Open Badminton Tournament. And with that, we end this news bulletin.

0: ಸಮಯ ಹೊಂದಿಸಿಕೊಳ್ಳಿ, ಸರಿಯಾಗಿ 6:10.05.
1: ಆಕಾಶವಾಣಿ ಹಾಸನ ಸೇವಾ ಮಾಹಿತಿ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಕೇಳುವರೆ, ಇದೊಂದು ಪ್ರಕಟಣೆ. ಜಿಲ್ಲಾಡಳಿತ ಹಾಸನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಸನ ಜಿಲ್ಲೆ ಇವರ ಸಹಯೋಗದಲ್ಲಿ ದಿನಾಂಕ 27/6/2026 ಶನಿವಾರ ಬೆಳಗ್ಗೆ 11:00 ಹಾಸನಾಂಬ ಕಲಾಕ್ಷೇತ್ರ ಹಾಸನದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿಯನ್ನು ಆಯೋಜಿಸಲಾಗಿದೆ. ಸರ್ವರಿಗೂ ಪ್ರೀತಿಯ ಸುಸ್ವಾಗತವನ್ನು ಕೋರುತ್ತಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಈಗ ಕಾಣೆಯಾದವರ ಬಗ್ಗೆ ಪೊಲೀಸ್ ಪ್ರಕಟಣೆ. ಪ್ರದೀಪ ಎಸ್ಡಿ ಎನ್ನುವ 19 ವರ್ಷದ ವ್ಯಕ್ತಿ, ದಿನಾಂಕ 12/6/2026 ಹಾಸನ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಗುರುತು ಹೇಗಿದೆ? ಎತ್ತರ 5.6 ಅಡಿ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ಕೋಲು ಮುಖವನ್ನು ಹೊಂದಿರುತ್ತಾರೆ. ಇವರಿಗೆ ಕನ್ನಡ ಭಾಷೆ ತಿಳಿದಿರುತ್ತದೆ. ಇವರ ಎಡಗೈನ ಮಧ್ಯಭಾಗದಲ್ಲಿ ಅಪ್ಪ ಅಮ್ಮ ಎಂದು ಹಚ್ಚೆ ಹಾಕಿಸಿರುತ್ತಾರೆ. ಕಾಣೆಯಾಗುವಾಗ ಕಾಫಿ ಬಣ್ಣದ ಚೆಕ್ಸ್ ಶರ್ಟ್, ಸಿಮೆಂಟ್ ಬಣ್ಣದ ಜೀನ್ಸ್ ಪ್ಯಾಂಟ್ ಅನ್ನು ಧರಿಸಿರುತ್ತಾರೆ. ಈಗ ಹೇಳಿದ 19 ವರ್ಷ ವಯಸ್ಸಿನ ಪ್ರದೀಪ ಎಸ್ಡಿ ಎನ್ನುವ ವ್ಯಕ್ತಿಯ ಬಗ್ಗೆ ನಿಮಗೇನಾದರೂ ಸುಳಿವು ದೊರೆತಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಹಾಸನ ನಗರ ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ಮಾಹಿತಿಯಲ್ಲಿ ಕೋರಿದೆ. ಹಾಗೆಯೇ ಸುಮಾರು 46 ವರ್ಷ ವಯಸ್ಸಿನ ಶ್ರೀಮತಿ ದೈವಶಾಲಾ ಬಂಡುಮೋರೆ ಎನ್ನುವ ಮಹಿಳೆ, ದಿನಾಂಕ 12/6/2026 ರೈಲ್ವೆ ಪೊಲೀಸ್ ಠಾಣೆ ಅರಸೀಕೆರೆಯಿಂದ ಕಾಣೆಯಾಗಿರುತ್ತಾರೆ. ಇವರ ಗುರುತು ಹೇಗಿದೆ? ಗೋಧಿ ಮೈಬಣ್ಣ, ದೃಢಕಾಯ ಶರೀರ, ದುಂಡುಮುಖ ಹಾಗೂ 5.2 ಅಡಿ ಎತ್ತರ ಇದ್ದಾರೆ. ಇವರ ಬೆನ್ನಿನಲ್ಲಿ ಒಂದು ಚಿಕ್ಕ ಗುಳ್ಳೆ ಇರುತ್ತದೆ. ಎದೆಗುಡಿನ ಕೆಳಭಾಗದಲ್ಲಿ ಆಪರೇಷನ್ ಆಗಿರುವಂತಹ ಗುರುತು ಸಹ ಇರುತ್ತದೆ. ಇವರಿಗೆ ಮರಾಠಿ ಭಾಷೆ ತಿಳಿದಿರುತ್ತದೆ. ಕಾಣೆಯಾಗುವಾಗ ನೀಲಿ ಬಣ್ಣದ ಬಾರ್ಡರ್ ಇರುವ ಪಿಂಕ್ ಬಣ್ಣದ ಸೀರೆ, ನೀಲಿ ಬಣ್ಣದ ಬ್ಲೌಸ್ ಅನ್ನು ಧರಿಸಿರುತ್ತಾರೆ. ಈಗ ಹೇಳಿದ ಸುಮಾರು 46 ವರ್ಷ ವಯಸ್ಸಿನ ಶ್ರೀಮತಿ ದೈವಶಾಲಾ ಬಂಡುಮೋರೆ ಎನ್ನುವ ಮಹಿಳೆಯ ಬಗ್ಗೆ ನಿಮಗೇನಾದರೂ ಸುಳಿವು ದೊರೆತಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆ ಅಥವಾ ರೈಲ್ವೆ ಪೊಲೀಸ್ ಠಾಣೆ ಅರಸೀಕೆರೆಗೆ ತಿಳಿಸಬೇಕೆಂದು ಮಾಹಿತಿಯಲ್ಲಿ ಕೋರಿದೆ. ಇದುವರೆಗೂ ಕಾಣೆಯಾದವರ ಬಗ್ಗೆ ಪೊಲೀಸ್ ಪ್ರಕಟಣೆ ಕೇಳಿದಿರಿ. ಆತ್ಮೀಯ ಕೇಳುಗರೇ, ಗಮನಿಸಿ, ನಾಳೆ ಬೆಳಗ್ಗೆ 9:00 ಹಲೋ ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಾಳಿನ ಹಲೋ ಆಕಾಶವಾಣಿಯ ವಿಷಯ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸುತ್ತಾರೆ ಹಾಸನ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಈಗಲೇ ಬರೆದಿಟ್ಟುಕೊಳ್ಳಿ. 2452258 ಮತ್ತೊಂದು 2462289. ಎಸ್ಟಿಡಿ ಕ್ರಮಾಂಕ 08172. ತಪ್ಪದೇ ಕೇಳಿ ನಾಳೆ ಬೆಳಗ್ಗೆ 9:00 ಹಲೋ ಆಕಾಶವಾಣಿ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.
0: ಎರಡು ಸಾವಿರದ 26ನೇ ಇಸವಿಯ ಜೂನ್ ತಿಂಗಳ 24ನೇ ತಾರೀಕು ಬುಧವಾರ 6:15 ಈ ಸಮಯದಲ್ಲಿ ತಾವೀಗ ಆಲಿಸುತ್ತಿದ್ದೀರಿ ಆಕಾಶವಾಣಿಯ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನು. ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಕವಿತೆ ವೃಂದಗಾನದಲ್ಲಿ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
8: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ.
9: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಡಿ ವಿ ಗುಂಡಪ್ಪ ಅವರ ಕವಿತೆ.

0: ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ರಸವಾರ್ತೆಗಳನ್ನು ಆಲಿಸಬಹುದು.
1: ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೇಗೂರ್ ರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ನಮ್ಮ ದೇಶದ ಗಲ್ಲಿಯಲ್ಲಿ ಆಡುವ ಜನಪ್ರಿಯ ಆಟ ಗಿಲ್ಲಿದಾಂಡು ಗೊತ್ತಲ್ಲ? ಇದನ್ನ ಕ್ರಿಕೆಟ್ ಆಟದ ಫೋರ್ ಫಾದರ್ ಅಂತೆಲ್ಲ ಕರೀತಾರೆ. ಇಂತಿಪ್ಪ ಗಿಲ್ಲಿದಾಂಡು ಸ್ಪೇನ್ನಲ್ಲಿ ಬಿಲಾರ್ಡ್ ಆಗಿ ರೂಪಾಂತರವಾಗಿ ದೇಶದ ತುಂಬೆಲ್ಲ ಆಟ ಆಡ್ತಾ ಇದೆ ಅಂದ್ರೆ ನೀವು ನಂಬಲೇಬೇಕು. ಇದು ಅಲ್ಲಿ ಗಲ್ಲಿಯಲ್ಲಿ ಆಡೋ ಆಟವಾಗಿ ಉಳಿದಿಲ್ಲ, ಕ್ರಿಕೆಟ್ ಫುಟ್ಬಾಲ್ ತರ ಗಿಲ್ಲಿದಾಂಡಿಗೂ ಒಂದು ಗೌರವ ಸಿಕ್ಕಿದೆ. ಟೂರ್ನಮೆಂಟ್ಗಳು ನಡೀತವಂತೆ. ವಾಯುವ್ಯ ಭಾಗ ಗಲೀಷಿಯಾ ಅಂತಿದೆಯಲ್ಲ, ಅಲ್ಲಿನ ಸರ್ಕಾರ ಇದಕ್ಕೆ ಅಧಿಕೃತ ಆಟ ಅನ್ನೋ ಮುದ್ರೆ ಬೇರೆ ಒತ್ಬಿಟ್ಟಿದೆ. ಸ್ಪೇನ್ರಿಗೆ ಗಿಲ್ಲಿದಾಂಡು ಅಂದ್ರೆ ಒಂಥರ ಗಿಚ್ಚಿಗಿಲಿಗಿಲಿ ಇದ್ದಂಗೆ, ಅದಕ್ಕೆ ಒಂದಿಡೀ ಪ್ರೀತಿ ಜಾಸ್ತಿ. ಅಲ್ಲಿ ಗಿಲ್ಲಿದಾಂಡು ಒಕ್ಕೂಟಗಳಿವೆ, ಆಟ ಹೇಳ್ಕೊಡೋ ಅಕಾಡೆಮಿಗಳು ಕ್ಲಬ್ಗಳು ತಲೆ ಎತ್ತಿವೆ. ಗಲೀಷಿಯಾ ಆಸ್ಟೂರಿಯಾಸ್ ಪ್ರಾಂತ್ಯಗಳಲ್ಲಿ ಇದು ಜನಪ್ರಿಯ ಆಟ. ಕ್ಯಾಟಲೋನಿಯಾದಲ್ಲಂತೂ ಗಿಲಿಗಿಲಿ ಗಿಲ್ಲಕ್ಕು ಅಂತ ಗಿಲ್ಲಿದಾಂಡು ಹಿಡ್ಕೊಂಡು ಆಡ್ತಾರಂತೆ. ಇದಕ್ಕೆಲ್ಲ ಮೂಲ ಸ್ಫೂರ್ತಿ ಯಾರು ಗೊತ್ತಾ? ನಮ್ಮ ಚೆಕ್ ದೇ ಇಂಡಿಯಾ. ಭಾರತದಲ್ಲಿ ಗಲ್ಲಿಲ್ ಹುಟ್ಟಿ ಇವತ್ತು ಸ್ಪೇನ್ ದೇಶದಲ್ಲಿ ಮಿನುಕ್ತಿರೋ ಗಿಲ್ಲಿದಾಂಡನ್ನ ಮಹಾಭಾರತದ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಬಲರಾಮನ ಜೊತೆ ಆಡ್ತಾ ಇದ್ನಂತೆ. ಕೌರವರು ಪಾಂಡವರು ಕೂಡ ಗಿಲ್ಲಿ ಆಟವೀರರು, ಶೂರರು ಆಗಿದ್ರಂತೆ. ಅದಕ್ಕೆ ಇರಬೇಕು ಕುರಿಕಾಯೋರ ಫೇವ್ರೆಟ್ ಆಟ ಆಗಿರೋದು. ಅಂದ್ಹಾಗೆ ಗಿಲ್ಲಿಗೆ ಭಾರತ ತವರಾದ್ರೆ ಸ್ಪೇನ್ ಅತ್ತೆ ಮನೆ. ಹಂಗಾಗಿ ಇಲ್ಲಿ ಗಿಲ್ಲಿ ಹಿಡಿದವರು ಅಲ್ಲಿ ಸ್ಪೇನ್ನಲ್ಲಿ ನೀರು ಕುಡ್ದಂತೆ ಆಡಬಹುದು. ಯಾಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲಾ ಸೇಮ್ ಟು ಸೇಮ್. ಇಲ್ಲಿ ಟೈಮ್ ತೊಳ್ಳೋಕೆ ಆಡಿದ್ರೆ ಅಲ್ಲಿ ಪ್ರಶಸ್ತಿ ಗೆಲ್ಲೋಕೆ ಆಡ್ತಾರೆ. ನಮ್ಮ ಗಿಲ್ಲಿದಾಂಡ್ ಇಲ್ಲೇ ಬಿಟ್ಟು ಮರ್ಲಿನ್ ಕಥೆಗೆ ಹೊರಳೋಣ. ಮರ್ಲಿನ್ ಯಾರಂತೀರಿ? ಬ್ಯೂಟಿಫುಲ್ ಬಾತ್ಕೋಳಿ. ಸದ್ಯ ನಡೀತಿರೋ ಫಿಫಾ ಫುಟ್ಬಾಲ್ ಜಗತ್ತಿನ ಆಕರ್ಷಣೀಯ ಕೇಂದ್ರ ಬಿಂದು. ಮೆಕ್ಸಿಕೋ ನಗರದ ಬೀದಿ ವ್ಯಾಪಾರಿ ಕಾರ್ಲಾ ಗೊಮೇಜ್ ಅವರ 2 ವರ್ಷದ ಮುದ್ದು ಬಾತ್ ಇದು. ಇವತ್ತಿದನ್ನು ನೋಡಿದವರೆಲ್ಲ ಕ್ಯಾ ಬಾತ್ ಹೇ ಅಂತಿದ್ದಾರೆ. ಯಾಕಂದ್ರೆ ಫಿಫಾ ವಿಶ್ವಕಪ್ನ ಮೆಕ್ಸಿಕೋ ದೇಶದ ಅದೃಷ್ಟದ ರಾಯಭಾರಿ ಈ ಬಾತು. ಮೊನ್ನೆ ಮೆಕ್ಸಿಕೋ ತಂಡವು ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿದಾಗ ರಸ್ತೆಯಲ್ಲಿ ಹಸಿರು ಬಣ್ಣದ ಜರ್ಸಿ ಹಾಕೊಂಡು ಅಭಿಮಾನಿಗಳ ಜೊತೆ ಅಭಿಮಾನಿಯಾಗಿ ಈ ಬಾತ್ಕೋಳಿನೂ ಸಂಭ್ರಮ ಪಟ್ಟಿತ್ತು. ಆಗ್ಲಿಂದಲೇ ಈ ಬಾತು ಜಗತ್ ಪ್ರಸಿದ್ಧವಾಗಿದ್ದು ಫಿಫಾ ವಿಶ್ವಕಪ್ ಆಯೋಜಕರೇ ಬಾತ್ಕೋಳಿಯ ಫುಟ್ಬಾಲ್ ಪ್ರೀತಿಗೆ ಮಾರು ಹೋಗಿದ್ದಾರೆ. ಇದೇ ನಿಜವಾದ ರಾಯಭಾರಿ ಅಂತ ಹೊಗಳಿದಾರಂತೆ. ಮರ್ಲಿನ್ ಮನುಷ್ಯರ ಜೊತೆಗೆ ಎಷ್ಟು ಚೆನ್ನಾಗಿ ಬೆರೆತೋಗಿದೆ ಅಂದ್ರೆ ಅದರ ಮನ್ ಕಿ ಬಾತ್ ಕೇಳೋಕೆ ಅಂತಲೇ ಸುದ್ದಿವಾಹಿನಿಗಳು ಮೈಕ್ ಹಿಡಿದು ಮಾತಾಡಿಸ್ತಿದ್ದಾವಂತೆ. ಮೆಕ್ಸಿಕೋದ ಬೇಕರಿಗಳಲ್ಲಿರೋ ಪೇಸ್ಟ್ರಿ ಕೇಕ್ಗಳ ಮೇಲೂ ಮರ್ಲಿನ್ ಚಿತ್ರವೇ ಮೂಡಿದೆ. ಪ್ರಿಯ ಶ್ರೋತೃಗಳೇ, ಮೊದಲೇ ಹೇಳ್ಬಿಡ್ತೀನಿ, ಈ ಸುದ್ದಿ ಕೇಳ್ಬೇಕಾದ್ರೆ ಮೂಗಾಗ್ಲಿ ಕಿವಿಯಾಗ್ಲಿ ಮುಚ್ಕೋಬೇಡಿ. ದೆಹಲಿಯ ಪಾಲಂದಾಬ್ರಿ ಬೀದಿಗಳು ಒಂಥರ ಕಿರಿಕಿರಿ ಆದವು. ಇಂತಿಪ್ಪ ಕಿರಿಬೀದಿಯಲ್ಲೊಂದು ಪುಟಾಣಿ ಮ್ಯೂಸಿಯಂ ಇದೆ, ಕಾಲಿಡೋ ಮುನ್ನ ಮೂಗ್ ಮುಚ್ಕೊಂಡು ಹೋಗ್ಬಿಟ್ಟಿರಿ. ಇದು ಬಹಳ ಅಪರೂಪದ ಕಮೋಡ್ ಮ್ಯೂಸಿಯಂ, ಆದ್ರೆ ಮೂಗ್ ಮುಚ್ಕೊಂಡು ಹೋಗುವಂತಿಲ್ಲ. ಕಣ್ಬಿಟ್ಕೊಂಡು ಹೋದ್ರೆ ಈ ಮ್ಯೂಸಿಯಂ ನಮ್ಮ ಶೌಚಾಲಯದ ಇತಿಹಾಸನ ನಮ್ಮ ಮುಂದೆ ತೆರೆದಿಡ್ತಾ ಹೋಗುತ್ತೆ. ಡಾಕ್ಟರ್ ಬಿಂದು ಪಾಠಕ್ ಅನ್ನೋರು ಇದನ್ನ ಶುರು ಮಾಡಿದ್ರು. ಪುರಾತನ ಕಾಲದಲ್ಲಿ ಅಂದ್ರೆ ಸಿಂಧೂ ಕಣಿವೆ ನಾಗರಿಕತೆ ಸಂದರ್ಭದಲ್ಲಿ ಗ್ರೀಸ್ ಮತ್ತು ರೋಮ್ಗಳಲ್ಲಿ ಶೌಚಾಲಯಗಳು ಹೇಗಿತ್ತು ಅಂತ ಇಲ್ಲಿಗೆ ಬಂದ್ರೆ ತಿಳ್ಕೊಳ್ಬಹುದು. ವಿದ್ಯುತ್ ಚಾಲಿತ ಕಮೋಡ್ಗಳು, ಇಟ್ಟಿಗೆ ಆಕಾರದ ಕಮೋಡ್ಗಳು, ರೋಮ್ನ ಶ್ರೀಮಂತರು ಬಳಸ್ತಿದ್ದ ಬೆಳ್ಳಿ ಬಂಗಾರ ಲೇಪಿತ ಕಮೋಡ್ಗಳು ಇಲ್ಲಿ ನೋಡಲು ಲಭ್ಯ. ಅಚ್ಚರಿ ಅಂದ್ರೆ ಗುಜರಾತಿನ ಲೋಥಾನ್ನಲ್ಲಿ ಕ್ರಿಸ್ತಪೂರ್ವದಲ್ಲೇ ಪ್ರತಿ ಮನೆಗೂ ಪ್ರತ್ಯೇಕ ಶೌಚಾಲಯ ಇತ್ತಂತೆ. ಒಂಥರದಲ್ಲಿ ಜಗತ್ತಿಗೆ ಶೌಚಾಲಯ ಸಂಸ್ಕೃತಿ ಬೀತಿದವರು ನಾವೇ ಇರಬಹುದೇನೋ. ಕೌತುಕ ವಿಚಾರ ಏನಂದ್ರೆ ಫ್ರಾನ್ಸ್ನ ರಾಜ 14ನೇ ಲೂಯಿಗೆ ಮಲಬದ್ಧತೆ ಇತ್ತಂತೆ. ಸಭೆ ನಡೆಸುವಾಗ್ಲೆಲ್ಲ ಹೊಟ್ಟೆ ಗುಡುಗುಡು ಅಂತಿತ್ತಂತೆ. ಪದೇ ಪದೇ ಎದ್ದು ಹೋಗೋದು ಹೇಗೆ ಅಂತ ಸಿಂಹಾಸನದಲ್ಲೇ ಶೌಚಾಲಯ ಮಾಡಿಕೊಂಡಿದ್ದ ಅನ್ನೋದೇ ಜಗತ್ತಿನ ಮಹದಾಶ್ಚರ್ಯ. ಈ ಪುಣ್ಯಾತ್ಮ ಊಟ ಮಾಡುವಾಗ ಯಾರಾದರೂ ಅಡ್ಡಾಡಿದ್ರೆ ಸಾಕು, ಗುರ್ರ್ ಅಂತಿದ್ದಂತೆ. ಆದ್ರೆ ಸಭೆಯಲ್ಲಿ ಶೌಚ ಮಾಡುವಾಗ ಎಲ್ಲರೂ ಅಲ್ಲೇ ಇರ್ತಿದ್ರಂತೆ. ಹಾಗಂತ ಮನಸ್ಸಿನ ಮುಖ ಕಿವುಚ್ಕೊಳ್ಬೇಡಿ, ರಾಜನ ಶೌಚಕ್ರಿಯೆ ನೋಡೋದು ನಮ್ಮೆಲ್ಲರ ಭಾಗ್ಯ ಅಂತ ಅಲ್ಲಿನ ಜನ ಭಾವಿಸಿದ್ರು ಅನ್ನೋದು ಕೂಡ ಇನ್ನೊಂದು ರಣರೋಚಕ ಇತಿಹಾಸ ಎಂದು ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
0: ಇದು ಆಕಾಶವಾಣಿಯ ಹಾಸನಕ್ಕೆ.

ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸುತ್ತಾರೆ ಹಾಸನ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳನ್ನು ನೆನಪಿಟ್ಟುಕೊಳ್ಳಿ. 245258 ಮತ್ತೊಂದು 246289. ಎಸ್ಟಿಡಿ ಕ್ರಮಾಂಕ 08172. ತಪ್ಪದೆ ಕೇಳಿ. ನಾಳೆ ಬೆಳಗ್ಗೆ 9 ಗಂಟೆಗೆ ಹಲೋ ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ.

0: ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
3: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
4: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆಯಿಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ, ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಡಿಗೆ

0: ಶಿಫಾರಸ್ಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 65 ಲಕ್ಷ ಆಸ್ತಿಗಳು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಕೆಲವರ ಬಳಿ ತಮ್ಮ ಸ್ವತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆ ಇಲ್ಲ. ಈ ಹಿನ್ನೆಲೆಯಲ್ಲಿ 100 ದಿನಗಳ ಒಳಗಾಗಿ ಗ್ರಾಮ ಠಾಣಾ ಆಸ್ತಿಗಳಿಗೆ ಈ ಖಾತಾ ವಿತರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈವರೆಗೆ ರಾಜ್ಯದಲ್ಲಿ 10 ಕೋಟಿ 16 ಲಕ್ಷ ಆಸ್ತಿಗಳಿಗೆ ಬಿ ಖಾತಾ ನೀಡಲಾಗಿದೆ. ಇನ್ನು 90 ಲಕ್ಷ ಆಸ್ತಿಗಳಿಗೆ ಎ ಮತ್ತು ಬಿ ಖಾತಾ ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ ನಿನೋ ಪ್ರಭಾವದಿಂದಾಗಿ ಈ ವರ್ಷ ಜೂನ್ ತಿಂಗಳವರೆಗೆ ಶೇಕಡಾ 42ರಷ್ಟು ಮಳೆಯ ಕೊರತೆಯಾಗಿದೆ. ಹೀಗಾಗಿ ಅಂತರ್ಜಲ ಕುಸಿದಿದೆ. ರಾಜ್ಯ ಸರ್ಕಾರ ಈಗಾಗಲೇ 1017 ಕೋಟಿ ರೂಪಾಯಿ ಹಣವನ್ನು ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಸತಿ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್, ವಸತಿ ಇಲಾಖೆ ಕಾರ್ಯದರ್ಶಿ ಮೋಹನ್ ರಾಜ್, ಕೆಪಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಪರಶುರಾಮ ಶಿನ್ನಾಳಕರ್, ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾದಂಥ ದಯಾನಂದ ಕೆಎ, ಕರ್ನಾಟಕ ಕೊಳಗೇರಿ ಅಭಿವೃದ್ದಿ ಮಂಡಳಿ ಆಯುಕ್ತ ರಾಘವೇಂದ್ರ ಟಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂಥ ಬ್ರೆಜಿಲ್, ಚೀನಾ, ಈಜಿಪ್ಟ್, ಎಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದಂತಹ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರಸಂವೇದಿ ಪ್ರಯೋಜನೆಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
1: We also discussed about the details on the sustainability through debris-free mission management systems. And we are also going to include a couple of more countries along with BRICS under the visionary leadership of our Honorable Prime Minister of India, Modi ji. Today, the country is having upper hand in the space activities. And it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries.
0: ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಗೋಕರೆ, ಬಚ್ಚೇನಹಳ್ಳಿ ಮತ್ತು ಹಾಡಾಳ ಗ್ರಾಮದಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ರೈತರು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಲು ಒಪ್ಪಿರುವಂತಹ 120 ಎಕರೆ ಜಮೀನಿಗೆ ಪ್ರತಿ ಎಕರೆಗೆ 2 ಕೋಟಿ 70 ಲಕ್ಷ ರೂಪಾಯಿ ಪರಿಹಾರವನ್ನು ಭೂದರ ನಿರ್ಧಾರಣಾ ಸಲಹಾ ಸಮಿತಿ ನಿಗದಿಪಡಿಸಿ ಕೆಐಎಡಿಬಿಗೆ ಶಿಫಾರಸು ಮಾಡಿದೆ. ಕೆಐಎಡಿಬಿ ವಿಶೇಷ ಜಿಲ್ಲಾಧಿಕಾರಿ ಎನ್ ರಘುನಂದನ್ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳು ಮತ್ತು ಭೂ ಮಾಲೀಕರ ಜಂಟಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪರಿಹಾರವನ್ನು ಹಣದ ರೂಪದಲ್ಲಿ ತೆಗೆದುಕೊಳ್ಳಲು ಇಷ್ಟವಿಲ್ಲದಿದ್ದರೆ ಪ್ರತಿ ಎಕರೆ ಕೃಷಿ ಭೂಮಿಗೆ ಅಭಿವೃದ್ದಿಪಡಿಸಿದ ಕೈಗಾರಿಕಾ ಬಡಾವಣೆಯಲ್ಲಿ 10,781 ಚದರ ಅಡಿ ಜಾಗವನ್ನು ಪಡೆದುಕೊಳ್ಳುವುದಕ್ಕೂ ಅವಕಾಶ ನೀಡಲಾಗಿದೆ ಎಂದು ರಘುನಂದನ್ ತಿಳಿಸಿದ್ದಾರೆ. ಈಗ ನಿಗದಿಪಡಿಸಿರುವಂತಹ ಪರಿಹಾರ ದರವು ದೇವನಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನದ್ದಾಗಿದೆ. ಸಂತ್ರಸ್ತ ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಬೇಕೆಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೊಪ್ಪಳ ಜಿಲ್ಲೆ ನಾಳೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವಂತಹ

0: ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಕಿಸ್ತಾನ ಮೂಲದ ವ್ಯಕ್ತಿಯೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕದಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಯುವಕನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ ಟಿ ಶೇಖರ್ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ 20 ವರ್ಷದ ಯುವಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಿಷಯ ಬೆಳಕಿಗೆ ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೂ ಹಾಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು ತನಿಖೆಯ ನಂತರವಷ್ಟೇ ಈ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ.
1: ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟೇಳಿ ಬಂದಿರತಕ್ಕಂತ ಮಾಹಿತಿಯನ್ನು ಆಧರಿಸಿ ಇವರನ್ನ ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರತಕ್ಕಂತ ಮಾಹಿತಿ ಬಂದಿದ್ದು ಅವರನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು.
0: ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಿದ್ದಾರ್ಥ ವಿಹಾರ ಟ್ರಸ್ಟ್ ಮೂಲಕ ಬಡವರಿಗೆ ಸೇರಿದ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಟ್ರಸ್ಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅಳಿಯ ಮತ್ತು ಅವರ ಪತ್ನಿ ಸದಸ್ಯರಾಗಿದ್ದಾರೆ. 2024ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏರೋಸ್ಪೇಸ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿಯ 5 ಎಕರೆ ಭೂಮಿಯನ್ನು ಸಿದ್ದಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ದಾವಣಗೆರೆ ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟನಲ್ಲಿ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ದ ಕೇವಲ ದಂಡ ವಿಧಿಸುವುದು ಅಷ್ಟೇ ಅಲ್ಲದೆ ಅವರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ ಅವರ ಮನೆ ಮುಂದೆಯೇ ಮರಳಿ ಕಸ ತಂದು ಸುರಿಯುವ ವಿನೂತನ ಶಿಕ್ಷೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದಂತಹ ಜಿಲ್ಲಾಧಿಕಾರಿ ಡಾ ಗಂಗಾಧರ್ ಸ್ವಾಮಿ, ನಗರದ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಆದರೆ ಕೆಲವರು ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿರುವುದು ಗಮನಕ್ಕೆ ಬಂದಿದ್ದು ಇದನ್ನು ತಡೆಯಲು ಕಠಿಣ ಕ್ರಮ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಬೃಹತ್ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ ಇಂದು ನಡೆಯಿತು. ಚನ್ನಪಟ್ಟಣ ತಾಲೂಕಿನ 1ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗಿನ ಸುಮಾರು 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್, ಪುಸ್ತಕ ಮತ್ತು ಇತರೆ ಶೈಕ್ಷಣಿಕ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಸಂಸದ ಡಾ ಸಿಎನ್ ಮಂಜುನಾಥ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸುವಂತೆ ಕರೆ ನೀಡಿದರು. ಸಮಾಜದ ಪರಿವರ್ತನೆಗೆ ಮತ್ತು ರಾಷ್ಟ ನಿರ್ಮಾಣಕ್ಕೆ ಶಿಕ್ಷಣ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿಗೆ ರಸಗೊಬ್ಬರ ವಿತರಿಸಲು ಫರ್ಟಿಲೈಸರ್ ಸೇಲ್ಸ್ ಅಪ್ಲಿಕೇಶನ್ ಸಿಸ್ಟಂ ನಾಳೆಯಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಯೋಜನೆಯಡಿ ಈ ಡಿಜಿಟಲ್ ವ್ಯವಸ್ಥೆ ಜಾರಿಯಾಗುತ್ತಿದ್ದು ರಾಜ್ಯದಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಗರದ ಟಿಪಿಎಂಎಸ್ ಆವರಣದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಅವರ ಸಮ್ಮುಖದಲ್ಲಿ ಈ ವ್ಯವಸ್ಥೆಗೆ ಚಾಲನೆ ದೊರೆಯಲಿದೆ. ಹೊಸ ವ್ಯವಸ್ಥೆಯಲ್ಲಿ ರೈತರು ಅಗತ್ಯವಿರುವಂತಹ ರಸಗೊಬ್ಬರವನ್ನು 2 ದಿನ ಮುಂಗಡವಾಗಿ ಮೊಬೈಲ್ ಆಪ್ ಮೂಲಕ ಕಾಯ್ದಿರಿಸಬಹುದು. ಅರ್ಜಿ ದೃಢೀಕರಿಸಿದ ನಂತರ ಆಯ್ಕೆ ಮಾಡಿದ ಅಂಗಡಿಯಿಂದ ಅನುದಾನಿತ ರಸಗೊಬ್ಬರ ಪಡೆಯಬಹುದಾಗಿದೆ. ಇದರಿಂದ ರೈತರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಇದೇ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ, ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಬಿ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 6:50.24. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಪ್ರೀತಿಯ ಕೇಳುಗರಿಗೆ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಕ್ಯಾತನಕೆರೆಯ ಕೃಷಿಕ ಟಿ ಮಲ್ಲೇಶಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್.

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಕ್ಯಾತನಕೆರೆಯ ಹಿರಿಯ ಕೃಷಿಕ ಟಿ ಮಲ್ಲೇಶಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ.
1: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಅಡುಗೂರು ಅಂಚೆಯ ಕ್ಯಾತನಕೆರೆಯ ಟಿ ಮಲ್ಲೇಶಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಸಣ್ಣ ಹಿಡುವಳಿದಾರರಾದರೂ ಕೂಡ ತಮ್ಮ ಜಮೀನನ್ನು ಬಹಳ ಸಮರ್ಥವಾಗಿ ಬಳಕೆಯನ್ನು ಮಾಡಿಕೊಂಡು ವಿವಿಧ ತರಕಾರಿ ಬೆಳೆಗಳನ್ನು ಅಲ್ಲಿ ಬೆಳೆದುಕೊಂಡು ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥವ್ರು. ಯಾವೆಲ್ಲ ತರಕಾರಿ ಬೆಳೆಗಳನ್ನು ಮಾಡ್ತಾರೆ, ಈ ಒಂದು 75ನೇ ವಯಸ್ಸಿನಲ್ಲಿಯೂ ಕೂಡ ಏನೆಲ್ಲ ಚಟುವಟಿಕೆಗಳನ್ನು ಕೃಷಿಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾರೆ ಅನ್ನುವಂಥದ್ದನ್ನು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಲ್ಲೇಶಪ್ಪ ಅವರೇ.
2: ನಮಸ್ಕಾರ ಸರ್.
1: ಮಲ್ಲೇಶಪ್ಪ ಅವರ ಎಷ್ಟು ವಯಸ್ಸು ತಮಗೆ?
2: ನಮಗೆ 75 ಸರ್.
1: 75 ವರ್ಷ. ಏನು ಓದಿದ್ರಿ?
2: ನಾವು ಬರೀ 4ನೇ ತರಗತಿ.
1: 4ನೇ ಕ್ಲಾಸ್ ಓದಿದ್ರಿ? ಮುಂದಕ್ಕೆ ಯಾಕೆ ಓದಲಿಲ್ಲ?
2: ಮುಂದಕ್ಕೆ ನಮ್ಮ ತಂದೆ ಡೆತ್ ಆದರು, ಅದರಿಂದ ನಮ್ಮ ತಾಯಿ ಕ್ಲಾಸಿಗೆ ಹೋದ್ರೆ ಇಲ್ಲಿ ಜಮೀನು ಮಾಡೋರು ಯಾರು ಅಂತೇಳಿ ಭಾರಿ ಅಳುತ್ತಾ ಕೂತ್ಕೊಂಡ್ರು. ಅದರಿಂದ ವಿದ್ಯಾಭ್ಯಾಸ ನಿಲ್ಲಿಸಿ ಕೃಷಿಗೆ ಬಂದು.
1: ಈಗ ನೀವು 4ನೇ ಕ್ಲಾಸ್ವರೆಗೂ ಓದ್ದೆ ಅಂತ ಹೇಳಿದ್ರಲ್ಲ, ಯಾವ ಊರಲ್ಲಿ ಓದಿದ್ರಿ?
2: ನಾವು ತಟ್ಟೇಳಿ ಸರ್.
1: ತಕ್ಕೇಳಿಲಿ? ನಿಮ್ಮೂರಲ್ಲಿ ಶಾಲೆ ಇರಲಿಲ್ಲ?
2: ಇತ್ತು. ನಾವು ಸ್ವಂತ ಹುಟ್ಟಿದವರು ತಟ್ಟೇಳಿ. ಈ ಮಕ್ಕಳು ಓದಕ್ಕೆ ಹಿಡಿದ ಮೇಲೆ ನಮ್ಮೂರು ಮೇನ್ ರೋಡಿಂದ ಒಂದೂವರೆ ಕಿಲೋಮೀಟರ್ ಹೋಗ್ಬೇಕು. ನೈಟು ನಾವು ವ್ಯವಸಾಯ ಮಾಡಿ ಕರ್ಕೊಬರಕ್ಕೆ ಹೋಗ್ಬೇಕಾಯ್ತು ಮಕ್ಕಳು. ಅದರಿಂದ ರೋಡ್ ಸೈಡಿಗೆ ಬಂದು ಇಲ್ಲಿ ಜಮೀನು ಹತ್ರ ಅದಕ್ಕೆ ಮನೆ ಮಾಡಿದ್ದು.
1: ಇಲ್ಲೇ ಮನೆ ಮಾಡ್ಕೊಂಡ್ರಿ?
2: ಕ್ಯಾತನಕೆರೆಯಲ್ಲಿ.
1: ಕ್ಯಾತನಕೆರೆಯಲ್ಲಿ ಮಾಡ್ಕೊಂಡ್ರಿ? ಎಷ್ಟು ವರ್ಷ ಆಯ್ತು ಇಲ್ಲಿ ಮನೆ ಮಾಡಿ?
2: ಇಲ್ಲಿ 26 ವರ್ಷ ಆಯ್ತು.
1: 26 ವರ್ಷ ಆಯ್ತು. 26 ವರ್ಷದಿಂದ ಇಲ್ಲೇ ವಾಸ ಇದ್ದಾರೆ. ಜಮೀನಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ವಾಸ ಇದ್ರಿ?
2: ಜಮೀನೆಲ್ಲ ಬೋರ ಒಳಗೆ ಮನೆ ಮಾಡಿದೀವಿ. ಜಮೀನು ಒಂದು 1/4 ಕಿಲೋಮೀಟರ್ ಆಗ್ತೈತಿ.
1: ಅಲ್ಲಿಗೆ ಇಲ್ಲಿಗೆ ಓಡಾಡ್ಕೊಂಡು ಮಾಡ್ಕೊಂಡಿದ್ದೀರಿ. ಎಷ್ಟು ಜಮೀನಿದೆ ನಿಮಗೆ ಮಲ್ಲೇಶಪ್ಪರೇ?
2: ನಮಗೆ 3 ಎಕರೆ 23 ಗುಂಟೆ ಸರ್.
1: 3 ಎಕರೆ 23 ಗುಂಟೆ ಜಮೀನಿದೆ. ಎಲ್ಲ ಪಿತ್ರಾರ್ಜಿತವಾಗಿ ಬಂದಿದ್ದ?
2: ಪಿತ್ರಾರ್ಜಿತ.
1: ತಂದ್ರ ಕಾಲಕ್ಕೆ ಏನೇನು ಬೆಳೀತಾ ಇದ್ರು ಅದರಲ್ಲಿ?
2: ಅದರ ರಾಗಿ, ಹುರುಳಿಕಾಳು, ಹರಳು, ಹತ್ತಿ, ಕಡಲೆ, ನೆಲಗಡಲೆ ಬೆಳೀತಾ ಇದ್ರು.
1: ನೀವು ನೀರಾವರಿ ವ್ಯವಸ್ಥೆ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು?
2: ಏನು 40 ವರ್ಷ ಆಯ್ತು.
1: 40 ವರ್ಷ ಆಯ್ತು. 40 ವರ್ಷದಿಂದ ನೀರಾವರಿ ಮಾಡ್ಕೊಂಡಿದ್ರು.
2: ನೀರಾವರಿ
1: ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ ನೀರಾವರಿಗೆ?
2: ಬೋರ್ವೆಲ್
1: ಮಾಡ್ಕೊಂಡಿದೆ. ಎಷ್ಟು ಬೋರ್ ಇದಾವೆ?
2: 2 ಸರ್.
1: 2 ಬೋರ್ ಇದೆ. ನಿಮಗೆ ನೀರು ಸಾಕಾಗುತ್ತೆ 2 ಬೋರು?
2: ಒಂದು ಈಗ 40 ವರ್ಷದ್ದು ಬರೀ 125 ಅಡಿ ಸರ್. ಈಗ 750 ಅಡಿ ಕೊರ್ಸಿದ್ದೀವಿ. ಕೆರೆಗಳೆಲ್ಲ ತುಂಬಿದ್ರೆ ಮೇ ಅಂತರ್ಜಲ ಇದಾದಾಗ ಅದು 125 ಅಡಿದು ನೀರು ಬರ್ತಿತ್ತು.
1: ಸ್ವಲ್ಪ ಏನೇನು ತರಕಾರಿ ಬೆಳಿತೀರಿ ಮಲ್ಲೇಶಪ್ಪರೇ?
2: ನಾವು ಆಲೂಗಡ್ಡೆ, ಕೋಸು, ಬೀನ್ಸು, ಸುಲಿಯಕಾಯಿ, ರಾಜಕಾಯಿ ಅಂತೇಳಿ, ಟೊಮಟೊ ಇಷ್ಟು ಬೆಳಿತೀವಿ ಸರ್.
1: ಆಲೂಗಡ್ಡೆ ಯಾವ ಹಂಗಾಮ್ನಲ್ಲಿ ಬೆಳಿತೀರಿ?
2: ನಾವು ಬೇಸಿಗೆ.
1: ಬೇಸಿಗೆಯಲ್ಲಿ ಬೆಳಿತೀರಿ? ಬೇಸಿಗೆಯಲ್ಲಿ ಬೆಳಿಬೇಕು ಅಂದ್ರೆ ಯಾವ ಟೈಮಿಗೆ ಬಿತ್ತನೆ ಮಾಡಬೇಕು?
2: ನವೆಂಬರ್ ಕೊನೆ, ಡಿಸೆಂಬರ್ ಫಸ್ಟ್ ಬಿತ್ತನೆ ಮಾಡಿದ್ರೆ ಒಳ್ಳೆ ಇಳುವರಿ ಬರ್ತಿತ್ತು.
1: ಈಗ ಬೇಸಿಗೆ ಆಲೂಗಡ್ಡೆ ಬೆಳೆಯೋಕ್ಕಿಂತ ಮೊದಲು ಹೆಂಗೆ ಭೂಮಿ ಎಲ್ಲ ಸಿದ್ಧತೆ ಮಾಡ್ಕೊಳ್ತೀರಿ?
2: ಭೂಮಿ, ಕೊಟ್ಟಿಗೆ ಗೊಬ್ಬರ ಹಾಕೋದು, ವ್ಯವಸಾಯ ಮಾಡೋದು, ಆಮೇಲೆ ಬೀಜ ಹಾಕೋದು.
1: ಈಗ ವ್ಯವಸಾಯ ಮಾಡಬೇಕು ಅಂತ ಅಂದ್ರಲ್ಲ, ಎಷ್ಟು ಸರಿ ಉಳುಮೆ ಮಾಡ್ತೀರಿ?
2: ಉಳುಮೆ ಹಿಂದೆಲ್ಲ ಎತ್ತಿನ ಮಾಡ್ತಾ ಇದ್ದು, ಇವಾಗ ಟ್ರ್ಯಾಕ್ಟರ್ಗಳು. ಒಂದ 4 ಸರಿ ನೇಗಿಲು ಹೊಡಿಸ್ತೀವಿ, ಆಮೇಲೆ ಕಲ್ಟಿವೇಟ್ರು 1-2 ಸರಿ ಹೊಡಿಸ್ತೀವಿ.
1: ಆಳವಾಗಿ ಉಳುಮೆ ಮಾಡಿಸ್ಬೇಕಾ?

0: ಬೇಸಿಗೆ ಆಲೂಗಡ್ಡೆ ಎಷ್ಟೆಕರೆಗೆ ಹಾಕತ್ರಿ?
1: ಬೇಸಿಗೆ ಆಲೂಗಡ್ಡೆ ಒಂದೆಕರೆ ಎರಡೆಕರೆಗೆ ಹಾಕ್ತೀವಿ.
0: ಒಂದೆಕರೆ ಎರಡೆಕರೆಗೆ ಹಾಕತ್ರಿ? ಒಂದೆಕರೆ ಎರಡೆಕರೆಗೆ ಹಾಕೊಳಕ್ಕೆ ನಿಮ್ಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ?
1: ಬಿತ್ತನೆ ಬೀಜ ಬೇಸಿಗೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗ್ತ ಒಂದ ಎಕರೆಗೆ 20-22 ಮೂಟೆ ಬೇಕಾಗ್ತಿತ್ತು.
0: ಓಹೋ, ಬೇಕಾಗುತ್ತೆ. ಈಗ ಬೇಸಿಗೆಗೆ ನಿಮ್ಗೆ ಬಿತ್ತನೆ ಬೀಜ ಬೇಕಲ್ಲ, ಎಲ್ಲಿ ತತ್ರಿ ಅದನ್ನ?
1: ಅದು ಹಾಸನ.
0: ಹಾಸನದಲ್ಲಿ ಸಿಗುತ್ತೆ?
1: ಸಿಗ್ತೈತಿ.
0: ಬೇಸಿಗೆಗೆ ಕೂಡ ಸಿಗುತ್ತೆ ಬಿತ್ತನೆ ಬೀಜ?
1: ಸಿಗ್ತೈತಿ.
0: ತಂದ್ಬಿಟ್ಟು ಹೆಂಗ್ ಹಾಕ್ತೀರಾ ಹೇಳಿ, ವಿವರವಾಗಿ ಹೇಳಿ.
1: ನಾವು ಯಾವಾಗ್ಲೂ ಗೋಲಿ ಹಾಕಿಲ್ಲ. ಗೋಲಿ ಕೆಲವ್ರು ಗೋಲಿ ಹಾಕ್ತಾರೆ, ನಾವು ಪಾಲ್ ಮಾಡಿ ಹಾಕೋದು. ದಪ್ಪಗೆ ಎಂಡೆ ಬರ್ತಲ್ಲ, ಅದು ಪಾಲ್ ಮಾಡಿ ಔಷಧಿಲಿ ನೆನೆಸಿ ಆರಾಕಿ ಆಮೇಲೆ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡ್ಬೇಕಾರೆ ತಳಕ್ಕೆ ಗೊಬ್ಬರ ಹಾಕಲ್ಲ, ಮೊದಲು ಬೀಜ ಹಾಕಿ ಅದ್ರ ಮೇಲೆ ಮಣ್ಣು ಸ್ವಲ್ಪ ಉದುರಿಸಿ ಅದ್ರ ಮೇಲೆ ಉಗ್ತೀವಿ. ಹಂಗೆ ಗೆಣೆಗೆ ಉದುರಿಸಲ್ಲ, ಗೆಣೆಗೆ ಉದುರಿಸಿರೆ ಒಂದೇ ತ ದುಂಡಿಗೆ ಬೀಳ್ತಿತ್ತಲ್ಲ, ಇದಕ್ಕೆ ಆಲೂಗಡ್ಡೆಗೆ ಏಟು ಬೀಳ್ತೈತಿ. ಮಳೆ ಏನಾದ್ರು ಬಂದರೆ ಅದರ ರಸ ಆಲೂಗಡ್ಡೆಗೆ ಇಳ್ಕೊಂಡು ಏಟು ಬೀಳ್ತೈತಿ ಆಲೂಗಡ್ಡೆ ಬಿತ್ತನೆ ಬೀಜಕ್ಕೆ. ಅದರಿಂದ ಉಗ್ಗುತ್ತೀವಿ, ಹಂಗೆ ಉಗ್ಗಿ ನೇಗ್ಲೊಡಿತೀವಿ, ಎತ್ತಿನಾಗೆ ನೇಗ್ಲೊಡ್ಸೋದು.
0: ಈಗ ಕತ್ತರಿಸಿ ಹಾಕೋದು ಅಂತ ಹೇಳಿದ್ರಲ್ಲ, ಎಷ್ಟೆಷ್ಟು ಪೀಸ್ ಕತ್ತರಿಸ್ತೀರಿ?
1: ಒಂದು ಗೆಂಡೆಯಲ್ಲಿ ಆಲೂಗಡ್ಡೆಯಲ್ಲಿ 4 ಪೀಸ್ ಮಾಡ್ತೀವಿ.
0: ನಾಲ್ಕು ಪೀಸ್ ಮಾಡಿ ಕಣ್ಣು ನೋಡ್ಕೊಂಡು 4 ಪೀಸ್ ಮಾಡ್ತೀರಿ? ಏನು ಬಿತ್ತನೆ ಮಾಡೋ ದಿವಸಲೇ ಕತ್ತರಿಸ್ತೀರಾ ಹೆಂಗೆ?
1: ಬಿತ್ತನೆ ಮಾಡೋದ್ರಿಂದಲೇ ಕತ್ತರಿಸ್ತೀವಿ, ಒಂದಿನ ಮುಂಚೆ ಕತ್ತರಿಸ್ತೀವಿ. ಅಪ್ಪಾರ ಗೆಂಡಿದ್ದಂಗೆ ಜಾಸ್ತಿ ಜನ ಬಂದರೆ ಮೊದಲಾಗೆ ಕತ್ತರಿಸಿಟ್ಟಿರ್ತೀವಿ. ನೈಟೆಲ್ಲ ಚಿಲುಕ್ ತುಂಬಿಟ್ಟು ಬೆಳಗ್ಗೆ ಎಲ್ಲ ಟ್ರ್ಯಾಕ್ಟರ್ನಾಗೆ ಹೊಲದ ಹತ್ರ ಹಾಕ್ಕೊಂಡು ಹೋಗ್ತೀವಿ. ಆಮೇಲೆ ಜನ ಬರ್ತಾರೆ, ಉದುರಿಸ್ತಾರೆ. ಕೆಲವರು ಆಲೂಗಡ್ಡೆಯ ಕಡೆ ಅಮಿಕೆ ಬಂದು ಸ್ವಲ್ಪ ಮಣ್ಣು ಹಾಕಿ ಬರ್ತಾರೆ. ಮಣ್ಣು ಹಾಕಿ ಬಂದಮೇಲೆ ಗೊಬ್ಬರ ಉಗ್ತೀವಿ. ಗೊಬ್ಬರ ಉಗ್ಗಿ ಆದಮೇಲೆ ಎತ್ತುಗಳಿಗೆ ನೇಗ್ಲು ಹೊಡಿತಾರೆ.
0: ಆಮೇಲೆ ಮರ ಗಿರ ಹೊಡೆದ್ಬಿಟ್ಟು ಮಟ್ಟ ಮಾಡ್ಬಿಡ್ತಾರೆ?
1: ಇಲ್ಲ, ಮಟ್ಟ ಮಾಡಲ್ಲ. ಒಂದು 5 ದಿನ ಕಳಿಬೇಕು.
0: 5 ದಿವಸ ಕಳಿಬೇಕು?
1: 5 ದಿನ ಕಳಿಬೇಕು. 5 ದಿನ ಕಳೆದ್ಮೇಲೆ ಆಮೇಲೆ ಮರ ಸ್ವಲ್ಪ ಇಳಿಸ್ತೀವಿ. ದಪ್ಪ ಅರೆ ಬಂದಿರ್ತಿದ್ದಲ್ಲ, ಅದ ಮರ ಇಳಿಸ್ತೀವಿ. ಆಮೇಲೆ ಮೊಳಕೆ ಮೇಕೆ ಬಂದಮೇಲೆ ನೀರು ಜಟ್ಟಿಡ್ತೀವಿ. ಜಟ್ಟು ಸೆಳ್ಳಿಗೆ ಜಟ್ಟು ಆರಿಸೋದು. ಜಟ್ಟು ಆರಿಸಿ ಒಂದು 2-3 ಇಂಚು ಬಂದಮೇಲೆ ಹರ್ತೆ ಹೊಡಿತೀವಿ. ಎತ್ತುಗಳಿಗೆ ಹರ್ತೆ ಹೊಡಿತೀವಿ.
0: ಈಗ ನೀವು ಬಿತ್ತನೆ ಬೀಜ ತರಕ್ಕೆ ಹೋಗ್ತಿರಲ್ಲ, ಆಲೂಗಡ್ಡೆದು ಹೆಂಗಿರ್ಬೇಕು ಬೀಜ?
1: ಬೀಜ ಮೀಡಿಯಂ ಇರ್ಬೇಕು ಸರ್. ಮೀಡಿಯಂ ಇದ್ರೆ ಒದಕ್ಕೆ, ದಪ್ಪ ಬೀಜ ಇದ್ರೆ ಒದಗಲ್ಲ. ಮೀಡಿಯಂ ಇರಬೇಕು.
0: ಸುತ್ತಲೂ ಮೈ ತುಂಬಾ ಕಣ್ಣಿರ್ಬೇಕು.
1: ಕಣ್ಣಿರ್ಬೇಕು. ಆ ತರದ ಗೆಂಡೆ ಮೀಡಿಯಂ ಅಂದ್ರೆ ಇಷ್ಟಪ್ಪ. ಅದ್ರಾಗ 4 ಹೋಳ ಆದ್ರೆ 4 ಪೀಸ್ ಬತ್ತೈತಿ. ದಪ್ಪ ಆದ್ರೆ ಅದ್ರಾಗೂ 4. ಒಂದ್ 1/2 ಕೆಜಿ ಆಲೂಗಡ್ಡೆ ಇರುತ್ತೆ, ಅದ್ರಾಗ 4 ಪೀಸ್ ಹೊಡೆದ್ರೆ ಅದು ಲಾಸ್ ಬತ್ತೈತಿ.
0: ಸಣ್ಣಗಿರ್ಬೇಕು. ಅಂತವಾದ್ರೆ ಸರಿ ಅಂತೀರಿ. ಎಷ್ಟು ದಿವಸಕ್ಕೆ ಬರ್ತದೆ ಮೊಳಕೆ? ಮೇಲಕ್ಕೆ
1: ಮೊಳಕೆ ಒಂದು 15 ದಿವಸಕ್ಕೆ ಬರ್ತೀವಿ ಸರ್.
0: 15 ದಿವಸ ಬೇಕಲ್ವಾ? 15 ದಿವಸವರೆಗೂ ಏನು ಬರೋದಿಲ್ಲ ಅದು. ಅಲ್ಲಿವರೆಗೂ ಏನಾದ್ರು ಕೆಲಸ ಮಾಡಬೇಕಾ ಅದಕ್ಕೆ?
1: ಇಲ್ಲ, ಏನು ಮಾಡಂಗಿಲ್ಲ. ಆಮೇಲೆ 15 ದಿವಸ ಕಳೆದ್ಮೇಲೆ ಮತ್ತೆ ಎತ್ತಿನಾಗೆ ಹರ್ತೆ ಹೊಡೆಸ್ಬೇಕು. ನಾವು ಗೊಬ್ಬರ ಉಗ್ಗೋದಾದ್ರೆ ಉಗ್ಗಿಬಿಟ್ಟು ಎತ್ತಿನಾಗೆ ಹರ್ತೆ ಮಾಡಿಸಿ ಆಮೇಲೆ ನೀರು ಬಿಡೋದು. ನೀರು ಬಿಟ್ಟಾದ್ಮೇಲೆ ಮತ್ತೆ ಒಂದು 1 ತಿಂಗಳು ಕಳೆದ್ಮೇಲೆ ಮತ್ತೆ ಗೊಬ್ಬರ ಉಗ್ಗಿ ಎತ್ತಿನಾಗೆ ನೇಗ್ಲೊಡ್ಸೋದು. ನೇಗ್ಲೊಡ್ಸಿ ಆದ್ಮೇಲೆ ಆಮೇಲೆ ಡ್ರಿಪ್ ನಾರ ಮಾಡ್ಕೋಬಹುದು. ವ್ಯಥೆಚ್ಚುವ ನೀರಿದ್ರೆ ಬೋರ್ವೆಲ್ ನೀರು ಅದರಾಗೆ ಹಾಯಿಸ್ಬಹುದು.
0: ಈಗ ಎತ್ತಿನಲ್ಲಿ ಹರಗ್ಬೇಕು ಅಂತ ಹೇಳಿದ್ರಲ್ಲ, ಎತ್ತುಗಳು ಸಿಗ್ತಾವ? ಈಗಲೂ
1: ಸಿಗ್ತವೆ. ಕೂಲಿ ಯಾರು ಸಿಗ್ತವೆ?
0: ನೀವೇನ್ ಸಾಕೊಂಡಿಲ್ಲ?
1: ನಾವು ಸಾಕಿಲ್ಲ ಸರ್. ಈಗ ಯಾರು ಎತ್ತುಗಳು ಹಿಡಿಯರಲ್ಲ. ಈ ಹಸುಗಳು ಈಗಾಗಿ ಒಂದ್ 4-5 ಹಸು ಇರ್ತ ಸಾಕಾಗಲ್ಲ, ಜಾಸ್ತಿ ಇದಾದ್ರೆ ಇವತ್ತು. ಅದರಿಂದ ಎತ್ತುಗಳು ಬಿಟ್ಟಿದ್ದೀವಿ ಈಗ. ಮುಂಚೆ ಎತ್ತುಗಳಿಗೆ ಆರಂಭ ಮಾಡ್ತಾ ಇದ್ದು.
0: ಈಗ ಮೊಳಕೆ ಎಲ್ಲ ಮೇಲಕ್ಕೆ ಬಂದು ಒಂದು ಹರತೆ ಹೊಡೆದ್ಮೇಲೆ ಏನೇನು ಕೆಲಸ ಇರುತ್ತೆ ಆಲೂಗಡ್ಡೆಲಿ?
1: ಆಲೂಗಡ್ಡೆ ಜಾಸ್ತಿ ಕಳಿದ್ರೆ ಒಂದು ಸ್ವಲ್ಪ ಕಳೆ ತೆಗೆಸ್ಬೇಕು. ಕಳೆ ತೆಗೆಸ್ಬಿಟ್ಟು ನೇಗ್ಲೊಡಿಯೋ ಟೈಮಿಗೆ ಮತ್ತೆ ಗೊಬ್ಬರ ಉಗ್ಗಿಬಿಟ್ಟು ನೇಗ್ಲು ಹೊಡೆದ್ಬಿಟ್ರೆ ಅದ್ರ ಕೆಲಸವೇ ಮುಗೀತು. ಆಮೇಲೆ ಔಷಧಿ ಒಂದೆರಡು ಸರಿ ಔಷಧಿ ಸ್ಪ್ರೇ ಮಾಡಬೇಕು. ನವಂಬರು ಡಿಸೆಂಬರ್ ತಿಂಗಳಿಗೆ ಯಾಕೆ ಆಲೂಗಡ್ಡೆ ಮಾಡಬೇಕು ಅಂತಂದರೆ, ಮುಂಚೆ ಮಾಡಿದರೆ ಈ ಮೋಡ ಮಳೆ ವಾತಾವರಣಕ್ಕೆ ಈ ಅಂಗಮಾರಿ ರೋಗ ಭಾರಿ ರೋಗ ಬರ್ತಿತ್ತು. ಇಳುವರಿ ಬರಲ್ಲ ಗೆಂಡೆ.

0: ಬರೀ ಸೂಡ್ರೆ ಬಿದ್ದರೆ ಒಳ್ಳೆ ಒಂದು ಮೂಟಿಗೆ 12 ಮೂಟೆ 10 ಮೂಟೆ ಹಿಂಗೆಲ್ಲ ಇಳುವರಿ ಬರ್ತಿತ್ತು. ಆ ಸೂಡ್ರು ಬೀಳ್ದ ಹೋದ್ರೆ ಅಲೆಗೆಡ್ಡೆ ಈ ಮಳೆ ಇದಕ್ಕೆ ರೋಗ ಬಂದ್ಬಿಟ್ರೆ ಹಂಗ ಮಾರಿ ಅಲೆಗೆಡ್ಡೆ ದಪ್ಪ ಬರೋದಿಲ್ಲ. ಅದರಿಂದ ನವಂಬರ್ ಫಸ್ಟು ಇದ್ರೆ ಡಿಸೆಂಬರ್ ಫಸ್ಟ್ಗೆ ಮಾಡಬೇಕು.
1: ಈಗ ವರ್ಷ ವರ್ಷ ಮಾಡ್ತೀರ ನೀವು?
0: ಮಾಡ್ತೀವಿ ಒಂದೊಂದು ಸ್ವಲ್ಪವ, ಎಲ್ಲ ಥರ ತರಕಾರಿನೂ ಮಾಡ್ತೀವಿ. ಮುಂಚೆ ಜಾಸ್ತಿ ಮಾಡ್ತಾ ಇದ್ವಿ 2 ಎಕರೆ ಹಿಂಗೆ. ಇವಾಗ ಈ ಅಂಗಮಾರಿ ರೋಗದಿಂದ ಎದ್ರಿ ಸರಿಯಾಗಿ ಬೆಳೆ ಬರಲ್ಲ, ಅದರಿಂದ ಕಡಿಮೆ ಮಾಡಿದೀವಿ. ಈಗ
1: ಏನು ಒಂದೇ ಜಾಗಕ್ಕೆ ಹಾಕ್ತಾರ ವರ್ಷ ವರ್ಷವೇ, ಇಲ್ಲ ಜಾಗ ಬದಲಾವಣೆ
0: ಮಾಡಬಹುದು? ಇದು ಬೀನ್ಸ್ ಹಾಕ್ಬಹುದು, ಅದ್ರ ಕೂಳಿಗೆ ಚೇಂಜ್ ಮಾಡಬಹುದು. ಆಲೂಗಡ್ಡೆ ತೋಟದೊಳಗೆ ಬೆಳಿಬಾರ್ದು, ಮಾತ್ರ ಇಳುವರಿ ಬರಲ್ಲ.
1: ಈ ಮುಂಗಾರಿನಲ್ಲಿ ಆಲೂಗಡ್ಡೆ ಬೆಳೆಯೋದಿಲ್ಲ ನೀವು?
0: ಇಲ್ಲ, ಬೆಳೆಯಲ್ಲ.
1: ಯಾಕೆ ಬೆಳೆಯೋದಿಲ್ಲ ಮುಂಗಾರಲ್ಲಿ?
0: ಮುಂಗಾರಿಗೆ ಇತ್ತೀಚೆಗೆ ಭಾರಿ ರೋಗ ಬಂತು ಅಂಗಮಾರಿ ರೋಗ, ಅದರಿಂದ ಆಲೂಗಡ್ಡೆ ಬೆಳೆಯಲ್ಲ.
1: ಈ ಬೇಸಿಗೆನಲ್ಲಿ ಏನೋ ಅಷ್ಟು ರೋಗ ಬರೋದಿಲ್ವಾ?
0: ಅಲ್ಲ, ನವಂಬರ್ಗೆ ಮಳೆ ಕಡಿಮೆ ಆಗ್ತಿತ್ತಲ್ಲ, ಮಳೆ ಕಡಿಮೆ ಆದ್ರೆ ಅಷ್ಟು ರೋಗ ಬರಲ್ಲ.
1: ಈಗ ಈ ಮಳೆಗಾಲದಲ್ಲಿ ರೋಗ ಬರುತ್ತೆ ಅಂತಾರಲ್ಲ, ಬೇಸಿಗೆನಲ್ಲಿ ಪೂರ್ತಿ ಬರೋದೇ ಇಲ್ವಾ ಅಥವಾ ಏನಾದ್ರು ಅಲ್ಪ ಸ್ವಲ್ಪ ಬರುತ್ತಾ?
0: ಬರ್ತಿತ್ತೆ, ಒಂದ್ 2-3 ಸರಿ ಔಷಧಿ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗ್ತಿತ್ತು. ಈ ಮಳೆಗಾಲದಾಗ ಹಂಗಲ್ಲ, ಒಂದೇ ವಾರಕ್ಕೆ ಸ್ವಾನಿ ಹಿಡಿದ್ಬಿಟ್ರೆ ಆಗ ಔಷಧಿನೂ ಹೊಡಿಯಕ್ ಹಾಕಲ್ಲ, ಗೆಂಡೆ ಎಲ್ಲ ಬರ್ನಾಗಿ ಹೋಗ್ತಿದ್ದೆ, ಇಳುವರಿ ಬರಲ್ಲ, ಎಲ್ಲ ಗೋಲಿ ಹೆಂಗ ಆಗ್ತಿದ್ದೆ ಗೆಂಡೆ, ಅದರಿಂದ ಬೆಳೆದ್ ಬಿಟ್ಟು ಮುಂಚೆ ಆಗ್ತಿದ್ದು ನಾವು ಮಳೆಗಾಲದಾಗೆ.
1: ಈಗ ಬೇಸಿಗೆ ಇಟ್ಕೊಬಿಟ್ಟಿದ್ದೀರಿ.
0: ಈಗ ಬೇಸಿಗೆ,
1: ಈ ಬೇಸಿಗೆಗೂ ಮುಂಗಾರಿಗೂ ಇಳುವರಿ ನಾವು ಕಂಪೇರ್ ಮಾಡಿದ್ರೆ ಯಾವ ಕಾಲದಲ್ಲಿ ಜಾಸ್ತಿ ಬರುತ್ತೆ?
0: ಚೆನ್ನಾಗಿ ಬರ್ತಿದ್ದೆ ಇಳುವರಿ.
1: ಬೇಸಿಗೆನೆ ಒಳ್ಳೇದು ಅಂತೀರ?
0: ಒಳ್ಳೆ ಬರ್ತಿದ್ದೆ ಬೇಸಿಗೆ. ಸೌಡ್ರು ಬೀಳ್ತಿದ್ದಲ್ಲ ಆಲೂಗಡ್ಡೆ, ಸೌಡ್ರು ಬೀಳಲ್ಲ ಒಳ್ಳೇದು,
1: ಅದು ಬಿದ್ದರೆ ಚೆನ್ನಾಗಿ ಬಂತು ಅಂತೇಳಿ. ಹಂಗಾಗಿ ನೀವು ನವಂಬರ್ ಡಿಸೆಂಬರ್ ಅಲ್ಲಿ ಬಿತ್ತನೆ ಮಾಡ್ಕತ್ತೀರಿ, ಯಾವಾಗ ಕಟಾವ್ ಆಗುತ್ತದೆ?
0: ಅದು 3 ತಿಂಗಳು ಬಿಡಬೇಕು ಸರ್, 3 ತಿಂಗಳಿಗೆ ಒಳ್ಳೆ ಕಟಾವ್. ಅದು ಸಿಪ್ಪೆ ಸುಲಿಯಲ್ಲ, ಕೆಲವರು 2 ತಿಂಗಳು 2.5 ತಿಂಗಳಿಗೆ ಕಿತ್ತು ಬಿಡ್ತಾರೆ. ಅದು ಮಾರ್ಕೆಟ್ಗೆ ಹೋಗೋದಕ್ಕೆ ಸಿಪ್ಪೆ ಸುಲಿದ್ಬಿಟ್ಟು ಕಪ್ಪು ಬತ್ತೈತೆ, ಅದರಿಂದ 3 ತಿಂಗಳಿಗೆ ಒಳ್ಳೆ ಇದು ಬತ್ತೈತೆ. ಅದು ನೀವು ಒಂದು ವಾರ ಚೀಲದಾಗಿಟ್ಟಿರು ಅಲೆಗೆಡ್ಡೆ ಏನೂ ಆಗಲ್ಲ.
1: ಹೆಚ್ಚು ಕಮ್ಮಿ ಫೆಬ್ರವರಿ ಕೊನೆಗೆ ಮತ್ತೆ ಮಾರ್ಚ್ ತಿಂಗಳಲ್ಲಿ ಕೊಯ್ಲು ಮಾಡ್ತಿರಲ್ವಾ? ಎಲ್ಲಿ ಮಾರಾಟ ಮಾಡ್ತೀರಿ?
0: ಹಾಸನ.
1: ಹಾಸನದಲ್ಲಿ ರೇಟ್ ಹೆಂಗಿರುತ್ತೆ ಅವಾಗ?
0: ರೈಟು ಅದು ಜಾಸ್ತಿ ಮಾಲ್ ಬಂದಂಗೆ ಸರ್, 2,000 2.5 ಸಾವಿರವರೆಗೂ ಸಿಗ್ತೇವೆ ಒಂದೊಂದು ಟೈಮು. ಆಮೇಲೆ ಈ ವರ್ಷ ಅಂತೂ ಭಾರಿ ಕಡಿಮೆ ಅಂದರೆ ರೈತರು ಅಂತಂದರೆ ನೆಲ ಕಚ್ಚೋಯಿದ್ದಾರೆ ಅಲೆಗೆಡ್ಡೆಯಲ್ಲಿ. 1,000 ರೂಪಾಯಿ ಸರ್ ಈ ವರ್ಷ ಅಲೆಗೆಡ್ಡೆ ಕುಂಟಾಲ್, 1,000 ರೂಪಾಯಿ, 500 ರೂಪಾಯಿ ಒಂದು ಚೀಲ. ಇವತ್ತಿನ ಆಳಿನ ಕೂಲಿಲಿ ಎಲ್ಲ ಏನು ಉಳಿತಿದೆ ರೈತರಿಗೆ? ಅಲೆಗೆಡ್ಡೆ ಕೀಳಕ್ಕೆ ಒಂದು ಜನ ಗಂಡಾಳು ಬಂದರೆ 1,000 ರೂಪಾಯಿ ಕೂಲಿ ಅವರಿಗೆ, ಹೆಣ್ಣಾಳು ಬಂದರೆ 500 ರೂಪಾಯಿ, ಆಮೇಲೆ ಆರಿನರಿಗೆ 1,500 ರೂಪಾಯಿ.
1: ಹಂಗಾಗಿ ಏನು ಉಳಿಯಕ್ಕಿಲ್ಲ ಅಂತ?
0: ಏನು ಉಳಿಯಲ್ಲ, ಕಡಿಮೆ ರೇಟ್ ಆದರೆ 1,500 ಮೇಲೆ ಏನಾದ್ರು ಸಿಕ್ಕಿರೆ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ರೈತಿಗೆ ಉಳಿತೈತೆ, ಇಲ್ಲಾಂದ್ರೆ ಭಾರಿ ಲಾಸ್ ಬರ್ತದೆ ಸರ್.
1: ಈಗ ಆಲೂಗಡ್ಡೆ ಜೊತೆಗೆ ಬೇರೆ ತರಕಾರಿಗಳನ್ನು ಬೆಳಿತೀನಿ ಅಂತ ಹೇಳಿದ್ರೆ, ಬೀನ್ಸ್ ಹೆಚ್ಚಾಗಿ ಬೆಳಿತೀವಿ ಅಂತ ಹೇಳಿದ್ರಿ, ಬೀನ್ಸ್ ಯಾವಾಗಲೂ ಇವ್ರಂಗೆ ನೋಡ್ಕೋತಾರೆ ಹೆಂಗೆ?
0: ನೋಡ್ತೀವಿ ಸರ್, ಬೇಸಿಗೆಯಲ್ಲಿ ಅದೇ ಇದು ಫೆಬ್ರವರಿ ಮಾರ್ಚ್ ತಿಂಗಳಿಗೆ 2 ತಿಂಗಳು ಬೀನ್ಸು ಮರದ ಇವೆಲ್ಲ ಬೀಳ್ತಾವಲ್ಲ ತೆಂಗಿನ ಮಟ್ಟಿಗಳು, ಅವಾಗೆಲ್ಲ ದಿಡಿಯೆಲ್ಲ ಮುರಿದೋಗ್ತಾ ಅವಾಗ ಬಿಟ್ಬಿಡ್ತೀವಿ. ಮಾರ್ಚಿ 1/2 ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ.
1: ಯಾವ ಥರದ ಬೀನ್ಸ್ ಬೆಳಿತೀರಿ?
0: ನಾವು ಹರಿಕಾಟು ಅಂತ ಬಂದಿತ್ತು ಇವಾಗ, ಮೊದಲು ವೈಟ್ ಬೀನ್ಸ್ ಬೆಳೀತಿದ್ದು. ಆ ವೈಟ್ ಬೀನ್ಸ್ ಬೆಳೆದಾಗ 2 ದಿನ ಕುಯ್ಯೋದು ಹೆಚ್ಚು ಕಡಿಮೆ ಆದರೆ ಅದು ದನಗಳಿಗೆ ಹಾಕಬೇಕು, ಆ ಥರ ಆಗೋಗೋದು. ಏನಾದ್ರು ಕೂಲಿ ಆಳು ಸಿಕ್ತೋ ಬಿಟ್ರೆ 2 ದಿನ ಅದು ಎಲ್ಲ ನಾರು ಬಂದ್ಬಿಟ್ಟು ದನಗಳಿಗೆ ಹಾಕ್ಬೇಕು, ಹಂಗಾಗೋದು. ಅದರಿಂದ ಇವಾಗ ಒಂದು ತಳಿ ಹರಿಕಾಟು ಅಂತೇಳಿ ಆರ್ಯ ಅಂತೇಳಿ ಬಂದಿತ್ತು, ಅದು ಹಾಕ್ಬಿಟ್ರೆ 1 ವಾರ ಕುಯ್ಯೋದು ಲೇಟ್ ಆದ್ರೂ ಅದು ತಡೀತಿದ್ವಿ ಬೆಳೆ, ಅದರಿಂದ ಅದು ಹಾಕ್ತಾ ಇದ್ದೀವಿ ಈಗ.
1: 1 ವಾರ ಕುಯ್ಯೋ ತಡಾದ್ರೂ ಏನು ತೊಂದರೆ ಇಲ್ಲ?
0: ತೊಂದರೆ ಇಲ್ಲ.
1: ಯಾವ ಥರ ಅದು ಹಾಕ್ತೀರಿ ಮತ್ತು ಎಷ್ಟು ದಿವ್ಸಕ್ಕೆ ಬರುತ್ತೆ, ಹೆಂಗೆಂಗೆ ಏನೇನು ಕೆಲಸ ಮಾಡ್ತೀರ ಎಲ್ಲ ಹೇಳಿ.
0: ಅದು ಮೊದಲು ಸಾಲು ಹೊಡಿತೀವಿ ಸರ್, ಸಾಲು ಹೊಡೆದ್ಬಿಟ್ಟು ನೀರು ಹಾಯಿಸೋದು, ನೀರು ಹಾಯಿಸಿ 1 ದಿನ ಬಿಡೋದು, ಆಮೇಲೆ 6 ಇಂಚಿಗೆ ಒಂದು ಕಾಳು ಹಾಕ್ಕೊಂಡು ಹೋಗೋದು. 6 ಇಂಚಿಗೆ ಒಂದು ಕಾಳು, 6 ಇಂಚಿಗೆ ಒಂದು ಕಾಳು ಹಾಕ್ಕೊಂಡು ಹೋಗಿ 15 ದಿನಕ್ಕೆ ಅದು 20 ದಿನಕ್ಕೆ ಹರ್ತಿ ಬರ್ತೈತಿ. ಆವಾಗ ತಳಕ್ಕೆ ಗೊಬ್ಬರ ಉದುರಿಸ್ಬಿಟ್ಟು

0: ಮತ್ತೆ ಹೊಡೆದು,
1: ಹ್ಮ್
0: ಮತ್ತೆ ದಿಂಡು ಕೊಟ್ಟು, ದಿಂಡು ಕೊಟ್ಟಾದ್ಮೇಲೆ ನಾವು ಡ್ರಿಪ್ನಾರು ಎಳಿಬೋದು, ಸಾಲಗಾರ ಬಿಡ್ಬೋದು ನೀರು. ಒಂದು ಕಡೆಗೆ ಡ್ರಿಪ್ ಮಾಡ್ತೀವಿ, ಒಂದು ಕಡೆಗೆ ಸಾಲಕ್ಕೆ ಬಿಡ್ತೀವಿ ನೀರು. ಬರೀ ಡ್ರಿಪ್ನೇ ಮಾಡಿದ್ರೆ ಭೂಮಿ ಗಟ್ಟಿ ಬರಲ್ಲ, ಮೂತ್ ಬತ್ತೈತಿ, ಅವಾಗ ಗಿಡ ಸಾಯಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದರಿಂದ ಒಂದು ಕಡೆ ಟ್ರಿಪ್ಪು, ಒಂದು ಕಡೆ ನೀರು ಬಿಡೋದು,
1: ನೀರು ಬಿಡೋದು ಎರಡನ್ನು ಮಾಡ್ಕೋತೀರಿ?
0: ಎರಡನ್ನೂ ಮಾಡ್ತೀವಿ.
1: ನೀರು ಜಾಸ್ತಿ ಆಗೋದಿಲ್ವಾ
0: ಡ್ರಿಪ್ಪಿಗೆ? ಅದು ಒಂದು ಬಾವಿ ಸ್ಟಾರ್ಟ್ ಮಾಡಿದರೆ ಒಂದೊಂದು ಎಕರೆಗೆ ಒಂದೇ ಸರಿ ಕಟ್ತೀವಿ. ಒಂದು ಎಕರೆಗೆ 40 ಬಳ್ಳಿ ಬರ್ತೈತೆ, 40 ಬಳ್ಳಿ ಹೋಗ್ತೈತಿ.
1: ಈ ಗೂಟ ಎಲ್ಲ ಯಾವಾಗ ಹೊಡೆಯೋದು?
0: ಗೂಟ ಒಂದು ತಿಂಗಳು, ತಿಂಗಳು ಕಳೆದು ಗೂಟ ಹೊಡೆಯೋದು. ಒಂದು ಮುಕ್ಕಾಲು 2 ತಿಂಗಳಿಗೆ ಕೊಯ್ಲಿಗೆ ಬರ್ತೈತೆ ಬೀನ್ಸ್.
1: ಒಂದು ಮುಕ್ಕಾಲು 2 ತಿಂಗಳಿಗೆ ಎಷ್ಟು ದಿವಸಕ್ಕೊಂದ್ಸರಿ ಕುಯ್ಬೇಕಾಗುತ್ತೆ?
0: ಅದು ವಾರಕ್ಕೊಂದ್ಸರಿ.
1: ಓ, ವಾರಕ್ಕೊಂದ್ಸರಿ ಕುಯ್ಬೇಕು. ಎಷ್ಟು ಸಿಗುತ್ತೆ ಒಂದು 10 ಗುಂಟಿಗೆ ಹಾಕೊಂಡ್ರೆ?
0: ಒಂದು ಎಕರೆಗೆ ಹಾಕಿರಿ 20 ಮೂಟೆ ಸಿಕ್ತೈತೆ ಬೀನ್ಸ್.
1: ಒಂದೊಂದು ಕೊಯ್ಲಿಗೆ?
0: ಒಂದೊಂದು ಕೊಯ್ಲಿಗೆ.
1: ಯಾವ ಟೈಮಲ್ಲಿ ಬೀನ್ಸ್ಗೆ ಒಳ್ಳೆ ರೇಟ್ ಇರುತ್ತೆ?
0: ಮಾರ್ಚ್ ಏಪ್ರಿಲ್ ತಿಂಗಳಿಗೆ ಒಳ್ಳೆ ರೇಟ್ ಬಸ್ತದೆ. ಈಗ 80 ರೂಪಾಯಿ ಬೀನ್ಸ್.
1: ಈಗ ನಿಮಗೆ 80 ರೂಪಾಯಿ ಸಿಗ್ತೈತಾ?
0: ರೈತರಿಗೆ 80. ಅದ್ರಲ್ಲಿ ಈಗ ಇಳುವರಿ ಬರಲ್ಲ ಬೀನ್ಸ್. ಒಂದು ಎಕರೆಗೆ ಏನು 5 ಮೂಟೆ 6 ಮೂಟೆ 10 ಮೂಟೆ ಕುಯ್ಯೋದಿ ಸುಸ್ತು. ಆಮೇಲೆ ಬೀನ್ಸ್ ಉದ್ದ ಬರಲ್ಲ, ಎಲ್ಲ ಇಷ್ಟುದ್ದ ಒಂದು 3 ಇಂಚ್ ಹಿಂಗೆ ಬತ್ತೈತೆ. ಅದು ಇಳುವರಿ ಸಾಕಾಗಲ್ಲ. ಅದರಿಂದ ನಾವೊಂದು ಸ್ವಲ್ಪ ಲೇಟ್ ಮಾಡ್ತೀವಿ, ಲೇಟಾಗಿ ಹಾಕ್ತೀವಿ. ಈ ಸೋನೆ ವಾತಾವರಣ ಬತ್ತಿತ್ತಲ್ಲ, ಆವಾಗ 6 ಇಂಚ್ ಬತ್ತೈತೆ ಬೀನ್ಸ್.
1: ಉದ್ದ
0: 6 ಇಂಚ್ ಬತ್ತೈತೆ.
1: ಆ ಟೈಮಲ್ಲಿ ಒಳ್ಳೆ ಚೆನ್ನಾಗಿ ಬರುತ್ತೆ,
0: ಇಳುವರಿ ಬತ್ತೈತೆ. ಆವಾಗ ಒಂದು 30, 40, 50 ಸಿಕ್ಕಿರುವೆ ದುಡ್ಡು ಆಗ್ತಾವ ಒಳ್ಳೆಗೆ.
1: ಈಗ ಈ ಬಿಸಿಲಿಗೆ ಜಾಸ್ತಿ ಇಳುವರಿ ಬರೋದಿಲ್ಲ ಅಂದ್ರಲ್ಲ, ನೆರಳಲ್ಲಿ ಹಾಕೊಂಡ್ರೆ ತೆಂಗಿನ ತೋಟ ಅಂತ
0: ಎಲ್ಲಿಗೆ ಹಾಕಿರ್ವಿ ಬನ್ನಿ, ಬೇಕಾದ್ರೆ ತೋರಿಸ್ತೀನಿ. ನೆಳ್ಳಗೆ ಹಾಕಿದ್ವಿ, ನೆಳ್ಳಗೆ ಇಷ್ಟೇ ಉದ್ದ ಬೀನ್ಸ್. ಈ ಮೋಡ ಈ ಕಡೆಯಿಂದ ಬತ್ತಿತ್ತಲ್ಲ, ಮಂಗಳೂರು ಕಡೆಯಿಂದ ಸೋನೆ ಸ್ಟಾರ್ಟ್ ಆಗ್ತಿತ್ತಲ್ಲ, ಆ ಟೈಮಾಗೆ ಒಳ್ಳೆ ಬೀನ್ಸ್ ದಪ್ಪನ ಬತ್ತಿದೆ, 6 ಇಂಚ್ ಉದ್ದ ಬತ್ತಿದೆ ಬೀನ್ಸ್.
1: ಈಗ ಸ್ವಲ್ಪ ಇಳುವರಿ ಕಡಿಮೆ.
0: ಇಳುವರಿ ಕಡಿಮೆ,
1: ಅದಕ್ಕೆ ಒಳ್ಳೆ ರೇಟ್ ಇರ್ತದೆ,
0: ರೇಟ್ ಇರ್ತೈತಿ.
1: ಈ ಸರಿ ಎಷ್ಟು ಹಾಕಿದ್ರಿ?
0: ಈ ಸರಿ ಒಂದು ಎಕರೆಗೆ ಹಾಕಿದ್ವಿ ಸರ್.
1: ಒಂದು ಎಕರೆಗೆ ಹಾಕಿದ್ರಿ? ಅದೇನ ಈ ಸರಿ ಸುಲಿಗೆಕಾಯಿ ಹಾಕಿದ್ರಿ ಅಂತ ಅಂದ್ರೆ?
0: ರಾಜಕಾಳು ಅಂತೇಳಿ ಈಗ ಹೊಸ್ತ ತಿಳಿ ಬಂತು, ಈಗ ಒಂದು ವರ್ಷ ಐತೆ. ಅದು ಇದ್ರಂಗೆ ಒಂದು 2 ತಿಂಗಳು 2.5 ತಿಂಗಳಿಗೆ ಕೊಯ್ಲಿಗೆ ಬತ್ತೈತಿ, 2.5 ತಿಂಗಳಿಗೆ ಕೊಯ್ಲಿಗೆ ಬತ್ತೈತಿ.
1: ಅದೆಲ್ಲ ಸುಲಿಗೆ ಕಾಳಿಗೆ ಹೋಗುತ್ತೆ,
0: ಮಾರ್ಕೆಟ್ಗೆ ಹೋಗ್ತೀವಿ.
1: ಅದಕ್ಕೇನು ರೇಟ್ ಇದೆ ಈಗ?
0: ಅದು ಒಂದೊಂದು ಟೈಮು 75, 80, 100 ರೂಪಾಯಿವರೆಗೂ ಸಿಗ್ತೈತೆ ರೇಟ್. 50ರಿಂದಲೂ ಸ್ಟಾರ್ಟ್. ಒಂದು ಕೆಜಿಗೆ 50 ರೂಪಾಯಿನಿಂದಲೂ ಸ್ಟಾರ್ಟ್.
1: ಈ ಬೀನ್ಸ್ ಬೆಳೆಯೋಕೆ ಏನಾದರೂ ಕೆಲಸ ಜಾಸ್ತಿ ಕೇಳ್ತದ ಹೆಂಗೆ?
0: ನಾವು ರೈತರು ಸ್ವಂತ ಕೆಲಸ ಮಾಡಿದ್ರೆ ಮಾಡ್ಬೋದು ಸಾ. ಒಂದು 25 ಆಳು ಕುಡ್ಡೆ ಹಾಕೊಂಡ್ರೆ ಒಂದು ದಿವಸಕ್ಕೆ ಕೂಲಿ ಅಷ್ಟು ಕೊಡಬೇಕು. ನಾವು 2 ಜನ, ನಾನು ಒಂದು ಆಳು ಕರ್ಕೊಂತೀನಿ, ನನ್ನ ಜೊತೆ 1/2 ಎಕರೆ ಒಂದು ದಿವಸಕ್ಕೆ ಈ ಫೋಲ್ಸ್ ನಡ್ತೀವಿ. ಇನ್ನೊಂದು ದಿನ 1/2 ಎಕರೆಗೆ ತಂತಿ ಬಿಡ್ತೀವಿ, ತಂತಿ ದಾರ ಬಿಡ್ತೀವಿ. ಆಮೇಲೆ ಎಣ್ಣಾಳು ಬಂದು ದಾರ ಸುತ್ತಾರೆ, ದಾರ ಹೊಡಿತಾರೆ.
1: ಈ ವಯಸ್ಸಲ್ಲೂ ಕೆಲಸ ಮಾಡಕ್ ಆಗುತ್ತ ನಿಮ್ಗೆ ಮಲೇಶಪ್ಪರೇ?
0: ಮಾಡ್ಬೇಕು ಸರ್, ರೈತರು ಕೆಲಸ ಮಾಡಲು ಹೋದ್ರೆ ಬರೀ ಆಳ ಕೈಲೇ ಇದು ಮಾಡಿರಾಗ್ತದೆ. ಔಷಧಿನಿ ಹೊಡಿತೀನಿ, ಎಲ್ಲ ಮಾಡ್ತೀವಿ ಕೆಲಸ.
1: ಏನೇನು ಕೆಲಸ ಮಾಡ್ತೀರಾ ಒಂದ್ ದಿವಸದಲ್ಲಿ?
0: ಹಸುಗಳು ಇರ್ತೇವೆ, ಹಸುಗಳನ್ನೆಲ್ಲ ನೋಡ್ಕೊಳೋದು, ಆಮೇಲೆ ಹಸುಗಳು ಸ್ನಾನ ಮಾಡಿಸೋದು, ಹಾಲು ಕರೆಯೋದು, ತೋಟದ ಕಡಿಕೆ ಒಂದು ಸ್ವಲ್ಪ ಹೊತ್ತು ತಿರುಗಾಡಿಸ್ಕೊಂಡು ಮೇವು ಹಾಕ್ಕೊಂಡು ಅಲ್ಲಿಂದ ಬಂದು ಸೈಲೇಜ್ ಹಾಕ್ತೀವಿ ಮನೆ ತವ, ಸೈಲೇಜ್ ಹೊಡ್ಸಿರ್ತೀವಿ. ಆಮೇಲೆ ಸಂಜೆ ಮತ್ತೆ ಹಾಲು ಕರೆದು ಮತ್ತೆ ಫೀಲ್ಡ್ ಎಲ್ಲ ಕೊಟ್ಟು ಮತ್ತೆ ಸೈಲೇಜ್ ಹಾಕ್ತೀವಿ.
1: ಹಿಂಗೆ ಏನಾದ್ರು ಕೆಲಸ ಇದ್ದೇ ಇರ್ತವೆ.
0: ಇರ್ತವೆ.
1: ದನಕರುಗಳು ಎಷ್ಟು ಹಾಕೊಂಡಿದ್ದೀರಿ?
0: ಒಂದು 5 ರಾಸಿದ್ದಾವೆ ಸರ್.
1: 5 ರಾಸಿದ್ದಾವೆ. ಎಲ್ಲ ಕರಾವಿಗೆ ಮಾಡ್ಕೊಂಡಿರೋದ?
0: ಕರಾವಿಗೆ.
1: ಹಾಲು ಗಿಲ್ ಹಾಕ್ತಾರೆ ಡೈರಿಗೆ?
0: ಡೈರಿಗೂ ಹಾಕ್ತೀವಿ, ಪ್ರೈವೇಟ್ ಡೈರಿಗೂ ಹಾಕ್ತೀವಿ.
1: ಎಲ್ಲಿ ಅನುಕೂಲವೋ ಅಲ್ಲಿ ಹಾಕತ್ತರಿ.
0: ಅವ್ರು ಪ್ರೈವೇಟ್ ಡೈರಿ ಮನೆ ತಕ್ಕ ಬರ್ತಾರೆ.
1: ಈ ಕೋಸ್ ಎಲ್ಲ ಬೆಳೀತಾ ಬಿಟ್ಬಿಟ್ಟೆ ಅಂತ ಅಂದ್ರಲ್ಲ ಯಾಕೆ?
0: ಅದು ಇವಾಗ ಲೇಬರ್ಸ್ಗಳು ಜಾಸ್ತಿ ದೂರ ಹೋರಲ್ಲ ಸ, ಹೊಲ ಪಕ್ಕನೇ ಹೋದ್ರೆ ಕೋಸ್ ಬೆಳಿಬೇಕು.
1: ಪರವಾಗಿಲ್ಲ,
0: ಇಲ್ಲ ಇಲ್ಲ ಅಂದ್ರೆ ಬೆಳೆಯಕ್ಕಾಗಲ್ಲ.
1: ಬರೋದು ಅವೆಲ್ಲ ಭಾರಿ ಕಷ್ಟ ಆಗುತ್ತೆ,
0: ಭಾರಿ ಕಷ್ಟ.
1: ನಿಮ್ಗೆ ರಸ್ತೆ ಸೌಲಭ್ಯ ಇಲ್ವಾ?
0: ರಸ್ತೆ ಐತೆ, ಲಾರಿ ಬರಂಗಿಲ್ಲ, ಬರೀ ಟ್ರ್ಯಾಕ್ಟರ್ಗಳು ಹೋಗ್ತವೆ. ಟ್ರ್ಯಾಕ್ಟರ್ಗೆ ಕೆಲವ್ರು ಕಾಟಿಂಗ್ ಮಾಡಿಸಲ್ಲ, ಕೋಸ ಎಲ್ಲ ಹೊರಗಡೆ ಹೋಗೋ ಡ್ಯಾಮೇಜ್.

0: ಬರ್ತಿದೆ ಅಂತೇಳಿ, ಇಲ್ಲಿ ತುಂಬಿ ಅಲ್ಲಿ ಮತ್ತೆ ಹಾಕಿ ಡ್ಯಾಮೇಜ್ ಬರ್ತಿದೆ ಅಂತೇಳಿ ಟ್ರ್ಯಾಕ್ಟರ್ ಕಾಟಿಂಗ್ ಮಾಡಿಸಲ್ಲ.
1: ಕೋಸು ಪರವಾಗಿಲ್ವಾ, ಲಾಭದಾಯಕವಾದ ಬೆಳೆನ?
0: ಒಳ್ಳೆ ಲಾಭದಾಯಕ. ಇತ್ತೀಚೆಗೆ ಈಗ ಭಾರಿ ಯಾಕೆ ಕೋಸಿನಾಗೆ ಪ್ರಯೋಜನ ಆಗ್ತಾ ಇಲ್ಲ ಸರ್. ರೈಟೇ ಬಂದಿಲ್ಲ ಇವಾಗ, ಒಂದು ವರ್ಷದಿಂದ ರೈಟ್ ಬಂದಿಲ್ಲ ಕೋಸು.
1: ಹ್ಞೂ,
0: ನಾವು ಮುಂಚೆ ಬೆಳೀತಾ ಇದ್ದವಲ್ಲ ಸುಮಾರು 84-90 ಇಸ್ವಿವರೆಗೂ ಒಳ್ಳೆ ರೇಟ್ ಕೋಸು, ಒಳ್ಳೆ ರೇಟ್ ಬರೋದು ಒಂದೊಂದು ಟೈಮು.
1: ಹ್ಞೂ,
0: 50,000-60,000 ಬರೋದು ಲೋಡು. ಇವಾಗ ಅಷ್ಟು ರೇಟ್ ಬರಲ್ಲ.
1: ಯಾಕೆ ಕಡಿಮೆ ಆಗ್ಬಿಡ್ತೀಗ?
0: ಅದೇನು ಅಂತ ಗೊತ್ತಿಲ್ಲ ಸರ್ ನಮಗೆ. ಅದೆಲ್ಲೋ ಅಲ್ಲಿಗೆ ಮಾರ್ಕೆಟ್ಗೆ ಹತ್ತಿರದಾಗ ಕೋಸು ಬೆಳೀತಿದ್ದಾರಂತೆ, ಬೆಳಗಾಮು ಆ ಕಡೆ ಎಲ್ಲ ಅಲ್ಲಿ ಮಾರ್ಕೆಟ್ಗೆ ಹತ್ತಿರ ಆಗ್ತಿದ್ದಲ್ಲ, ಅಲ್ಲೇ ತಗೊಂತಾರೆ. ಹ್ಞೂ,
1: ಈಗ ಕೋಸು ಯಾವ ಟೈಮಲ್ಲಿ ಹಾಕ್ತಿದ್ರಿ ನೀವು?
0: ಕೋಸು ಎಲ್ಲ ಟೈಮಗೂ ಬೆಳೀತಿದ್ದು. ವರ್ಷ ಪೂರ್ತಿ ಅಂತಂದರೆ ಮುಂಗಾರಿನಾಗೆ ಭರಣಿ ಮಳೆಗೆ ಹಾಕಿದ್ರೆ ರವಣಿ ಮಳೆ ಮಿಕ್ಸಿ ಮಳೆ ಕಟಾವಾಗೋದು, ಮತ್ತೆ ಅದೇ ಇದಕ್ಕೆ ಮತ್ತೆ ಸ್ಯಾಂಡೋಜು ಅಂತ ಬರೋದು ಕೋಸು. ಅದು ಊಟಿ ಊಟಿ ಮೇಟಿಪಾಳ್ಯ, ಮೇಟಿಪಾಳ್ಯ ಮಾರ್ಕೆಟ್.
1: ಕೋಸಿನ ಬೆಳೆ ಮಾಡೋದು ಹೆಂಗೆ ಅಂತ ಒಂಚೂರು ಹೇಳಿ ವಿವರವಾಗಿ.
0: ಕೋಸಿನ ಬೆಳೆ ಈಗೆಲ್ಲ ನರ್ಸರಿ ಮಾಡಿದಿರಲ್ಲ ಸರ್, ಇವಾಗ ನರ್ಸರಿ ಸೋಸಿ ಭಾರಿ ಸುಲಭ. ಹಿಂದೆ ಎಲ್ಲ ಮಡಿ ಮಾಡಬೇಕಾಯ್ತು, ಬೀಜ ಹಾಕ್ಬೇಕಾಯ್ತು, ಅಲ್ಲಿಂದ ಕಿತ್ತು ಹೊಲಕ್ಕೆ ನೋಡಬೇಕಾಯ್ತು. ಅದು ಇಂಥ ಬಿಸಿಲೀಟಾಗೆ ಸೋಸಿ ಕಚ್ಚಿರು ಕಚ್ಬೋದು, ಹೋದ್ರೂ ಹೋಗ್ಬೋದು ಬೆಳೆ ಹೋಗ್ಬೋದು. ಈಗ ಹಂಗಲ್ಲ, ನರ್ಸರಿಲಿ ಭಾರಿ ಸೂಕ್ಷ್ಮದ ಬೆಳೆಗಳು. ಒಂದು ಸೋಸಿ ಹೋಗಲ್ಲ ನರ್ಸರಿ ಸೋಸಿ ಇತ್ತಲ್ಲ, ಎಂಥ ಬಿಸಿಲಿದ್ರು ಒಂದು ಸೋಸಿ ಹೋಗಲ್ಲ. ಅದು ನಾವು ಮಡೀಲಿ ಹಾಕಿರ್ತೀವಲ್ಲ, ಅದು ಒಗ್ಗ ಕೇಳ್ಬೇಕಾದ್ರೆ ಬೇರೆಲ್ಲ ಹರಿದಿರ್ತೈತಲ್ಲ, ಅದು ಮತ್ತೆ ಹೊಸ್ತಾಗಿ ಬೇರೆ ಬಿಡಬೇಕು. ಅದು ಬತ್ತಿದಾಗ ಎಲ್ಲರೂ ಈಗ ಬತ್ತಿತ್ತಲ್ಲ, ಹಿಂಗೆ ಬೇಸಿಗೆ ಟೈಮು ಅಡ್ಡ ಮಳೆ ಹೊಡೆದ್ಬಿಟ್ರೆ ನೆಲ ಕಚ್ಚಿಬಿಟ್ರೆ ಮೇಕೆ ಹೇಳೋದು ಹೇಳ್ತಾರಲ್ಲ. ಹ್ಞೂ, ನಟ್ಟು ದಿನ ಏನಾದ್ರು ಬಂದರೆ ಮಳೆ ಅದು ಮೇಕೆ ಹೇಳ್ತಾರಲ್ಲ ಸಸಿ. ಹಂಗಾಗಿ ಈಗ ನರ್ಸರಿಯಿಂದ ಭಾರಿ ಸುಲಭವಾದ ಬೆಳೆ ಸಸಿ ಬೆಳೆಯೋಕ್ಕೆ. ಹ್ಞೂ, ಸಸಿಗೂ ಭೂಮಿಗೆ ಹಾಕಿ ಬಿಟ್ರೆ ಅವು ಫೇಲೇ ಇಲ್ಲ ಬೆಳೆ.
1: ಹ್ಞೂ, ಎಷ್ಟೇ ದಿವಸಕ್ಕೆ ನಾಟಿ ಮಾಡಬೇಕು ತಂದ್ಬಿಟ್ಟು?
0: 20 ದಿನಕ್ಕೆ ಮಾಡ್ಬೋದು, 20 ದಿನ.
1: ಹ್ಮ್,
0: 20 ದಿನಕ್ಕೆ ನೆಡ್ಬೋದು ಸಸಿ.
1: ನಾಟಿ ಮಾಡಿದ್ಮೇಲೆ ಏನೇನು ಕೆಲಸ ಇರುತ್ತೆ ಅದಕ್ಕೆ?
0: ಕೋಸಿಗೆ ಫಸ್ಟು ಸಾಲು ಹೊಡೆಯೋದು, ಹಾಲು ಹೊಡೆದು ನೀರು ಹಾಯಿಸೋದು, ಆಮೇಲೆ ಸಸಿ ನೆಡೋದು. ಒಂದು 15 ದಿನ ಕಳೆದ್ಮೇಲೆ ಮತ್ತೆ ಸಾಲಿಗೆ ಗೊಬ್ಬರ ಉದುರಿಸಿ ಅಲೆಗೆಡ್ಡಿ ಮಾಡಿದಂಗೆ ಅದೂ ಒಂದು ಸರಿ ಹರ್ತೆ ಹೊಡೆಯೋದು. ಹರ್ತೆ ಹೊಡೆದು ಕಳೆ ತೆಗ್ಸಿ ಆಮೇಲೆ ಮತ್ತೆ ನೆಕ್ಸ್ಟು ಗೊಬ್ಬರ, ಗೊಬ್ಬರ ಕೊಟ್ಟು ಆಮೇಲೆ ಔಷಧಿ.
1: ಹ್ಞೂ,
0: ಔಷಧಿ ಜಾಸ್ತಿ ಕೋಸಿಗೆ.
1: ಹ್ಞೂ, ಈ ಥರ ಮಾಡ್ಕೊಂಡು ಅದನ್ನ ಬೆಳವಣಿಗೆ ಮಾಡಬೇಕು. ಒಳ್ಳೆ ಫಸಲು ಬರಬೇಕು, ಇಳುವರಿ ಬರಬೇಕು ಅಂತ ಅಂದ್ರೆ ಏನು ಮಾಡಬೇಕು?
0: ಯಾರೋ ಒಬ್ರು ಹೇಳಿರು ವಿಜ್ಞಾನಿಗಳು ಇಷ್ಟು ದಿನಕ್ಕೆ ಕೋಸು ಬೆಳಿಬೋದು ಅಂತೇಳಿ, ಹಂಗೆ ಒಂದು ತಿಂಗಳ ಮೇಲೆ 25 ದಿವಸಕ್ಕೆ ಕೋಸು ವ್ಯಾಪಾರ ಕೊಟ್ಟಿನಿ.
1: ಓಹೋ, ಅಷ್ಟು ಬೇಗ?
0: ಅಷ್ಟು ಬೇಗ,
1: ಅಷ್ಟು ಬೇಗ ಬರುತ್ತಾ ಅದು?
0: ಬರ್ತೀವಿ. 2 ತಿಂಗಳಿಗೆ ಕಟಾವಣೆ ಮಾಡಿರು ಕೋಸು.
1: ಹ್ಞೂ, ಹೆಂಗದು?
0: ಅದು ಗೊಬ್ಬರ ನೀರು ಇದು ಮಾಡೋಕ್ಕದು ಬತ್ಸೋದು ಇದು ಏನು ಮಾಡೋಕ್ಕದು ಕ್ಲೀನಾಗಿ ಬೆಳಿಬೇಕು. ಗೊಬ್ಬರ ಟೈಮ್ ಇಂತಿಂಥ 1 ವಾರ 15 ದಿವಸಕ್ಕೆ ಗೊಬ್ಬರ ಕೊಡ್ತಾ ಇರಬೇಕು. ಅದು ಗೆಡ್ಡೆ ಜಲ್ದಿ ಡೆವಲಪ್ ಆಗ್ತೈತಿ. ಡೆವಲಪ್ ಆಗ್ತಿದ್ದಂಗೆ ಮಾರ್ಕೆಟ್ನವ್ರು ಬಂದು ನೋಡಿ ಕೋಸ ಮಾಡ್ಕೊಂತಾರೆ. ಆಮೇಲೆ ನಮ್ಮ 1 ತಿಂಗಳ ಮೇಲೆ 25 ದಿನಕ್ಕೆ ವ್ಯಾಪಾರ ಕೊಟ್ಟೆ, 2 ತಿಂಗಳಿಗೆ ಅವ್ರು ಕಟಾವು ಮಾಡಿರು.
1: ಹ್ಞೂ, ಈಗ ಸ್ವಲ್ಪ ಅದಕ್ಕೂ ರೋಗ ರುಜಿನ ಜಾಸ್ತಿ ಅಲ್ವಾ?
0: ಭಾರಿ ಗೊತ್ತಿತ್ತು, ಚಿಟ್ಟೆ ಎತ್ತಿಬಿಟ್ರೆ ಆ ಕೋಸು ಅವಾಯ್ಡ್ ಮಾಡೋದೇ ಕಷ್ಟ.
1: ಹ್ಞೂ, ನೀವ್ ಹೆಂಗ್ ಮಾಡ್ತಿದ್ರಿ ಈ ರೋಗ ರುಜಿನ ಎಲ್ಲ ದೂರ ಇಡಕ್ಕೆ?
0: ಅಯ್ಯೋ, ನಾವು ಕಷ್ಟ ಪಡ್ತೇವ್ ಸಹ. ಕೈಲಿ ಹುಳ ತೆಗೆದ್ವಿ, ಹುಳ ಗೆಡ್ಡೆನೇ ಕೊರೆಯವು, ಗೆಡ್ಡೆನೇ ಕೊರೆದ್ಬಿಟ್ಟದ ಒಳಗಡೆ ಸೇರ್ಕೆಬಿಟ್ಟು,
1: ಹಂಗಾಗಿ ಕೈಲೆಲ್ಲ ಹಿಡಿದು ಮಾಡಿ ಮಾಡ್ತಾ ಇದ್ರಿ.
0: ಔಷಧಿ ಹೊಡೆದ್ರು ಹೋಗ್ದು ಹೋದ್ರೆ ಆ ದಪ್ಪ ಹುಳ ಆದ ಹೋಗಿರೋಕೆಲ್ಲ ತಳಗಡೆ ಇರ್ತವೆ, ಆ ಗೆಡ್ಡೆ ಕೊರೆದ್ಬಿಟ್ಟು ಅದ್ರೊಳಗೆ ನೀರು ಹೋಗ್ಬಿಟ್ರೆ ಗೆಡ್ಡೆ ಡ್ಯಾಮೇಜ್ ಬಂದು ಹೋಗ್ತಿತ್ತು. ಅದರಿಂದ ನಾವು ಕೈಲೆ ತೆಗಿತಿದ್ದು ಹುಳ, ಬಟ್ಲ ಇಟ್ಕೊಂಡು ಸೀಮೆಣ್ಣೆ ಹಾಕ್ಕೊಂಡು ಆ ಬಟ್ಲಿಗೆ ಹಿಡಿದು ಹಾಕ್ತಿದ್ದು ಹುಳ.
1: ಈ ತರ ಈ ತರಕಾರಿ ಬೆಳೆಗಳೆಲ್ಲ ಬೇರೆ ಬೇರೆ ಬೇರೆ ಬೇರೆ ಬೆಳ್ಕೊಳ್ಳೋದ್ರಿಂದ ಏನು ಅನುಕೂಲ ಅಂತೀರಾ ಮಲ್ಲೇಶಪ್ಪರೆ?
0: ರೈತಿಗೆ ಇನ್ನೇನು ಸಹ ಇದು ಏನು ಸಂಬಳ, ಅವನಿಗೆ ಯಾವ್ದಾದ್ರೂ ಹೈನುಗಾರಿಕೆನೂ ಇರಬೇಕು. ರೈತಿಗೆ ಎಲ್ಲ ಇದು ಇದ್ರೆ ಅವನಿಗೆ ಒಬ್ಬ ರೈತ, ಇಲ್ಲದವ್ರು ಒಂದೇ ಬರೀ ನಾನು ಜಮೀನಾಗೆ ಬೆಳಿತೀನಿ ಅಂತಂದರೆ ಆಗಲ್ಲ. ಒಂದ್ಸರಿ ರೇಟ್ ಸಿಗ್ತೈತೆ ಹೋಗ್ತೈತೆ, ಅದರಿಂದ ರೈತ

0: ಮಕ್ಕಳಿಗೆ ಎಲ್ಲದೂ ಇರಬೇಕು, ಹೈನುಗಾರಿಕೆ ಇರಬೇಕು, ಮಲ್ಲಿ ಜನ ಇದ್ರೆ ಕುರಿನೂ ಸಾಕ್ಬೋದು, ಅದು ಜಮೀನಿಗೆ ಗೊಬ್ಬರ ಕೊಡ್ತೈತೆ.
1: ಹ್ಮ್, ನೀವು ಕುರಿ ಪರಿ ಸಾಕಿದ್ರೆ?
0: ಇಲ್ಲ ಸರ್, ನಾನು ಸಾಕಿಲ್ಲ.
1: ಯಾಕೆ?
0: ಜನಿಲ್ಲ ಮನೇಲಿ.
1: ಹ್ಮ್, ಎಲ್ಲಾವುದು ನೀವೊಬ್ಬರೇ ನೋಡಕ್ಕಾಗಲ್ಲ?
0: ಹೆಣ್ಣು ಮಕ್ಕಳು ಎಲ್ಲ ಓದ್ತಾ ಇದಾರೆ, ಕೆಲಸದಾಗಿದ್ದಾರೆ.
1: ಏನೇನು ಓದ್ಸಿದ್ರಿ ಮಕ್ಕಳನ್ನ?
0: ಮಕ್ಕಳು ನಾವೇನು ಜಾಸ್ತಿ ಓದಿಸ್ಲ ಸರ್, ಇದು ಪಿಯುಸಿವರೆಗೂ ಓದಿಸಿ ಆವಾಗ ಟಿ ಸಿ ಎಚ್ ಮಾಡಿಸಿತು. ಟಿ ಸಿ ಎಚ್ ಮಾಡಿಸಿ ಎರಡು ಜನ ಮಕ್ಕಳು ಕೆಲಸದಾಗಿದ್ದಾರೆ ಈಗ, ಟೀಚರ್ಗಳು.
1: ಇಬ್ಬರು ಟೀಚರು ಟೀಚರಾಗಿ ಕೆಲಸ ಮಾಡ್ತಾರೆ. ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅವರು?
0: ಅವರು ಈಗ ಅಡುಗೂರಿನಾಗಿದ್ದರು, ಇನ್ನೊಬ್ಬರು ಚಿನ್ನಾಕ್ನಳ್ಳಿ ಅಂತ ಐತಿ. ಸುಮಾರು 20 ವರ್ಷ ಅಡುಗೂರ ಕೆಲಸ ಮಾಡಿದರು. ಈವಾಗ ಹಳೆಬೀಡಿಗೆ ಮತ್ತೆ ಟ್ರಾನ್ಸ್ಫರ್ ಆಯ್ತು, ಹಳೆಬೀಡಿಗೆ ಹೋಗಿದ್ದಾರೆ. ಇನ್ನೊಬ್ಬ ಹಿರೇ ಮಗಳು ಬಂಡಿಕೊಪ್ಪಲು ಅಂತ ಐತೆ, ಅಲ್ಲಿ ರಾಯಚೂರ್ ಹತ್ರ, ಅಲ್ಲಿ 20 ವರ್ಷ ಡ್ಯೂಟಿ ಮಾಡಿದರು. ಅಲ್ಲಿನ್ಸ್ ಬಿಟ್ಟು ಮಾಡಿದಾಗ ಎಲ್ಲೆಲ್ಲ ಹೊರಗಡೆ ತೆಗ್ದಾಕ್ತಾರೆ ಅಂತ ಅವರೇ ಟ್ರಾನ್ಸ್ಫರ್ ತಗೊಂಡು ಚೆನ್ನಾಗ್ನಳ್ಳಿ ಕೆಲಸ ಮಾಡ್ತಾ ಇದ್ದಾರೆ ಈಗ.
1: ಒಟ್ಟಿಗೆ ಕೃಷಿ ಮಾಡ್ಕೊಂಡೆ ಮಕ್ಕಳನ್ನು ಎಲ್ಲ ಚೆನ್ನಾಗಿ ಓದಿಸಿ ಕೆಲಸ ಕೊಡ್ಸಿದ್ರಿ.
0: ಹೌದು ಸರ್,
1: ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ನಿಮ್ಮನೀಗ?
0: ನೋಡ್ಕೊಂತಾರೆ. ದೇವರು ನಮ್ಗೇನು ಎಲ್ಲಿವರೆಗೂ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ನಾವು ಕೆಲಸ ಮಾಡ್ಕೊಂಡು ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗ್ಬೇಕು. ಇನ್ನೊಬ್ರು ಕೈಚಾಚಲ್ಲಿ ಕಲಿಬಾರ್ದು.
1: ಹ್ಮ್, ಹಾಗಾಗಿ 75ನೇ ವಯಸ್ಸಲ್ಲೂ ನಿಮ್ಮ ಕೈಲಿ ಏನಾಗುತ್ತೋ ಕೆಲಸ ಮಾಡ್ಕೊಂಡು ಮುಟ್ಕೊಂಡು ಹೋಗ್ತಾ ಇದ್ದೀರಿ.
0: ಹೋಗ್ತಾ ಇದ್ದೀವಿ.
1: ಒಟ್ಟಾರೆ ಸುಖವಾಗಿದ್ದೀರಿ?
0: ಸುಖವಾಗಿದ್ದೀವಿ ಸರ್.
1: ಕೃಷಿ ಮಾಡ್ಕೊಂಡ್ರು ಏನು ತೊಂದರೆ ಇಲ್ಲ, ಚೆನ್ನಾಗಿ ಬದುಕ್ಬೋದಲ್ವಾ?
0: ಬದುಕ್ಬೋದು.
1: ಮಲ್ಲೇಶಪ್ಪರ, ನಿಮ್ಮ ಫೋನ್ ನಂಬರ್ ಹೇಳ್ತೀರಾ?
0: ಹೇಳ್ತೀವಿ ಸರ್,
1: ಹೇಳಿ.
0: 96 63 62 12.
1: ಇನ್ನೊಂದು ಸರಿ ಹೇಳಿ.
0: 96 11 63 62 12.
1: ಒಳ್ಳೆಯದು ಮಲ್ಲೇಶಪ್ಪ ಅವರ, ಇದುವರೆಗೆ ತರಕಾರಿ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚ್ಕೊಂಡ್ರಿ. ತರಕಾರಿಯನ್ನು ಬೆಳ್ಕೊಂಡು ಒಳ್ಳೆ ಬದುಕನ್ನು ಕಟ್ಕೊಂಡಿರೋವಂಥವ್ರು, ಮಕ್ಕಳು ಮರಿ ಎಲ್ಲರನ್ನು ಓದಿಸಿ ಅವ್ರನ್ನು ಕೂಡ ಒಂದು ಸುಸ್ಥಿತಿಗೆ ತಂದಿದ್ದೀರಿ. ಹಾಗಾಗಿ ಈ ತರಕಾರಿ ಬೆಳೆ ಅನ್ನೋಂಥದ್ದು ಒಳ್ಳೆ ಬದುಕನ್ನು ಕೊಡುತ್ತೆ ಅನ್ನೋಂಥದ್ದು ನಿಮ್ಮ ಅನುಭವಗಳಿಗಾಗಿ ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಕೃತಜ್ಞತೆಗಳು ಸರ್.
1: ನಮಸ್ತೆ.
0: ಹಾಸನ ಆಕಾಶವಾಣಿ ನಿಮಗೂ ಕೃತಜ್ಞತೆ ಸಲ್ಲಿಸ್ತೀನಿ.
1: ನಮಸ್ತೆ.
0: ನಮಸ್ತೆ ಸರ್.
2: ಇದುವರೆಗೆ ತರಕಾರಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಕ್ಯಾತನಕೆರೆಯ ಹಿರಿಯ ಕೃಷಿಕ ಟಿ ಮಲ್ಲೇಶಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಅಡಿಯಲ್ಲಿ ರೈತರ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿರುವ ಕುರಿತು ಮಾಹಿತಿಯನ್ನು ನೋಡಬಹುದು. ಜೊತೆಗೆ ಸಾಂಬಾರ ಮಂಡಳಿಯಿಂದ ಏಲಕ್ಕಿ ಹಾಗೂ ಕಾಳುಮೆಣಸು ಸಸಿಗಳ ಮಾರಾಟ ಕುರಿತಂತಹ ವಿವರವನ್ನು ನೋಡೋಣ. ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಕುರಿತಂತಹ ವಿವರ. ಪ್ರಕೃತಿ ವಿಕೋಪಗಳು, ಹವಾಮಾನ ವೈಪರೀತ್ಯಗಳಾದಂತಹ ಅತಿವೃಷ್ಟಿ, ಅನಾವೃಷ್ಟಿ, ಬಿರುಗಾಳಿ, ಆಲಿಕಲ್ಲು ಮಳೆ, ಪ್ರವಾಹ, ಸಿಡಿಲಿನಿಂದ ಉಂಟಾಗುವ ಬೆಂಕಿ ಅವಘಡ ಇತ್ಯಾದಿ ಕಾರಣಗಳಿಂದ ಸಂಭವಿಸಬಹುದಾದ ಬೆಳೆ ಹಾನಿಯ ನಷ್ಟದ ಪರಿಹಾರವನ್ನು ಬೆಳೆ ವಿಮೆ ಘಟಕವಾರು ನಿರ್ಧರಿಸಿ ಬೆಳೆ ನಷ್ಟದ ಪರಿಹಾರವನ್ನು ನೀಡುವುದರ ಮೂಲಕ ರೈತರಿಗೆ ನೆರವಾಗುವುದು ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ವಿಮಾ ಯೋಜನೆಯನ್ನು ಹಾಸನ ಜಿಲ್ಲೆಯಲ್ಲಿ ಅಗ್ರಿಕಲ್ಚರ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದಂತೆ ಅಡಿಕೆ, ಕಾಳುಮೆಣಸು, ದಾಳಿಂಬೆ ಮತ್ತು ಮಾವು ಬೆಳೆಗಳಿಗೆ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಅನುಷ್ಠಾನವನ್ನು ಮಾಡಲಾಗ್ತಾ ಇದೆ. ವಿಮೆಗೆ ನೋಂದಾಯಿಸಬಹುದಾದಂತಹ ರೈತರುಗಳ ವಿವರ ನೋಡೋದಾದರೆ, ಫಸಲು ಕೊಡುತ್ತಿರುವ ಕಾಳುಮೆಣಸು, ಅಡಿಕೆ,

ದಾಳಿಂಬೆ ಮಾವು ಬೆಳೆಗಳನ್ನು ಬೆಳೆದಿರುವ ಎಲ್ಲಾ ರೈತರು ವಿಮೆಯನ್ನ ಮಾಡಿಸಬಹುದು. ಬೆಳೆಗಳಿಗೆ ಸಾಲ ಮಾಡಿರುವ ಅಥವಾ ಬೆಳೆ ಸಾಲ ಪಡೆಯದ ಎಲ್ಲಾ ರೈತರುಗಳು ಕೂಡ ವಿಮೆಗೆ ನೋಂದಾಯಿಸಿಕೊಳ್ಳಲಿಕ್ಕೆ ಅವಕಾಶವಿದೆ. ಬೆಳೆ ಸಾಲ ಪಡೆದ ರೈತರು ಬೆಳೆ ವಿಮೆ ಯೋಜನೆಯ ಅಡಿಯಲ್ಲಿ ಕಡ್ಡಾಯವಾಗಿ ಒಳಪಡುತ್ತಾರೆ. ಆದರೆ ಬೆಳೆ ಸಾಲ ಪಡೆದ ರೈತರು ಈ ಯೋಜನೆಯಲ್ಲಿ ಭಾಗವಹಿಸಲು ಇಚ್ಛೆ ಪಡೆದೇ ಇದ್ದಲ್ಲಿ ಈ ಕುರಿತು ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಬೆಳೆ ನೋಂದಣಿ ಅಂತಿಮ ದಿನಾಂಕಕ್ಕಿಂತ 7 ದಿನಗಳ ಮುಂಚಿತವಾಗಿ ಲಿಖಿತವಾಗಿ ಮುಚ್ಚಳಿಕೆ ಪತ್ರವನ್ನು ನೀಡಿದಲ್ಲಿ ಅಂತಹ ರೈತರನ್ನು ಬೆಳೆ ವಿಮೆ ಯೋಜನೆಯಿಂದ ಕೈಬಿಡಲಾಗುತ್ತೆ. ಇನ್ನು ಬೇಕಾದಂತಹ ದಾಖಲಾತಿಗಳ ಕುರಿತು ನೋಡೋದಾದರೆ, ಬೆಳೆ ಸಮೀಕ್ಷೆ 2024 ಅಥವಾ 25 ಮುಂಗಾರು ಹಂಗಾಮಿನಲ್ಲಿ ಬೆಳೆ ಕಡ್ಡಾಯವಾಗಿ ದಾಖಲಾಗಿರಬೇಕು. ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರ ನೋಂದಣಿಯಾಗಿ ಎಫ್ಐಡಿ ಇದ್ದು ಎಫ್ಐಡಿಗೆ ವಿಮೆ ಮಾಡಿಸುತ್ತಿರುವ ಬೆಳೆಯ ಸರ್ವೆ ನಂಬರ್ ಸೇರಿರುವುದು ಕಡ್ಡಾಯವಾಗಿರುತ್ತದೆ. ಅರ್ಜಿ, ಪ್ರಸಕ್ತ ಸಾಲಿನ ಪಹಣಿ, ಖಾತೆ ಪುಸ್ತಕ, ಕಂದಾಯ ರಶೀದಿ, ಆಧಾರ್ ಜೋಡಣೆಯಾಗಿ ಎನ್ಪಿಸಿಐ ಸಕ್ರಿಯವಾಗಿರುವ ಬ್ಯಾಂಕ್ ಖಾತೆ ಪುಸ್ತಕ, ಆಧಾರ್ ಕಾರ್ಡ್ ಮತ್ತು ಎಫ್ಐಡಿ ಬೇಕಾಗುತ್ತೆ. ಎಲ್ಲ ರಾಷ್ಟೀಕೃತ ಬ್ಯಾಂಕ್, ಡಿಜಿಟಲ್ ಸೇವಾ ಕೇಂದ್ರ, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ಗಳಲ್ಲಿ ವಿಮಾ ಯೋಜನೆಗೆ ನೋಂದಣಿಯನ್ನ ಮಾಡಿಸಿಕೊಳ್ಳಬಹುದಾಗಿರುತ್ತೆ. ಬೆಳೆ ಸಾಲ ಪಡೆದ ರೈತರು ನೋಂದಣಿಯನ್ನ ಸಂಬಂಧಪಟ್ಟ ಬ್ಯಾಂಕ್ ವತಿಯಿಂದಲೇ ಮಾಡಿಕೊಳ್ಳಬೇಕಾಗುತ್ತದೆ. ಬೆಳೆ ಸಾಲ ಪಡೆಯದ ರೈತರು ಅವಶ್ಯ ದಾಖಲಾತಿಗಳೊಂದಿಗೆ ನೋಂದಣಿಗೆ ಕ್ರಮವನ್ನು ವಹಿಸಬಹುದು. ಒಂದೇ ತಾಕಿನಲ್ಲಿ ಅಂತರ ಬೆಳೆ ಪದ್ಧತಿಯಲ್ಲಿ ಬೆಳೆದ ಎರಡು ಬೆಳೆಗಳನ್ನು ವಿಮಾ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಇಚ್ಛಿಸಿದಲ್ಲಿ ರೈತರು ಈ ಬಗ್ಗೆ ನೋಂದಣಿ ಸಮಯದಲ್ಲಿ ನೋಂದಣಿ ಮಾಡುವ ಅಧಿಕಾರಿ ಇಲ್ಲವೇ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ನೀಡಬೇಕು. 2026-27 ಸಾಲಿಗೆ ಅಧಿಸೂಚಿಸಲಾಗಿರುವ ಬೆಳೆಗಳ ವಿವರ ಹೀಗಿದೆ. ಅಡಿಕೆ ವಿಮಾ ಮೊತ್ತ ಪ್ರತಿ ಹೆಕ್ಟರ್ಗೆ 128,000 ರೂಪಾಯಿ, ಪ್ರತಿ ಎಕರೆಗೆ ಪ್ರೀಮಿಯಂ ಮೊತ್ತ 2,560 ರೂಪಾಯಿ, ಪ್ರತಿ ಹೆಕ್ಟೇರ್ಗೆ ಪ್ರೀಮಿಯಂ ಮೊತ್ತ 6,400 ರೂಪಾಯಿ, ಕಡೆಯ ದಿನಾಂಕ ಜೂನ್ ತಿಂಗಳ 30 ತಾರೀಕು. ಕಾಳುಮೆಣಸು ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 47,000 ರೂಪಾಯಿ, ಆದರೆ ಪ್ರತಿ ಎಕರೆಗೆ ಪ್ರೀಮಿಯಂ ಮೊತ್ತ 940 ರೂಪಾಯಿ, ಪ್ರತಿ ಹೆಕ್ಟೇರ್ಗೆ ಪ್ರೀಮಿಯಂ ಮೊತ್ತ 2,350 ರೂಪಾಯಿ. ಈ ಬೆಳೆಗೂ ಕೂಡ ಕಡೆಯ ದಿನಾಂಕ ಜೂನ್ ತಿಂಗಳ 30 ತಾರೀಕು. ಇನ್ನು ದಾಳಿಂಬೆ ಬೆಳೆಗೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 127,000 ರೂಪಾಯಿ, ಪ್ರತಿ ಎಕರೆಗೆ ಪ್ರೀಮಿಯಂ ಮೊತ್ತ 2,540 ರೂಪಾಯಿ, ಪ್ರತಿ ಹೆಕ್ಟೇರ್ಗೆ ಪ್ರೀಮಿಯಂ ಮೊತ್ತ 6,350 ರೂಪಾಯಿ. ದಾಳಿಂಬೆ ಬೆಳೆಗೂ ಕೂಡ ವಿಮಾ ಮೊತ್ತವನ್ನು ಪಾವತಿಸಲು ಕಡೆಯ ದಿನಾಂಕ ಈ ತಿಂಗಳ 30 ತಾರೀಕು. ಹಾಗೆಯೇ ಮಾವು ಬೆಳೆಗೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 80,000 ರೂಪಾಯಿ, ಪ್ರತಿ ಎಕರೆಗೆ ಪ್ರೀಮಿಯಂ ಮೊತ್ತ 1,600 ರೂಪಾಯಿ, ಪ್ರತಿ ಹೆಕ್ಟೇರ್ಗೆ ಪ್ರೀಮಿಯಂ ಮೊತ್ತ 4,000 ರೂಪಾಯಿ. ವಿಮಾ ಮೊತ್ತವನ್ನು ಪಾವತಿ ಮಾಡಲು ಕಡೆಯ ದಿನಾಂಕ ಜುಲೈ ತಿಂಗಳ 31 ತಾರೀಕು. ರೈತ ಬಾಂಧವರೇ, 2026-27 ಸಾಲಿನ ಮುಂಗಾರು ಹಂಗಾಮಿನ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಅಡಿಯಲ್ಲಿ ರೈತರ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿರುವ ಕುರಿತು ಮಾಹಿತಿಯನ್ನು ಗಮನಿಸಿದ್ದಲ್ಲ. ಈಗ ಕೇಳೋಣ ಸಾಂಬಾರ ಮಂಡಳಿಯಿಂದ ಏಲಕ್ಕಿ ಹಾಗೂ ಕಾಳುಮೆಣಸು ಸಸಿಗಳ ಮಾರಾಟ ಕುರಿತಂತಹ ವಿವರ. ಭಾರತೀಯ ಸಾಂಬಾರ ಮಂಡಳಿಯು ಉತ್ತಮ ಗುಣಮಟ್ಟದ ಹಾಗೂ ಅಧಿಕ ಇಳುವರಿ ಕೊಡುವ ಸಾಂಬಾರ ಸಸಿಗಳನ್ನು ಮಂಡಳಿಯ ಸಸ್ಯಪಾಲನಾ ಕೇಂದ್ರಗಳಿಂದ ಸರ್ಕಾರಿ ದರಗಳಲ್ಲಿ ಬೆಳೆಗಾರರಿಗೆ, ಸಂಘ ಸಂಸ್ಥೆಗಳಿಗೆ, ಸರ್ಕಾರಿ ಇಲಾಖೆಗಳಿಗೆ ಮಾರಾಟವನ್ನು ಮಾಡಲಾಗ್ತಾ ಇದ್ದು, ಮೊದಲು ಬಂದವರಿಗೆ ಆದ್ಯತೆ ಮೇರೆಗೆ ಸಸಿಗಳನ್ನು ವಿತರಿಸಲಾಗುತ್ತೆ. ಸಸಿಗಳ ವಿವರ ಹಾಗೂ ಮೊತ್ತ ಹೀಗಿದೆ. 10 ತಿಂಗಳಿಂದ ಮೇಲ್ಪಟ್ಟಂತಹ ಏಲಕ್ಕಿ ಸಸಿ ಒಂದಕ್ಕೆ 20 ರೂಪಾಯಿ, ಬೇರು ಬರಿಸಿದ ಪ್ರತಿ ಕಾಳುಮೆಣಸು ಬಳ್ಳಿಗೆ 9 ರೂಪಾಯಿ, ಇನ್ನು ಕಾಳುಮೆಣಸು ನ್ಯೂಕ್ಲಿಯಸ್ ಸಸಿಗಳಿಗೆ 1 25 ರೂಪಾಯಿ, ಉತ್ತಮ ತಳಿಯ ಏಲಕ್ಕಿ ಕಂದುಗಳಿಗೆ 1 60 ರೂಪಾಯಿ, ಲವಂಗ ಸಸಿ 1 20 ರೂಪಾಯಿ, ಪುನರ್ ಪುಳಿ ಸಸಿ 1 10 ರೂಪಾಯಿ, ಹಾಗೆ ಚಕ್ಕೆ ಸಸಿ 1 10 ರೂಪಾಯಿ. ಆಸಕ್ತ ಬೆಳೆಗಾರರು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಹತ್ತಿರದ ಸಾಂಬಾರ ಮಂಡಳಿಯ ಸಸ್ಯಪಾಲನಾ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಸಸ್ಯಪಾಲನಾ ಕೇಂದ್ರಗಳ ವಿವರ ಹೀಗಿದೆ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಬಿಳಿಗೇರಿ, ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಐಗೂರು, ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಯಸಳೂರು, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬೆಟ್ಟದ ಮನೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬೆಳಗೊಳ. ಹೆಚ್ಚಿನ ಮಾಹಿತಿಯನ್ನು ಹತ್ತಿರದ ಸಾಂಬಾರ ಮಂಡಳಿಯ ಸಸ್ಯಕ್ಷೇತ್ರಗಳ ಕಚೇರಿ ಇಲ್ಲವೇ ವಿಭಾಗೀಯ ಕಚೇರಿ ಅಥವಾ ಪ್ರಾದೇಶಿಕ ಕಚೇರಿಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ರೈತ ಬಾಂಧವರೇ, ಇದುವರೆಗೆ ಸಾಂಬಾರ ಮಂಡಳಿಯಿಂದ ಏಲಕ್ಕಿ ಹಾಗೂ ಕಾಳುಮೆಣಸು ಸಸಿಗಳ ಮಾರಾಟ ಕುರಿತ ವಿವರವನ್ನ ಕೇಳಿದಿರಿ. ರೈತ ಬಾಂಧವರೇ, ಇಂದಿನ ಈ ಕೃಷಿ ಲೋಕ ಕಾರ್ಯಕ್ರಮದಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಅಡಿಯಲ್ಲಿ ರೈತರ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿರುವ ಕುರಿತು ವಿಚಾರಗಳು ಮೂಡಿಬಂತು. ಜೊತೆಗೆ ಸಾಂಬಾರ ಮಂಡಳಿಯಿಂದ ಏಲಕ್ಕಿ ಹಾಗೂ ಕಾಳುಮೆಣಸು ಸಸಿಗಳ ಮಾರಾಟ ಕುರಿತಂತಹ ವಿವರ ಬಿತ್ತರವಾಯಿತು. ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
0: ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ವೈಕೆ ಮುದ್ದುಕೃಷ್ಣ, ಎಂಕೆ ಜಯಶ್ರೀ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನು.

0: ಆತ್ಮೀಯ ಕೇಳುಗರೆ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಕ್ಯಾತನಕೆರೆಯ ಕೃಷಿಕ ಟಿ ಮಲ್ಲೇಶಪ್ಪ ಅವರೊಂದಿಗೆ ಸಂದರ್ಶನವನ್ನ ಆಲಿಸಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿಮಧುಸೂಧನ್. ಈಗ ಕೆಲವು ಜಾಹೀರಾತುಗಳು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಆತ್ಮೀಯ ರೈತ ಬಾಂಧವರೇ, ಗಮನಿಸಿ, ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. ಇದು ಇಂದಿನ ಕೃಷಿರಂಗ. ಮತ್ತೊಮ್ಮೆ ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

0: ಇದುವರೆಗೂ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ದಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಹಾಗೂ ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲ್ಯಾಂಡ್ ಹಾಗೂ

0: ಅನುಕೂಲ ಖಾತರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣದಿಂದ ನಿರ್ಗಮನವನ್ನು 45 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯನ್ನು ಉಪರಾಷ್ಟಪತಿಗಳು ಉಲ್ಲೇಖಿಸಿ ಇಂತಹ ವರ್ತನೆಗಳು ಜನಸೇವೆಯ ತತ್ವವನ್ನು ಸಾದರಪಡಿಸುತ್ತವೆ ಎಂದು ಹೇಳಿದ್ದಾರೆ. ಭಾರತ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಬೆಂಗಳೂರಿನಲ್ಲಿ ಇಂದು ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ ಭಾರತದ ಪಾತ್ರವನ್ನು ವಿವರಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾದಂಥ ವಿ ನಾರಾಯಣನ್ ಮಾತನಾಡಿ, ಬಾಹ್ಯಾಕಾಶ ಇಲಾಖೆಯ ಪ್ರತಿನಿಧಿಗಳು ಸೇರಿದಂತೆ 10 ದೇಶಗಳ 26 ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಾಮಾಜಿಕ ಆರ್ಥಿಕ ಅಭಿವೃದ್ದಿಗಾಗಿ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ವಿಕೋಪ ಮತ್ತು ಹವಾಮಾನ ಬದಲಾವಣೆ ಸಂದರ್ಭಗಳಲ್ಲಿ ದೂರ ಸಂವೇದಿ ಉಪಗ್ರಹಗಳ ಪ್ರಯೋಜನ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಸುಸ್ಥಿರ ಬಾಹ್ಯಾಕಾಶ ಕಾರ್ಯಾಚರಣೆ ಹಾಗೂ ತ್ಯಾಜ್ಯ ಮುಕ್ತ ಮಿಷನ್ ನಿರ್ವಹಣೆ ಕುರಿತಂತೆಯೂ ಪ್ರತಿನಿಧಿಗಳು ಚರ್ಚಿಸಿದರು ಎಂದು ನಾರಾಯಣನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಬಾಹ್ಯಾಕಾಶ ಸಹಕಾರ ಚೌಕಟ್ಟಿಗೆ ಇನ್ನೂ ಅನೇಕ ದೇಶಗಳನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ನಾರಾಯಣನ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟ ಮತ್ತು ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಡಿದ್ದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ತಾಯ್ನಾಡಿನ ಸಾರ್ವಭೌಮತೆಗಾಗಿ ಹೋರಾಡಿದ ರಾಣಿ ದುರ್ಗಾವತಿ ಅವರ ಹುತಾತ್ಮ ದಿನದ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊಘಲ್ ಅತಿಕ್ರಮಣಕಾರರ ವಿರುದ್ದ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಲು ಹೋರಾಡಿದ ರಾಣಿ ದುರ್ಗಾವತಿ ಧೀರ ಮಹಿಳೆಯ ಪ್ರತೀಕವಾಗಿದ್ದಾರೆ. ಅವರ ಉತ್ಕಟ ಸೇವೆ, ಉತ್ತಮ ಆಡಳಿತ ಚಿರಸ್ಪೂರ್ತಿದಾಯಕವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಣಿ ದುರ್ಗಾವತಿ ಮಾತೃಭೂಮಿಗಾಗಿ ಹೋರಾಡಿದ ಶೂರ ಮಹಿಳೆ, ಅವರ ಅಪ್ರತಿಮ ದೇಶಭಕ್ತಿ, ನಿಸ್ವಾರ್ಥ ಸೇವೆ ಅಜರಾಮರ ಎಂದು ಕೊಂಡಾಡಿದ್ದಾರೆ. ಪ್ರಸ್ತುತ ಜಾಗತಿಕ ವಿದ್ಯಮಾನದ ಹಿನ್ನೆಲೆಯಲ್ಲಿ ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಂಬಂಧ ಬಲಗೊಳ್ಳುವ ಅವಶ್ಯಕತೆ ಇದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಚು ಹ್ಯೂನ್ ಅವರೊಂದಿಗೆ ನಡೆಸಿದ ಮಾತುಕತೆ ಸಂದರ್ಭದಲ್ಲಿ ಭಾರತ ದಕ್ಷಿಣ ಕೊರಿಯಾ ಪರಸ್ಪರ ನಂಬಿಕೆ ಮತ್ತು ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳು ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ರಾಜಕೀಯ, ಹಡಗು ನಿರ್ಮಾಣ, ವಾಣಿಜ್ಯ, ಬಂಡವಾಳ ಹೂಡಿಕೆ, ರಕ್ಷಣೆ, ತಂತ್ರಜ್ಞಾನ, ಶುದ್ದ ಇಂಧನ, ಸಾಂಸ್ಕೃತಿಕ ವಿಚಾರ ವಿನಿಮಯ, ನವೋದ್ಯಮ ಅವಕಾಶ, ಫಿನ್ಟೆಕ್ ಮೊದಲಾದ ವಲಯಗಳಲ್ಲಿನ ಸಹಕಾರ ಕುರಿತಂತೆ ಪರಿಶೀಲನೆ ನಡೆಸಲಾಯಿತು ಎಂದು ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಭಯ ದೇಶಗಳ ಒಪ್ಪಂದ ಮುಂದುವರೆಸುವ ಬಗ್ಗೆ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವರು ವ್ಯಕ್ತಪಡಿಸಿರುವ ಬದ್ದತೆ ಬಗ್ಗೆ ಡಾ ಎಸ್ ಜೈಶಂಕರ್ ಮೆಚ್ಚುಗೆ ಸೂಚಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಹೆದ್ದಾರಿಗಳಲ್ಲಿನ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತಡೆಗಟ್ಟಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ತೀವ್ರ ಸ್ವರೂಪದ ಕ್ರಮಗಳಿಗೆ ಮುಂದಾಗಿದೆ. ಸುಪ್ರೀಂಕೋರ್ಟ್ ನೀಡಿದ ಅನುಪಾಲನೆಯ ಕ್ರಮವಾಗಿ ಪ್ರಾಧಿಕಾರ ವಿವಿಧ ರಾಜ್ಯಗಳಲ್ಲಿನ 595 ತಾಣಗಳನ್ನು ಗುರುತಿಸಿದೆ. ಈ ಪ್ರದೇಶಗಳಲ್ಲಿರುವಂತಹ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಈ ಉಪಕ್ರಮಗಳ ವ್ಯವಸ್ಥಿತ ಅನುಷ್ಠಾನಕ್ಕಾಗಿ ಮತ್ತು ಸಾಂಸ್ಥಿಕ ಸಹಯೋಗವನ್ನು ಬಲಪಡಿಸುವ ನಿಟ್ಟನಲ್ಲಿ ಜಿಲ್ಲಾ ಹೆದ್ದಾರಿ ಸುರಕ್ಷತಾ ಕಾರ್ಯಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ಅಂತರ ಸಂಸ್ಥೆ ಸಹಯೋಗಕ್ಕಾಗಿ ಹಾಗೂ ಅನುಪಾಲನೆಯ ಉಸ್ತುವಾರಿ ನಿರ್ವಹಿಸಲು ನೋಡಲ್ ಅಧಿಕಾರಿ ನೇಮಕ ಮಾಡಲಾಗುತ್ತಿದೆ. ಸುಲಭ ಸಂಚಾರಕ್ಕಾಗಿ ಆಧುನಿಕ ಸಾರಿಗೆ ನಿರ್ವಹಣಾ ವ್ಯವಸ್ಥೆಗಳ ಪರಿಶೀಲನೆ ನಡೆಸುವಂತೆಯೂ ಪ್ರಾಧಿಕಾರ ಸೂಚಿಸಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ 2025 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಒದಗಿಸಿದೆ. ದೇಶದಾದ್ಯಂತ ಇರುವ 545 ಕೇಂದ್ರಗಳ ಮೂಲಕ ಭಾರತೀಯರಿಗೆ ಈ ಸೇವೆ ಕಲ್ಪಿಸಲಾಗಿದೆ ಎಂದು ಪಾಸ್ಪೋರ್ಟ್ ಸೇವಾ ದಿನದ ಸಂದರ್ಭದಲ್ಲಿ ಇಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸುಮಾರು 1.47 ಕೋಟಿ ಚಿಪ್ ಆಧಾರ

0: ಸಂಬಂಧಿತ ಪಾಸ್ಪೋರ್ಟ್ಗಳನ್ನು ವಿತರಣೆ ಮಾಡಲಾಗಿದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ಸಭೆ ನವದೆಹಲಿಯಲ್ಲಿ ಇಂದು ಜರುಗಿತು. ಭಾರತದ ಅಂತಾರಾಷ್ಟೀಯ ಸಹಕಾರ ಜಂಟಿ ಕಾರ್ಯದರ್ಶಿ ಅಮಿತಾ ಪ್ರಸಾದ್ ಮತ್ತು ಯುಎಇನ ಬ್ರಿಗೇಡಿಯರ್ ಜಮಾಲ್ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಅಲ್ಮರ್ ಝುಕಿ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ರಕ್ಷಣಾ ಉದ್ಯಮಗಳ ಸಹಕಾರ, ಆವಿಷ್ಕಾರಗಳ ಸಮನ್ವಯ, ಸಮುದ್ರಯಾನ ಭದ್ರತೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಕೇಂದ್ರಾಡಳಿತ ಪ್ರದೇಶದ ಲಡಾಕ್ನ ಲೇಹ್ನ ಹೆಮಿಸ್ ಬೌದ್ಧ ಪವಿತ್ರ ತಾಣದಲ್ಲಿ ಇಂದು ಹೆಮಿಸ್ ಉತ್ಸವ 2026 ಆರಂಭವಾಯಿತು. ಲಡಾಕ್ನ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಪಾಲ್ಗೊಂಡಿದ್ದ ಉದ್ಘಾಟನಾ ಸಮಾರಂಭದಲ್ಲಿ ಬೌದ್ಧ ಧರ್ಮಶಾಲಾದ ಭಿಕ್ಷುಗಳು ಸಾಂಪ್ರದಾಯಿಕ ಪ್ರಾರ್ಥನೆಯ ಮೂಲಕ ಛಮ್ ಮುಖವಾಣದ ನೃತ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. ಎರಡು ದಿನಗಳ ಈ ಉತ್ಸವದಲ್ಲಿ ದೇಶ ವಿದೇಶಗಳ ಬೌದ್ಧ ಪಂಡಿತರು, ಶ್ರದ್ದಾಳುಗಳು, ಸಾಂಸ್ಕೃತಿಕ ವಿಚಾರ ಆಸಕ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ನಡೆಸುತ್ತಿರುವಂತಹ ಸಂಸ್ಥೆಗೆ ಅಕ್ರಮವಾಗಿ ಭೂಮಿ ನೀಡಲಾಗಿದೆ ಎಂದು ಎನ್ನುವಂತಹ ಪ್ರಕರಣಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನವದೆಹಲಿಯಲ್ಲಿ ಇಂದು ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ದಿಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ದಿ ಮಂಡಳಿ 2024 ಸಂಸ್ಥೆಗೆ 5 ಎಕರೆ ಜಮೀನನ್ನು ನೀಡಿದೆ. ಈ ಕ್ಷೇತ್ರದಲ್ಲಿ ಯಾವುದೇ ಪೂರ್ವ ಅನುಭವ ಇಲ್ಲದಿದ್ದರೂ ಈ ಸಂಸ್ಥೆಗೆ 100 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಹೇಗೆ ನೀಡಲಾಯಿತು ಎಂದು ಅವರು ಪ್ರಶ್ನಿಸಿದ್ದಾರೆ. ಪಂಜಾಬ್ ಪೊಲೀಸರು ರಾಜ್ಯಾದ್ಯಂತ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಶಸ್ತಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗ್ಯಾಂಗ್ಸ್ಟರ್ ವಿರೋಧಿ ಕಾರ್ಯಪಡೆ ಜನವರಿಯಿಂದ ನಡೆಸಿದ ಕಾರ್ಯಾಚರಣೆಯಲ್ಲಿ ಇದುವರೆಗೆ 713 ಅಕ್ರಮ ಶಸ್ತಾಸ್ತ ಮತ್ತು 2000 ಅಧಿಕ ಸುತ್ತಿನ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪಂಜಾಬ್ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ತಿಳಿಸಿದ್ದಾರೆ. ಕೋಲ್ಕತ್ತಾದ ತರತಲಾ ಬಳಿ ನಿರ್ಮಾಣ ಹಂತದಲ್ಲಿದ್ದಂತಹ ದಾಸ್ತಾನು ಮಳಿಗೆಯ ಮೇಲ್ಛಾವಣಿ ಕುಸಿದು ಕನಿಷ್ಠ 5 ಮೃತಪಟ್ಟಿದ್ದಾರೆ. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ದೆಹಲಿಯಲ್ಲಿ ಆರ್ಕೆ ಆಶ್ರಮ್ ಮಾರ್ಗ ಮತ್ತು ಇಂದ್ರಪ್ರಸ್ಥ ಪ್ರವೇಶ ನಡುವೆ ಮೆಟ್ರೋ ರೈಲು ಸಂಪರ್ಕ ಕಲ್ಪಿಸುವ ಸೆಂಟ್ರಲ್ ವೆಸ್ತಾ ಕಾರಿಡಾರ್ ಯೋಜನೆ ಕಾಮಗಾರಿಗೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಖಾತೆ ಸಚಿವ ಮನೋಹರ್ ಲಾಲ್ ಇಂದು ಚಾಲನೆಯನ್ನು ನೀಡಿದರು. ಸೆಂಟ್ರಲ್ ಸೆಕ್ರೆಟರಿಯೇಟ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಮನೋಹರ್ ಲಾಲ್, ಸುಮಾರು 9 ಕಿಲೋಮೀಟರ್ ಉದ್ದದ ಈ ಕಾರಿಡಾರ್ ಒಟ್ಟು 9 ಭೂಗತ ನಿಲ್ದಾಣಗಳನ್ನು ಹೊಂದಿರಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸುದ್ದಿ. ಕೆನಡಾದ ವ್ಯಾನ್ಕೋವರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಕೆನಡಾ ಮತ್ತು ಸ್ವಿಜರ್ಲ್ಯಾಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಸಿಯಾಟಲ್ನಲ್ಲಿ ನಡೆಯಲಿರುವ ಮತ್ತೊಂದು ಪಂದ್ಯದಲ್ಲಿ ಬೋಸ್ನಿಯಾ ಕತಾರ್ ತಂಡವನ್ನು ಎದುರಿಸಲಿದೆ. ಈ ಎರಡು ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ದಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೆನಡಾ ಸ್ವಿಜರ್ಲ್ಯಾಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ವೇಳೆ ಸರಿಯಾಗಿ 7:45:21. ಈಗ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಆಲಿಸೋಣ. ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಜೀವನ ಚೈತ್ರ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಆತ್ಮೀಯ ಕೇಳುಗರೆ,
1: ಹೆಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ.
0: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ.
1: ಜೂನ್ 25ರ ಗುರುವಾರ ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾ ಕುಮಾರಿ ಅವರು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
1: ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಚಟುವಟಿಕೆಗಳ ಕುರಿತು ಮಾರ್ಗದರ್ಶನ ಮಾಡಲಿದ್ದಾರೆ.
0: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
2: ಹಾಸನ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು ಕೆಎಸ್ ಲತಾ ಕುಮಾರಿ, ಜಿಲ್ಲಾಧಿಕಾರಿಗಳು ಹಾಸನ. ನಿಮಗೆ ಒಂದು ಮುಖ್ಯವಾದ ವಿಷಯವನ್ನ ತಿಳಿಸಬೇಕಾಗಿದೆ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಮ್ಮ BLOs ಮತಗಟ್ಟ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್, ಮನೆ ಮನೆಗೆ ಭೇಟಿಯನ್ನ ನೀಡ್ತಾರೆ. ಮಾಹಿತಿಯನ್ನ ಕೋರಿ ತಮ್ಮ ಮಾಹಿತಿಯನ್ನ ನೀಡಬೇಕಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನ ನಾವು ತಿಳಿದುಕೊಳ್ಳೋಣ. ದಿನಾಂಕ 25 ಬೆಳಗ್ಗೆ 9 ಗಂಟೆಗೆ.
1: ಇದರೊಂದಿಗೆ ಜಿಲ್ಲೆಯ ವಿವಿಧ ನಾಗರಿಕ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಬಹುದು.
0: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ:
1: 245258,
0: ಮತ್ತೊಂದು ಸಂಖ್ಯೆ 246289.
1: STD ಕ್ರಮಾಂಕ 08172.
0: ಹಲೋ ಆಕಾಶವಾಣಿ, ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ
1: ಇದೇ ಜೂನ್ 25ರ ಗುರುವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ.

0: ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಆತ್ಮೀಯ ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೆಜೆ ಜೇಸುದಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಮಲಯ ಮಾರುತ ಚಿತ್ರದ ಗೀತೆ. ಗೀತೆಯನ್ನ ಬರೆದಿದ್ದಾರೆ ಚೆ ಉದಯಶಂಕರ್, ಸಂಗೀತ ವಿಜಯಭಾಸ್ಕರ್ ಅವರಿಂದ.

0: ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ರಾತ್ರಿ 10 ಗಂಟೆಗೆ ಮಧುರಗಾನ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಈಗ ಸಮಯ ಸರಿಯಾಗಿ 8:13. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಆಕಾಶವಾಣಿ ಹಾಸನ FM ಕಂಪನಾಂಕ 102.2 MHz. ಸುರಗಿ ಸಾಹಿತ್ಯಿಕ ಸಂಚಿಕೆ. ಕೇಳಿ ಸುರಗಿ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸುರಗಿಯಲ್ಲಿ ಹಾಸನದ ಪ್ರಭಾಮಣಿ ಹೆಚ್.ಡಿ.ಯವರು ಮಲ್ಲಿಗೆಯನ್ನು ಕುರಿತು ರಚಿಸಿರುವ ಪ್ರಬಂಧವನ್ನು ಕೇಳೋಣ.
1: ಎಲ್ಲೇ ಇದ್ದರೂ ಮಲ್ಲಿಗೆ ಎರಳುವ ಕಾಲ ಬಂತೆಂದರೆ ನನ್ನ ಮನಸ್ಸು ನಮ್ಮೂರಿನತ್ತ ದೌಡಾಯಿಸುತ್ತದೆ. ನಮ್ಮೂರಿನ, ನಮ್ಮ ಮನೆಯ, ನಮ್ಮ ಹಿತ್ತಲಿನ, ನನ್ನ ದುಂಡು ಮಲ್ಲಿಗೆಯ ಬಳ್ಳಿಗಳು ಸುತ್ತಿ ಹಬ್ಬಿರುವ ಹಸಿರೇ ಕಾಣದಂತೆ ಹೂಗಳಿಂದ ಆವೃತವಾದ ಕೊಂಡಮಾವಿನ ಮರದ ಕೊಂಬೆಯ ಮೇಲಾಗಲೇ ಹತ್ತಿ ಕುಳಿತು ಹೂ ಬಿಡಿಸಲು ಪ್ರಾರಂಭಿಸಿಯೇ ಬಿಡುತ್ತೇನೆ. ಬಿರಿದ ಮಲ್ಲಿಗೆ ಕಂಡೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಪಂಪ ಭಾರತವೆಂದೇ ಪ್ರಸಿದ್ಧವಾದ ಮಹಾಕಾವ್ಯ ವಿಕ್ರಮಾರ್ಜುನ ವಿಜಯದಲ್ಲಿ ಪುಳಕಗೊಳ್ಳುತ್ತಾನೆ ಆದಿಕವಿ ಪಂಪ. ತನ್ನೂರು ಬನವಾಸಿ ಎಂದರೆ ಪಂಪ ಮಹಾಕವಿಗೆ ಅಪರಿಮಿತ ಪ್ರೀತಿ. ಅರಳಿದ ಮಲ್ಲಿಗೆಯನ್ನು ಕಂಡಾಗಲೆಲ್ಲ ತನ್ನೂರು ಬನವಾಸಿಯ ನೆನಪಾಗುತ್ತದೆಂದು ಪಂಪನು ಸಂಭ್ರಮಿಸುತ್ತಾನೆ. ಮಲ್ಲಿಗೆಗೂ ಆದಿಕವಿ ಪಂಪನಿಗೂ ಪರಮ ಸ್ನೇಹ ಎಂದು ಕಾಲೇಜಿನಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಓದಿದ್ದು ಆಗಾಗ ನೆನಪಾಗುತ್ತಿರುತ್ತದೆ. ಪಂಪ ಸಾರ್ವಕಾಲಿಕ. ನಮ್ಮೂರ ಹಿತ್ತಲಿನಲ್ಲಿ ಮಲ್ಲಿಗೆಗಳದೇ ಸಾಮ್ರಾಜ್ಯ. ಮಲ್ಲಿಗೆಯ ಕಾಲದಲ್ಲಿ ದುಂಡು ಮಲ್ಲಿಗೆ, ಸೂಜು ಮಲ್ಲಿಗೆ, ಸುತ್ತು ಮಲ್ಲಿಗೆ, ಇರುವಂತಿಗೆ, ಜಾಜಿ ಮುಂತಾದ ಬಳ್ಳಿಗಳು ಎಲೆಯೂ ಕಾಣದಂತೆ ಹೂಗಳನ್ನು ಅರಳಿಸಿ ನಳನಳಿಸುತ್ತಿದ್ದರೆ, ಹಸಿರು ಚಪ್ಪರದಂತೆ ಕಂಗೊಳಿಸುತ್ತಿದ್ದ, ಸದಾಕಾಲವೂ ಹೂ ಬಿಡಬೇಕಾಗಿದ್ದ ನಿತ್ಯ ಮಲ್ಲಿಗೆ ಮಾತ್ರ ಅನಿತ್ಯ ಪುಷ್ಪವತಿಯಾಗಿದ್ದಳು. ಹಿತ್ತಲ ತುಂಬ ಹೂಗಳ ಒಡ್ಡೋಲಗ ನಡೆದಿದ್ದರೂ ನಮ್ಮತ್ತೆಗೆ ತನ್ನ ದುರ್ಬಲ ಕಂದನತ್ತಲೇ ತಾಯ ಚಿತ್ತವಿರುವಂತೆ ಪುಷ್ಪರಹಿತ ನಿತ್ಯ ಮಲ್ಲಿಗೆಯದೇ ಚಿಂತೆ. ಬಗೆ ಬಗೆಯ ಮಲ್ಲಿಗೆಗಳನ್ನು ಬೆಳೆಯಬೇಕೆಂದು ಸಸ್ಯಪ್ರೇಮಿಯಾದ ನಮ್ಮತ್ತೆಯ ಅಪೇಕ್ಷೆ. ಮಲ್ಲಿಗೆಯ ಹಂಬು ಎಲ್ಲೇ ಕಂಡರೂ ತಂದು ಮನೆಯಲ್ಲಿ ನೆಟ್ಟು ಪೋಷಿಸುವುದೆಂದರೆ ಅವರಿಗೆ ಎಲ್ಲಿಲ್ಲದ ಸಂಭ್ರಮ. ಜಗತ್ನಲ್ಲಿ ಸುಮಾರು 200 ಬಗೆಯ ಮಲ್ಲಿಗೆಗಳಿವೆಯಂತೆ, ಎಲ್ಲಾ ತರಕ್ಕಾಗತ್ತಾ ಎಂದು ನಮ್ಮ ತಂದೆ ಒಮ್ಮೊಮ್ಮೆ ಬಾಲವಿಧವೆಯಾದ ತಮ್ಮ ತಂಗಿಯನ್ನು ಛೇಡಿಸುತ್ತಿದ್ದರು. ಆದರೂ ಯಾವ ಊರಿಗೆ ಹೋದರೂ ಒಂದಲ್ಲ ಒಂದು ವಿಶೇಷವಾದ ಗಿಡವನ್ನು ತಂದು ತಂಗಿಯಿಂದ ಶಹಬಾಸ್ಗಿರಿ ಪಡೆಯುತ್ತಿದ್ದುದು ನಡೆದೇ ಇತ್ತು. ಈ ನಮ್ಮ ಒಲವಿನ ಪ್ರಿಯಲತೆ ಓಲಿಯೇಸೆ ಕುಟುಂಬೋದ್ಭವಳಾದ ಮಲ್ಲಿಗೆ ಎರಳುವ ಕಾಲ ಬಂತೆಂದರೆ ಹಿತ್ತಲ ತುಂಬ ಘಮವೋ ಘಮ. ಅದೇ ಸಮಯಕ್ಕೆ ಶಾಲೆಗೆ ಬೇಸಿಗೆಯ ರಜೆಯೂ ಬರುತ್ತಿದ್ದರಿಂದ ನಮಗಂತೂ ಬಿಡುವಿಲ್ಲದ ಸುಮಸುಂದರ ಕಾರ್ಯ. ಬಿಸಿಲೇರಿ ಹೂವೆಲ್ಲ ಬಾಡಿ ಹೋಗ್ತಿದೆ ಎನ್ನುವ ಹಿತ್ತಲಿನ ಸಂಪೂರ್ಣ ಜವಾಬ್ದಾರರಾದ ನಮ್ಮತ್ತೆಯ ಸುಪ್ರಭಾತದೊಂದಿಗೆ ನಮಗೆ ಬೆಳಗಾಗಿ ಕಣ್ಣು ಬಿಡುತ್ತಿದ್ದುದು. ಆ ಏರು ಬಿಸಿಲಿನಲ್ಲಿ ಮಲ್ಲಿಗೆಯಲತೆ ಹಬ್ಬಿದ್ದ ಮರವೇರಿ ಹೂ ಬಿಡಿಸುವಷ್ಟರಲ್ಲಿ ನಾವು ಬೆವರು ಬಸಿದು ಬಾಡಿ ಹೋಗುವುದು ನಿಶ್ಚಿತವಾಗಿತ್ತು. ಅತಿ ಹೆಚ್ಚು ಹೂ ಬಿಡುವ ಸೂಜು ಮಲ್ಲಿಗೆ ಅಕ್ಕನ ಪಾಲಾದರೆ ನನ್ನದು ಹಿತಮಿತವಾದ ದುಂಡು ಮಲ್ಲಿಗೆ. ಸೂಜು ಮಲ್ಲಿಗೆ ಹಬ್ಬಿಸಿದ್ದ ಕೊಂಡಮಾವಿನ ಮರವೇ ಕಾಣದಂತೆ ಬಳ್ಳಿಗಳನ್ನು ಹೆಣೆದುಕೊಂಡಿದ್ದರಿಂದ ಸೂಜು ಮಲ್ಲಿಗೆಯು ಹಬ್ಬಿಸಿದ್ದ ಕೊಂಡಮಾವಿನ ಮರವೇ ಕಾಣದಂತೆ ಬಳ್ಳಿಗಳನ್ನು ಹೆಣೆದುಕೊಂಡಿದ್ದರಿಂದ ಅದನ್ನು ಏಣಿ ಹಾಕಿಕೊಂಡೇ ಹೂ ಬಿಡಿಸಬೇಕಾಗಿತ್ತು. ಅಕ್ಕ ಏಣಿ ಹತ್ತಿದರೆ ಕೆಳಗೆ ನಮ್ಮತ್ತೆ ಏಣಿ ಹಿಡಿದುಕೊಂಡು ಆಗಾಗ ಬಿಡಿಸಿದ ಹೂಗಳನ್ನು ಹಾಕಲು ಹೂಬುಟ್ಟಿಯನ್ನು ಕೊಡುತ್ತಾ ಅವಳಿಗೆ ಸಹಕರಿಸುತ್ತಿದ್ದರು. ನಾನು ದುಂಡು ಮಲ್ಲಿಗೆ ಹಬ್ಬಿದ ಕೊಂಡಮಾವಿನ ಮರ ಹತ್ತಿ ರೆಂಬೆಗಳ ಮೇಲೆ ನಿಂತು ಹೂ ಬಿಡಿಸಿಕೊಂಡು ನಾನೇ ಬುಟ್ಟಿಗೆ ಹಾಕಿಕೊಳ್ಳಬೇಕಾಗಿತ್ತು. ಕೆಲವೊಮ್ಮೆ ಅತ್ತೆ ಸಣ್ಣ ರೆಂಬೆಗಳನ್ನು ಹತ್ತಬೇಡಕಂದ ಆ ಮರ ಗಟ್ಟಿ ಇರಲ್ಲ ಎಂದು ಎಚ್ಚರಿಸುತ್ತಿದ್ದರು. ಅಲ್ಲೆಲ್ಲಾದರೂ ಹತ್ತಿರದಲ್ಲಿ ನಮ್ಮ ಪಡ್ಡೆ ಹುಡುಗರ ಪಡೆಯಿದ್ದು ಇವುಳ ವಜನ್ಗೆ ದೊಡ್ಡ ರೆಂಬೆಯೂ ಮುರಿಯುತ್ತೆ ಎಂದು ಕೂಗಿದರೆ ಮತ್ತೊಬ್ಬ ಮರಿಪಂಡಿತ ಮರವೇ ಧರಾಶಾಯಿಯಾಗಲೂಬಹುದು ಎಂದು ದನಿಗೂಡಿಸಿ ಅತ್ತೆಯಿಂದ ಹೆಣ್ಮಕ್ಳಿಗೆ ಹೂ ಕುಯ್ಕೊಡಕ್ಕಾಗಲ್ಲ, ಬರ್ತಾರಿಲಿ ಕೀಟ್ಲೆ ಮಾಡಕ್ಕೆ ಎಂದು ಬಯಸಿಕೊಳ್ಳುತ್ತಿದ್ದರು. ಇದಕ್ಕೆ ಪ್ರತೀಕಾರವಾಗಿ ನಾನೊಬ್ಬಳೇ ಸಿಕ್ಕಾಗ ಏಳು ಮಲ್ಲಿಗೆ ರಾಜಕುಮಾರಿ, ಏಳು ಮಲ್ಲಿಗೆ ತೂಕದ ರಾಜಕುಮಾರಿ ಎಂದು ಚುಡಾಯಿಸದೆ ಬಿಡುತ್ತಿರಲಿಲ್ಲ. ನಾನು ಕೋಪ ಮಾಡಿಕೊಂಡು ದುಡುದುಡು ಓಡಿದರೆ ಮೆಲ್ಲಗೆ ನಡೆ ಮೆಲ್ಲಗೆ ಈ ಕೋಪವೇ ಕೆಡುಮಣ್ಣ ಮಲ್ಲಿಗೆ ಕಪ್ಪು ಮಲ್ಲಿಗೆ ಎನ್ನುವ ಒಬ್ಬ ಆಶು ಕವಿಯ ಅಣಕುವಾಡು ನನ್ನನ್ನು ಹಿಂಬಾಲಿಸಿ ನನ್ನ ಕೋಪವನ್ನು ಮತ್ತೂ ಹೆಚ್ಚಾಗಿಸುತ್ತಿತ್ತು. ಹೂ ಬಿಡಿಸಿದ ನಂತರ ಹೆಡ್ಗೆಗಳ ತುಂಬ ಇರುತ್ತಿದ್ದ ಹೂವನ್ನು ಬುಟ್ಟಿಗಳಲ್ಲಿ ತುಂಬಿ ನಮ್ಮ ಬೀದಿಯ ಮನೆಗಳಿಗೆ ಕೊಟ್ಟು ಬಂದು ಮಲ್ಲಿಗೆಯಿಂದ ಆಕರ್ಷಿತರಾಗಿ ಮನೆಗೆ ಬರುವ ಹೆಣ್ಣು ಮಕ್ಕಳಿಗೆ ದೋಣಿಯಂತೆ ಎತ್ತಿ ಹಿಡಿದ ಲಂಗದೊಳಗೆ ಹೂ ಹಾಕಿ ಉಡಿ ತುಂಬುವಷ್ಟರಲ್ಲಾಗಲೇ ನಮಗೆ ತಲೆ ಬಾಚಿ ಜಡೆ ಹೆಣೆದು ರಾತ್ರಿಯ ಮಲ್ಲಿಗೆ ಮುಗ್ಗಿನ ದಂಡೆಯನ್ನು ಮುಡಿಸಿಯಾಗಿರುತ್ತಿತ್ತು. ಆಗ ನಮ್ಮ ಗಂಡು ಪಿಳೆಗಳು ಹೊಟ್ಟಿಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಎಂದು ಕಿಚಾಯಿಸುವ ಚಾನ್ಸನ್ನು ತಪ್ಪಿಸಿಕೊಳ್ಳುತ್ತಿರಲಿಲ್ಲ. ಹಾಗಂದ್ರೆ ಅರ್ಥ ಗೊತ್ತೇನ್ರೋ ನಿಮಗೆ ಎಂದು ನಮ್ಮ ತಂದೆ

ಕೇಳಿದರೆ, ಅದೇ ಇನ್ನು ತಿಂಡಿನೇ ತಿನ್ನದೆ ಹೂ ಮುಡಿತಿದ್ದಾರೆಯೇ ಅಂತ ಎಂದು ಒಬ್ಬ ಮೇಧಾವಿ ಉತ್ತರಿಸಿದಾಗ ನಮ್ಮ ತಂದೆಗೆ ನಗು ತಡೆಯಲಾಗುತ್ತಿರಲಿಲ್ಲ. ಬೇರೆ ಯಾವುದಾದರೂ ಸಂದರ್ಭದಲ್ಲಿ ಆ ಗಾದೆಯ ಅಂತರಾರ್ಥವನ್ನು ವಿವರಿಸುತ್ತಿದ್ದರು. ಹೂವಿನ ವಿಲೇವಾರಿಯಾದ ನಂತರ ಉಳಿದ ರಾಶಿ ರಾಶಿ ಹೂವನ್ನು ಮಧ್ಯದಲ್ಲಿ ಒದ್ದೆ ಪಂಚೆಯ ಮೇಲೆ ಸುರಿದುಕೊಂಡು ಸುತ್ತಲೂ ಮನೆಯ ಹೆಣ್ಣು ಮಕ್ಕಳೆಲ್ಲ ಕುಳಿತು ಹೂ ಕಟ್ಟಿ ಗೋಡೆಯ ಮೇಲೆ ಎಡೆ ಬಿಡದಂತೆ ರಾರಾಜಿಸುತ್ತಿದ್ದ ದೇವರ ಪಟಗಳಿಗೆಲ್ಲ ಹಾರವನ್ನು ಹಾಕಿದ್ದೂ ಹಾಕಿದ್ದೆ. ಈ ನಡುವೆ ಒಂದು ದೊಡ್ಡ ಮಲ್ಲಿಗೆ ಹಾರವನ್ನು ಕಟ್ಟಿ ದೇವಸ್ಥಾನಕ್ಕೆ ಕಳಿಸಿಯೂ ಆಗಿರುತ್ತಿತ್ತು. ಮನೆಯ ಹೆಂಗಳಿಯರೆಲ್ಲ ಹೂ ಕಟ್ಟುತ್ತಾ ಕುಳಿತಾಗ ನಮ್ಮ ತಂದೆ ಮಲ್ಲಿಗೆಗೆ ಸಂಬಂಧಿಸಿದ ಅನೇಕ ಮಾಹಿತಿಗಳನ್ನು ತಿಳಿಸುತ್ತಿದ್ದರು. ನಮ್ಮ ಪ್ರಾಚೀನ ಕವಿಗಳು ಮಲ್ಲಿಗೆಯ ಪರಮ ಆರಾಧಕರೇ ಆಗಿದ್ದರು. ಅದರಲ್ಲೂ ನಮ್ಮ ಕನ್ನಡದ ಆದಿಕವಿ ಪಂಪನು ಮಲ್ಲಿಗೆಯ ಕಡುಮೂಹಿ. ಕಾಮನೊಡ್ಡೋಲಗದಲ್ಲಿ ಕಿರೀಟವಿಟ್ಟು ಕೈಯನೆತ್ತಿ ವಸಂತರಾಜನು ಮಲ್ಲಿಗೆಯನ್ನು ಹೊಗಳಿ ಹೊಗಳಿ ಕಣಿಯಲಾರದವನಾಗಿದ್ದಾನೆ ಎನ್ನುತ್ತಾನೆ ಪಂಪ. ತನ್ನ ಆದಿಪುರಾಣದಲ್ಲಿ ಅವನು ಮಲ್ಲಿಗೆಯನ್ನು ಬಹಳ ವಿಸ್ತೃತವಾಗಿ ವರ್ಣಿಸಿದ್ದಾನೆ. ಮಲ್ಲಿಗೆಯ ಬಗೆಗಿನ ಅವನ ಆರಾಧನಾ ಭಾವ ಬಗೆ ಬಗೆಯಾಗಿ ಪ್ರಕಟವಾಗಿದೆ ಎಂದು ಪಂಪ ಮಲ್ಲಿಗೆಯನ್ನು ಹೊಗಳಿದರೆ ಆ ಮೂಲಕ ನಮ್ಮ ತಂದೆ ಬಲು ಉತ್ಸಾಹದಿಂದ ಪಂಪನನ್ನು ವಿಧ ವಿಧವಾಗಿ ಪ್ರಶಂಸಿಸುತ್ತಿದ್ದರು. ಆದಿಕವಿ ಪಂಪನೇ ಅಲ್ಲದೆ ಕವಿ ಚಕ್ರವರ್ತಿ ಜನ್ನ, ಆಂಡಯ್ಯ, ನಯಸೇನ, ಲಕ್ಷ್ಮೀಶ, ಪುಷ್ಪಕವಿ ಹರಿಹರ ಎಲ್ಲರೂ ಮಲ್ಲಿಗೆಯನ್ನು ಕೊಂಡಾಡಿದ್ದಾರೆ. ಮಲ್ಲಿಗೆಯ ಅಂದವನ್ನು ಕಂಡು ಶಿವಲೀಲೆಗೆ ಬೆರಗಾಗುತ್ತಾನೆ ಹರಿಹರ. ಬಳ್ಳಿಯ ಹಸಿರು ಬಣ್ಣವೂ ಕಾಣದಷ್ಟು ಬಿಳಿ ಹೂಗಳಿಂದ ತುಂಬಿ ಹೋದ ಮತ್ತು ಕಂಪಿನ ನಿಧಿಯೆನಿಸಿದ್ದ ಮಲ್ಲಿಗೆಯ ಮೊಗ್ಗುಗಳನ್ನು ಕಂಡು ಮನತುಂಬಿ ಒಂದೊಂದು ಹೂವಿಗೂ ಒಂದೊಂದು ವ್ಯಕ್ತಿತ್ವವಿದೆ ಎಂದು ಭಾವಿಸುತ್ತಾ ಶಿವಪೂಜೆಗಾಗಿ ಹೂ ಬಿಡಿಸಿಕೊಳ್ಳುತ್ತಿದ್ದ ಎಂದು ಅವರು ಹೇಳುವಾಗ ನನಗೆ ಅಚಾನಕ್ಕಾಗಿ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಎಂಬ ಒಗ್ಗಟ್ಟಿನ ನೆನಪಾಗುತ್ತಿತ್ತು. ಹಳೆಗನ್ನಡ ಸಾಹಿತ್ಯದಿಂದ ಮೊದಲುಗೊಂಡು ಆಧುನಿಕ ಸಾಹಿತ್ಯದವರೆಗೂ ಮಲ್ಲಿಗೆಯ ಕಂಪು ಇದ್ದೇ ಇದೆ. ಕೆಎಸ್ ನರಸಿಂಹಸ್ವಾಮಿಯವರು ತಮ್ಮ ಕವನ ಸಂಕಲನಕ್ಕೆ ಮೈಸೂರು ಮಲ್ಲಿಗೆ ಎಂದೇ ಹೆಸರಿಸಿದ್ದಾರೆ. ಅವರ ಮತ್ತೊಂದು ಕವನ ಸಂಕಲನಕ್ಕೆ ದುಂಡು ಮಲ್ಲಿಗೆ ಎಂಬ ಹೆಸರಿಟ್ಟಿದ್ದಾರೆ. ಅವರ ಸಮಗ್ರ ಕಾವ್ಯದ ಶೀರ್ಷಿಕೆ ಮಲ್ಲಿಗೆ ಹಾರ. ಅದಕ್ಕೆ ಅವರು ಮಲ್ಲಿಗೆ ಕವಿ ಎಂದು ಖ್ಯಾತರಾದರು ಎಂದು ಕವಿಯ ಹೃದಯದಲ್ಲಿ ಮಲ್ಲಿಗೆ ಎರಳಿದ ಪರಿಯನ್ನು ತಿಳಿಸುತ್ತಿದ್ದರು. ಮೈಸೂರೆನ್ನಿ ಕನ್ನಡವೆನ್ನಿ ಮಲ್ಲಿಗೆಯೆನ್ನಿ ಒಂದೇ ಎಂದು ಮೂರನ್ನೂ ಸಮೀಕರಿಸಿದ್ದಾರೆ ನರಸಿಂಹಸ್ವಾಮಿಯವರು. ಆದರೆ 1973 ತನಕವೂ ನಮ್ಮ ರಾಜ್ಯವನ್ನು ಮೈಸೂರು ರಾಜ್ಯ ಅಂತಲೇ ಕರೀತಿದ್ದರು. ಮೈಸೂರು ಮಲ್ಲಿಗೆಗೆ ಪ್ರಸಿದ್ಧಿಯಾಗಿದ್ದರು. ನಮ್ಮ ರಾಜ್ಯ ಪುಷ್ಪ ಮಲ್ಲಿಗೆ ಆಗಲೇ ಇಲ್ಲ. ನಮ್ಮ ರಾಜ್ಯ ಪುಷ್ಪ, ರಾಷ್ಟ್ರ ಪುಷ್ಪ ಎಲ್ಲ ತಾವರೆಯೇ ಆಯಿತು ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದುದಲ್ಲದೆ ಚಿಂತನೆಗೂ ಹಚ್ಚುತ್ತಿದ್ದರು. ನಮ್ಮ ರಾಜ್ಯ ಪುಷ್ಪ ಮಲ್ಲಿಗೆಯಾಗಿದ್ದರೆ ಎಷ್ಟು ಚೆನ್ನಾಗಿರೋದು ಎಂದು ಮಲ್ಲಿಗೆ ಮಾಲೆ ಕಟ್ಟುತ್ತಲೇ ನಾವು ಮಾತನಾಡಿಕೊಳ್ಳುತ್ತಿದ್ದೆವು. ಅದು ಸರಿ, ಆದರೆ 200 ಬಗೆಯ ಮಲ್ಲಿಗೆಗಳಲ್ಲಿ ಯಾವುದು ರಾಜ್ಯ ಪುಷ್ಪ ಆಗ್ತಿತ್ತು ಎನ್ನುವ ಸಮಸ್ಯೆ ತಲೆದೋರಿದಾಗ ನನಗಂತೂ ನನ್ನ ಮುದ್ದು ಮುದ್ದು ದುಂಡು ಮಲ್ಲಿಗೆಯೇ ಸರಿ ಎನಿಸುತ್ತಿತ್ತು. ಈಗ ಬೆಂಗಳೂರು ಮೈಸೂರು ಮಾರ್ಗದ ಬಸ್ಸುಗಳಿಗೆ ಮೈಸೂರು ಮಲ್ಲಿಗೆ ಅಂತ ಹೆಸರಿಸಿರೋದು ಮಲ್ಲಿಗೆಗೆ ಮತ್ತೊಂದು ಗರಿ ದಳ ಅಲ್ಲವೇ? ಒಂದರ ಹಿಂದೆ ಒಂದರಂತೆ ಕವಿಗಳ ಮನಗೆದ್ದ ಮಲ್ಲಿಗೆಯ ಮೆರವಣಿಗೆ. ವರಕವಿ ಬೇಂದ್ರೆಯವರು ಮಲ್ಲಿಗೆಯನ್ನು ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ ಎಂದು ಹಾಡಿನಲ್ಲೇ ಮಲ್ಲಿಗೆಯ ಪರಿಮಳವನ್ನು ಪಸರಿಸಿದ್ದಾರೆ. ಅಲ್ಲದೆ ಆಹಾ ಮಲ್ಲಿಗೆ ಬರುವೆ ನಾ ನಿನ್ನಲ್ಲಿಗೆ ಎಂದು ಗೀತರಚನೆ ಮಾಡಿದ್ದಾರೆ. ಇದಲ್ಲದೆ ಜನಪದವೂ ಕೂಡ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ ಎಂದು ಹಾಡಿ ಮಲ್ಲಿಗೆಯನ್ನು ಮಲೆ ಮಾದೇಶ್ವರನ ಮುಡಿಗೇರಿಸಿದ್ದಾರೆ. ಚೆಲ್ಲಿದರೂ ಮಲ್ಲಿಗೆಯ ಎನ್ನುವ ಹಾಡು ಕೂಡ ಮಾದೇವನನ್ನು ಕುರಿತಾಗಿರುವುದೇ ಆದ್ದರಿಂದ ಮಾದೇವನೂ ಮಲ್ಲಿಗೆ ಪ್ರಿಯನೇ ಎಂದುಕೊಳ್ಳುತ್ತಿದ್ದೆವು. ಅದಕ್ಕೆ ತಕ್ಕಂತೆ ಅಕ್ಕಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ, ಸಿದ್ದರಾಮನ ಅಂಕಿತ ಕಪಿಲ ಸಿದ್ಧ ಮಲ್ಲಿಕಾರ್ಜುನಗಳಲ್ಲಿ ಬರುವ ಮಲ್ಲಿಕಾ ಎಂದರೆ ಮಲ್ಲಿಗೆಯೇ ಎನ್ನುವುದು ಪುಷ್ಟಿಕೊಡುವಂತಿದೆ. ಜನಪದ ಗೀತೆಗಳಲ್ಲಿ ಒಂದಾದ ಕಲ್ಲು ಕೊಟ್ಟವಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಎನ್ನುವ ಸಾಲುಗಳಲ್ಲಿಯೂ ಮಲ್ಲಿಗೆ ವಿಜೃಂಭಿಸಿದೆ. ಈ ಎಲ್ಲ ಮಾತುಗಳ ನಡುವೆ ಸಾವಿರಾರು ಹಾಡುಗಳನ್ನು ಸುಶ್ರಾವ್ಯವಾಗಿ ಹಾಡುತ್ತಿದ್ದ ನಮ್ಮತ್ತೆ ಹೂಬೇಕ್ ಹೂವು ಪರಿಮಳದ ಹೂವು ಎಂದು ಹಾಡಲು ಪ್ರಾರಂಭಿಸಿ ಮಲ್ಲಿಗೆ ಸಂಪಿಗೆ ಜಾಜಿ ಸೇವಂತಿಗೆ ಎಂದು ಮುಂದುವರೆಸುತ್ತಿದ್ದರು. ಬೇಸಿಗೆ ರಜೆ ಕಳೆಯಲು ಕುಟುಂಬ ಸಮೇತರಾಗಿ ನಮ್ಮ ಮನೆಗೆ ಬರುತ್ತಿದ್ದ ಬಂಧುಗಳ ಮಹಿಳಾ ವೃಂದವು ನಮ್ಮೊಟ್ಟಿಗೆ ಕೈಜೋಡಿಸಿ ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನು ಮಲ್ಲಿಗೆ

ಇಂದ ಅಲಂಕರಿಸಿ ಮುದಗೊಳ್ಳುತ್ತಿದ್ದರು. ಈ ಹಾಳ್ ಕ್ರಾಫ್ಟ್ ಕಟ್ ಅನ್ನೋದು ಬರಕ್ ಮೊದಲು ನಮ್ಮಪ್ಪ ಚಿಕ್ಕಪ್ಪಂದಿರೆಲ್ಲ ಜುಟ್ಟನ್ನು ಗಂಟು ಕಟ್ಟಿಕೊಂಡು ಮಲ್ಲಿಗೆ ದಂಡೆ ಮುಡಿದುಕೊಳ್ತಿದ್ದರು. ನಮ್ಮ ಈ ಅಣ್ಣಂಗೂ ಮಲ್ಲಿಗೆ ಹೂವೆಂದರೆ ಪಂಚಪ್ರಾಣ. ಇವನು ಜುಟ್ಟು ತುಂಬಾ ಹೂ ಮುಡಿತಿದ್ದ ಎನ್ನುವುದನ್ನು ನಮ್ಮತ್ತೆ ತಪ್ಪದೇ ಹೇಳುವಾಗ ನಮಗಂತೂ ಆ ದೃಶ್ಯವನ್ನು ಕಲ್ಪಿಸಿಕೊಂಡು ನಕ್ಕು ನಕ್ಕು ಸಾಕಾಗುತ್ತಿತ್ತು. ಈಗಲೂ ನಮ್ಮ ತಂದೆ ಮಲ್ಲಿಗೆಯ ಕಾಲ ಬಂತೆಂದರೆ ತಮ್ಮ ಶಿಖೆಯ ಮೇಲೆ ತಪ್ಪದೇ ಒಂದು ಅರಳು ಮಲ್ಲಿಗೆಯನ್ನು ಇರಿಸಿಕೊಳ್ಳುತ್ತಿದ್ದರು. ಮನೆಯ ತುಂಬಾ ಮಲ್ಲಿಗೆಯದೇ ಪರಿಮಳ. ನಮಗಂತೂ ಮಲ್ಲಿಗೆಯ ಹೂಗಳನ್ನು ಬೊಗಸೆಯಲ್ಲಿ ತುಂಬಿಕೊಂಡು ಆಘ್ರಾಣಿಸುವುದೆಂದರೆ ಬಹಳ ಖುಷಿ. ಹೂಗಳನ್ನು ಮೂಸಬೇಡಿ ಮಕ್ಕಳೇ, ಪೀನಾಸಿ ರೋಗ ಬರುತ್ತೆ ಅಂತ ಅಮ್ಮ ಆಗಾಗ ಎಚ್ಚರಿಸುತ್ತಲೇ ಇರುತ್ತಿದ್ದರು. ಈ ಪೀನಾಸಿ ರೋಗ ಅಂದ್ರೇನು? ಬಹಳ ದಿನಗಳ ನಂತರ ಇತ್ತೀಚೆಗೆ ಚರ್ಚಿಸಿದಾಗ ಮೂಗಿಗೆ ವಾಸನೆ ತಿಳಿಯದಿರುವುದು ಅಂತ ತಿಳಿಯಿತು. ಇಷ್ಟೆಲ್ಲ ಆಗುವಾಗ ನಮ್ಮ ತಲೆಯೇರಿದ್ದ ಮಲ್ಲಿಗೆ ದಂಡೆ ನಮ್ಮಂತೆಯೇ ಸೊರಗಿ ಸೊಪ್ಪಲಾಗಿರುತ್ತಿತ್ತು. ನಮಗೆ ಮತ್ತೊಮ್ಮೆ ಹೂ ಮುಡಿಯುವ ಸಂಭ್ರಮ ಅಥವಾ ಧರ್ಮ ಸಂಕಟ. ಯಾವ ಹೂ ಮುಡಿಯುವುದು ಎನ್ನುವುದರಲ್ಲಿಯೂ ಹೂಗಳಲ್ಲಿಯ ಒಂದು ರೀತಿಯ ಹೈಯರಾರ್ಕಿ ಪರಿಗಣಿಸಲ್ಪಡುತ್ತಿತ್ತು. ಎಲ್ಲ ಹೂಗಳಲ್ಲಿಯೂ ಪ್ರಥಮ ಸ್ಥಾನ ಇರುವಂತಿಕೆಗೆ ಅತ್ಯಂತ ಮನೋಜ್ಞವಾದ ಸುವಾಸನೆಯನ್ನು ಹೊಂದಿದ್ದ ಸುತ್ತು ಸೂಜು ಮಲ್ಲಿಗೆಯಂತಿದ್ದ ಆ ಸುಮರಾಣಿ ರಾತ್ರಿಯೇ ಎಳೆಕಂದ ತನ್ನ ಪುಟ್ಟಬಾಯನ್ನು ಮುದ್ದಾಗಿ ತೆರೆಯುವಂತೆ ಬಿರಿಯುತ್ತಿದ್ದ ದುಂಡು ಮಲ್ಲಿಗೆ ಅಥವಾ ಸೂಜು ಮಲ್ಲಿಗೆಗಳಂತಲ್ಲದೆ ಅರಳುತ್ತಿದ್ದುದೇ ಸೂರ್ಯೋದಯದ ನಂತರ. ಆದ್ದರಿಂದಲೇ ಹಗಲಿನಲ್ಲಿ ನಮ್ಮ ಮುಡಿಗೇರುವ ಹೂವಿನ ಸರದಿ ಸರ್ವಶ್ರೇಷ್ಠ ಸುಮ ಸಾಮ್ರಾಜ್ಞಿ ಇರುವಂತಿಕೆಯದೇ ಆಗಿರುತ್ತಿತ್ತು. ಅದರ ಗೈರು ಹಾಜರಿಯಲ್ಲಿ ಎರಡನೇ ಸ್ಥಾನ ಸೂಜು ಮಲ್ಲಿಗೆಯದು. ನನಗೆ ಉದ್ದುದ್ದವಾಗಿ ಚೂಪುದಳಗಳನ್ನು ಚಾಚಿಕೊಂಡಂತಿರುತ್ತಿದ್ದ ಸೂಜು ಮಲ್ಲಿಗೆಯೆಂದರೆ ತಲೆಕೆದರಿ ತಿಪ್ಪಿಯಂತಿರುತ್ತಿತ್ತು. ಏನೆಂದರೂ ಪುಟ್ಟ ಬೆಳ್ಳಿಯ ಬಟ್ಟಲಿನಂತೆ ಮುದ್ದಾದ ದುಂಡು ಮಲ್ಲಿಗೆ ಎಂದರೆ ನನಗೆ ಪರಮಪ್ರಿಯ, ಅಥವಾ ಪಾರ್ಶಿಯಾಲಿಟಿಯೂ ಇರಬಹುದು. ಸಂಜೆಯಾಯಿತೆಂದರೆ ಮಲ್ಲಿಗೆ ಮುಗುಗಳನ್ನು ಬಿಡಿಸಿ ಪಾತ್ರೆಯೊಳಗಿನ ನೀರಿಗೆ ಹಾಕುವ ಸಂಭ್ರಮ. ಆಹಾ, ಅದೇ ತಾನೇ ಬಿರಿಯುತ್ತಿರುವ ತಾಜಾ ಮಲ್ಲಿಗೆಯ ಮುಗ್ಗುಗಳ ಸುವಾಸನೆಯನ್ನು ವರ್ಣಿಸಲು ಪದಗಳೇ ಸೋಲುತ್ತವೆ. ಆ ಸುಗಂಧ ಸಾಮ್ರಾಜ್ಯದಲ್ಲಿ ವಿಹರಿಸುತ್ತಾ ಮೊಗ್ಗಿನ ಜಡೆ ಹಾಕುವ ಕಾರ್ಯಕ್ರಮದಲ್ಲಿ ನನ್ನ ವಿರಳ ಕೇಶರಾಶಿಯ ಮೇಲೆ ತನ್ನ ಕೈ ಚಳಕದ ಪ್ರಯೋಗವನ್ನು ಪ್ರಾರಂಭಿಸುತ್ತಿದ್ದಳು ನಮ್ಮಕ್ಕ. ಕುಚ್ಚು ಹಾಕಿ ಚೌರಿ ಜಡೆ ಹೆಣೆದು ನೇರವಾಗಿ ಜಡೆಗೆ ಮೊಗ್ಗನ್ನು ಪೋಣಿಸಿ ಮೊಗ್ಗಿನ ಜಡೆ ಸಿದ್ಧವಾಗುವ ವೇಳೆಗೆ ನನ್ನ ಕತ್ತು ನೆಟ್ಟಗಾಗಿ ಸೆಟೆದು ಬೇಡ ಪಾಡು ನಂದು ಎನ್ನುವಂತಾಗುತ್ತಿತ್ತು. ಆದರೆ ಬಿರಿದ ಮೊಗ್ಗಿನ ಪರಿಮಳ ತುಂಬಿದ ಉದ್ದನೆಯ ಮೊಗ್ಗಿನ ಜಡೆಯ ಸಡಗರಕ್ಕೇನೂ ಕಮ್ಮಿ ಇರುತ್ತಿರಲಿಲ್ಲ. ಒಂದು ರೌಂಡ್ ಊರ್ ಸುತ್ತಲೂ ನಾವಿಬ್ಬರು ಹೊರಟರೆ ನಮ್ಮ ಹಿಂದೆ ಒಂದು ಮರಿ ಕಪಿ ಸೈನ್ಯವು ಸಜ್ಜಾಗಿ ವಿಶೇಷ ಕಳೆಯುಂಟಾಗುತ್ತಿತ್ತು. ಆಗಾಗ ಮಕ್ಕಳು ಆಸೆಯಿಂದ ನನ್ನ ಜಡೆ ಹಿಡಿದುಕೊಳ್ಳುವುದು, ಅಕ್ಕ ಮುಟ್ಟಬೇಡಿ ಮೊಗ್ಗು ಉದುರುತ್ತೆ ಎನ್ನುವುದು ನಡೆದೇ ಇರುತ್ತಿತ್ತು. ನನಗೆ ಜಡೆ ಹಾಕಿಸಿಕೊಂಡ ಖುಷಿಯಾದರೆ ಅಕ್ಕನಿಗೆ ಎಷ್ಟು ಚೆನ್ನಾಗಿ ಮೊಗ್ಗಿನ ಜಡೆ ಹೆಣೆದಿದೆಯಾ ಎಂದು ಹೆಂಗೆಳೆಯರಿಂದ ಹೊಗಳಿಸಿಕೊಳ್ಳುವ ಸಂಭ್ರಮ. ಮತ್ತೊಂದು ದಿನ ತುರುಬು ಕಟ್ಟಿ ನೇರ ಹೆರಳಿಗೆ ಮೊಗ್ಗು ಪೋಣಿಸುವ ಪ್ರೋಗ್ರಾಂ. ಮತ್ತೊಮ್ಮೆ ಮೆರವಣಿಗೆ ಹೊರಟು ಹೊಗಳಿಕೆಗಳ ಸುರಿಮಳೆ. ಫೋಟೋಗಳನ್ನೇ ತೆಗೆಯಲಾಗದಿದ್ದ ಅಂದಿನ ಡ್ರಾಬ್ಯಾಕ್ ಅನ್ನು ಮೀರಿ ವರ್ಷ ವರ್ಷವೂ ಪುನರಾವರ್ತನೆಗೊಳ್ಳುತ್ತಿದ್ದ ಆ ದೃಶ್ಯಗಳೆಲ್ಲ ಮನದ ಆಲ್ಬಂನಲ್ಲಿ ಚಿರಸ್ಥಾಯಿಯಾಗಿವೆ. ಇನ್ನು ಜಾಜಿಯೋ ಪರಮಸುಖಿ. ಸೊಡರ್ ಬೆಳಕಿನೋಳ್ ಸೊರಗುವ ಜಾಜಿಯನ್ನು ಕಂಡರೆ ಪಂಪನಿಗೆ ಅಷ್ಟಕ್ಕಷ್ಟೇ ಎಂದು ನಮ್ಮ ತಂದೆ ಹೇಳುತ್ತಿದ್ದರು. ಅರಳಿದ ಸ್ವಲ್ಪ ಸಮಯದಲ್ಲೇ ಜಾಜಿ ಹೂವೆಲ್ಲ ಗಿಡದಿಂದ ಉದುರಲಾರಂಭಿಸುತ್ತಿತ್ತು. ಮಲ್ಲಿಗೆಯ ಉತ್ತುಂಗ ಕಾಲದಲ್ಲಿ ಜಾಜಿಯ ಕಡೆಗೆ ಗಮನಹರಿಸಲು ಆಗುತ್ತಿರಲಿಲ್ಲ. ಮಲ್ಲಿಗೆಯ ಕಾಲ ಮುಗಿದ ನಂತರ ಉದುರಿದ ಜಾಜಿಗಳನ್ನೆಲ್ಲ ಆರಿಸಿ ತಂದು ಬಾಡಿ ಹೋಗುತ್ತೆ ಕಣಪ್ಪ ಎಂದರೂ ಕೇಳದೆ ಮಾಲೆ ಕಟ್ಟುತ್ತಿದ್ದೆ. ಒಮ್ಮೊಮ್ಮೆ ದಾರವನ್ನು ತೆಗೆದುಕೊಂಡು ಹೋಗಿ ಗಿಡದ ಕೆಳಗೆ ಬಿದ್ದ ಒಂದೊಂದೇ ಹೂವನ್ನು ಆರಿಸುತ್ತಲೇ ಅಲ್ಲೇ ಕಟ್ಟುತ್ತಿದ್ದೆ. ನಮ್ಮ ಹಿತ್ತಲಿನಲ್ಲಿದ್ದ ತಿಪ್ಪೆಯ ಬಳಿ ಬಹಳ ಸೊಂಪಾಗಿ ಬೆಳೆದಿದ್ದ ಈ ಜಾಜಿ ಬಳ್ಳಿ ತನ್ನ ಲತಾ ತೋಳುಗಳನ್ನು ಚಾಚಿಕೊಂಡು ಮೈತುಂಬಾ ನವಿರು ಹೂಗಳಿಂದ ಆವೃತವಾಗಿ ಸುಮನೋಹರವಾಗಿ ಕಾಣುತ್ತಿತ್ತು. ನಮ್ಮ ದನಗಳನ್ನು ಮೇಲು ಬಿಟ್ಟ ನಂತರ ಅವುಗಳಿಗೆ ಕಟ್ಟುವ ಹಗ್ಗವನ್ನೇ ಬಿಚ್ಚಿಕೊಂಡು ಜಾಜಿಯ ಕೆಳಗೆ ಹಗ್ಗದಾಟವಾಡುವುದೆಂದರೆ ನನಗೆ ಖುಷಿಯೋ ಖುಷಿ. ಒಮ್ಮೆ ಹೀಗೆ ಆಡುವಾಗ ಬಿಸಿದ ಹಗ್ಗ ಬಳ್ಳಿಗೆ ಸಿಕ್ಕಿಕೊಂಡು ಆ ರಭಸಕ್ಕೆ ಬಳ್ಳಿ ಕಿತ್ತೇ ಹೋಯಿತು. ಗಿಡದಿಂದ ಕಿತ್ತು ಬಂದ ಹೂಗಳೊಡಗೂಡಿದ ಬಳ್ಳಿಯನ್ನು ನೋಡಿ ನನಗೆ ವಿಪರೀತ ಸಂಕಟವಾಗಿ, ನನ್ನ ಸಂತಸದ ಸಂಭ್ರಮ ನಿನ್ನ ನೋವಿಗೆ ಕಾರಣವಾಯ್ತಲ್ಲ ಎಂಬ ಅರ್ಥದ ನನ್ನ ಮೊದಲ ಅಪ್ರಕಟಿತ ಕವನವನ್ನು ಬರೆದ ನೆನಪು. ಮತ್ತೆಂದೂ ಆ ಗಿಡದ ಕೆಳಗೆ ನಾನು ಹಗ್ಗದಾಟವಾಡಲಿಲ್ಲ. ಕಾಲ ಸರಿದು ಬದುಕು ಮುನ್ನಡೆದಂತೆ ನಮ್ಮ ಸ್ವಂತ ಮನೆಯಾದ ನಂತರ ಮುಂದಿದ್ದ ಜಾಗದಲ್ಲಿ ಊರಿನಿಂದ ಎಲ್ಲ ರೀತಿಯ ಮಲ್ಲಿಗೆಯ ಬಳ್ಳಿಗಳನ್ನು ತಂದು ಹಾಕಿಕೊಂಡೆವು. ಬೇರೆ ಊರುಗಳಿಂದ ತಂದ ಸುತ್ತು ಮಲ್ಲಿಗೆ, ಸುಗಂಧರಹಿತ ಮುತ್ತು ಮಲ್ಲಿಗೆಗಳು ಜೊತೆಯಾದವು. ಮೊಗ್ಗಾಗಿರುವಾಗ ಮುತ್ತಿನಂತೆ ಇರುವುದರಿಂದ ಅದನ್ನು ಮುತ್ತು ಮಲ್ಲಿಗೆ ಎನ್ನುತ್ತಿದ್ದರು. ಆದರೂ ಮಲ್ಲಿಗೆ ಎಂದರೆ ಸುವಾಸನೆ ಎಂದೇ

0: ಹಿಡಿದ ನನಗೆ ಸುಗಂಧವಿಲ್ಲದ ನಾಮಮಾತ್ರೇಣ ಮಲ್ಲಿಗೆಯಾಗಿರುವ ಅದನ್ನು ಮಲ್ಲಿಗೆ ಎಂದು ಕರೆಯಲು ಮನಸ್ಸೊಪ್ಪುತ್ತಿರಲಿಲ್ಲ. ಎಲ್ಲಾ ಪ್ರಕೃತಿಯ ಸೃಷ್ಟಿ ಹೆಸರಿಸುವವರು ನಾವೇ ತಾನೆ. ಬಯಲುಸೀಮೆಯಲ್ಲಿ ಬಿಡುಬೀಸಾಗಿದ್ದ ನಮ್ಮ ಮಲ್ಲಿಗೆ ಇಲ್ಲಿ ಕೊರಗಲಾರಂಭಿಸಿ ಹೂ ಬಿಟ್ಟರೆ ಸಾಕು ಎನ್ನುವಂತಾಯಿತು. ಕೊಂಡು ತಂದ ಮಲ್ಲಿಗೆಯ ಮೊಗ್ಗಿನಿಂದ ಮಕ್ಕಳಿಗೆ ಮೊಗ್ಗಿನ ಜಡೆ ಹಾಕಿ ಖುಷಿಪಟ್ಟು ಫೋಟೋ ತೆಗೆಸಿ ಆಲ್ಬಮ್ಗೆ ಸೇರಿಸಿದ್ದೂ ಆಯಿತು. ಏನೆಂದರೂ ಆಗಿನ ಸಡಗರ ಸಂಭ್ರಮಗಳು ಈಗ ಕಂಡುಬರುತ್ತಿಲ್ಲವಲ್ಲ. ಜೊತೆಗೆ ಹೂ ಗಿಡದಲ್ಲಿದ್ದರೆ ಸೊಗಸು ಎನ್ನುವ ಬದಲಾದ ಮನಸ್ಥಿತಿಯು ಇದಕ್ಕೆ ಕಾರಣವಿರಬಹುದು. ನನ್ನವರು ಗಿಡಗಳಿಂದ ಹೂ ಬಿಡಿಸಿ ತಂದುಕೊಟ್ಟು ಕಟ್ಟಿಕೊಂಡು ಮುಡಿದುಕೊಳ್ಳಲು ಹೇಳಿದರು. ಏನೋ ಸೋಂಬೇರಿತನ. ಆ ಹೂ ಗಿಡದಲ್ಲೇ ಇರಲಿ ಬಿಡುಗೆಳೆಯ, ದೇವರ ಅಡಿಯ, ಹೆಣ್ಣಿನ ಮುಡಿಯ, ಸೇರಲೇಬೇಕೆಂಬ ನಿಯಮವೇಕೆ? ಗಿಡದಲ್ಲೇ ಇದ್ದು ಬುಡ ಸೇರಿದರೂ ಸಾರ್ಥಕವಾಗದೇಕೆ ಎಂಬಂತ ಆಲೋಚನಾ ಸರಣಿ ಬೆಳೆದುದರ ಪರಿಣಾಮವಿದೇನೋ. ಈ ನಡುವೆ ಓದಿದ ಮುನಿಸೇತಕ್ಕೆ ಮುದದಿ ಮಲ್ಲಿಗೆ ಮುಡಿಸಿರಲು ಸಖಿ, ಬಿಡು ಸಿಡಿಮಿಡಿತನ ಅಘ್ರಾಣಿಸು ಪ್ರೀತಿಯ ಘಮಲು ಸಖಿ ಎಂಬ ಗಜಲ್ನಿಂದ ಪುನಃ ಮನವು ಮಲ್ಲಿಗೆಯತ್ತ ಸೆಳೆಯಲ್ಪಟ್ಟು ಜೀವವನ್ನು ಆರ್ದ್ರಗೊಳಿಸುತ್ತಿದೆ. ಈಗ ಮತ್ತೊಮ್ಮೆ ಯೂಟರ್ನೊಂದಿಗೆ ಬದುಕು ಮುನ್ನಡೆಯುತ್ತಿದೆ. ಪರಿಮಳ ಭರಿತ ಪುಷ್ಪಮಲೆಗಳು ಪರಮಾತ್ಮನ ಪಟಗಳ ಮೇಲೆ ರಾರಾಜಿಸುತ್ತಿವೆ.
1: ಇದುವರೆಗೆ ಹಾಸನದ ಪ್ರಭಾಮಣಿ ಹೆಚ್ಡಿ ಅವರು ಮಲ್ಲಿಗೆಯನ್ನು ಕುರಿತು ರಚಿಸಿರುವ ಪ್ರಬಂಧವನ್ನು ಕೇಳಿದಿರಿ. ಈಗ ಕೆಲವು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಶ್ರೀನಿವಾಸ್ ಉಡುಪ ಹಾಗೂ ಇಂದು ವಿಶ್ವನಾಥ್ ಇವರ ದನಿಯಲ್ಲಿರುವ ಹಾಗೂ ಚನ್ನವೀರ ಕಣವಿಯವರು ರಚಿಸಿರುವ ಭಾವಗೀತೆ.

ಕೇಳುಗರೆ, ಇದು ಇಂದಿನ ಸುರಗಿ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಕೆಲವು ಗಜಲ್ಗಳನ್ನು ಆಲಿಸೋಣ. ಆರಂಭದಲ್ಲಿ ಸುದರ್ಶನ್ ಫಕೀರ್ ಅವರ ರಚನೆ, ಹಾಡಿದ್ದಾರೆ ಜಸ್ವಂತ್ ಸಿಂಗ್.

ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ನಮಸ್ಕಾರಗಳು. ನನ್ನ ಹೆಸರು ಕೆಎಸ್ ಲತಾ ಕುಮಾರಿ, ಜಿಲ್ಲಾಧಿಕಾರಿಗಳು ಹಾಸನ. ನಿಮಗೆ ಒಂದು ಮುಖ್ಯವಾದ ವಿಷಯವನ್ನು ತಿಳಿಸಬೇಕಾಗಿದೆ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಮ್ಮ BLOs ಮತಗಟ್ಟ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್, ಮನೆ ಮನೆಗೆ ಭೇಟಿಯನ್ನು ನೀಡ್ತಾರೆ. ಮಾಹಿತಿಯನ್ನು ಕೋರಿ ತಮ್ಮ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ದಿನಾಂಕ 25 ಬೆಳಿಗ್ಗೆ 9 ಗಂಟೆಗೆ.
1: ಇದರೊಂದಿಗೆ ಜಿಲ್ಲೆಯ ವಿವಿಧ ನಾಗರಿಕ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಬಹುದು.
2: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ:
1: 245258,
2: ಮತ್ತೊಂದು ಸಂಖ್ಯೆ 246289.
1: STD ಕ್ರಮಾಂಕ 08172.
2: ಹಲೋ ಆಕಾಶವಾಣಿ, ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ
1: ಇದೇ June 25 ಗುರುವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
2: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.
3: GRP ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. GRP ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಗಜಲ್ಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕವಿತಾ ಪೌಡ್ವಾಲ್ ಅವರು ಹಾಡಿರುವ ಸೂರ್ಯ ಭಾನುಗುಪ್ತ ಅವರ ಕವಿತೆ.

ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ನಿಲಯದಿಂದ ಗಜಲ್ಗಳನ್ನ ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
1: ನಾವು ಪೋಡಿಯಂ ನಿಂತಿರುವಾಗ ಮೆಡಲ್ ಕೊಡುವಾಗ ಅವರು ನ್ಯಾಷನಲ್ ಆಂಥಮ್ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರು ಬರೋ ಥರ ಪ್ರೌಡ್ ಫೀಲಿಂಗ್. ಅವಾಗ
0: ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಅವರು. ಇವರು 2022 ಇಂಡಿಯನ್ ಹಾಕಿ ಟೀಮ್ನಲ್ಲಿದ್ದಾರೆ. ಅವರ ಯಶಸ್ವಿ ಕ್ರೀಡಾ ಬದುಕಿನ ಕುರಿತಾಗಿ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಮಾತನಾಡೋಣ. ರಾಹಿಲ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ತೆ ಮೇಡಮ್, ಥ್ಯಾಂಕ್ ಯು.
0: ರಾಹಿಲ್ ಅವರೇ, ನಿಮ್ಮ ಅಜ್ಜ ಅಮಿರುದ್ದೀನ್ ಅವರು ಹಾಕಿ ಆಟಗಾರರು, ಹಾಗೆ ನಿಮ್ಮ ತಂದೆ ಮೊಹಮ್ಮದ್ ನಾಸಿರುದ್ದೀನ್ ಅವರು ಕೂಡ ಹಾಕಿ ಆಟಗಾರರಾಗಿದ್ರು. ಸಹೋದರ ನಯಿಮುದ್ದೀನ್ ಕೂಡ ಹಾಕಿಯಲ್ಲಿ ಸಾಧನೆ ಮಾಡಿದ್ದಾರೆ. ಹಾಕಿ ಪರಂಪರೆ ನಿಮ್ಮ ಕುಟುಂಬದಲ್ಲಿ ಹೇಗೆ ಬೆಳೆದು ಬಂತು?
1: ಹೇಗೆ ಬಂತು ಅಂದ್ರೆ, ನಾನ್ ಚಿಕ್ಕವನಿಂದ ನೋಡುವಾಗ್ಲೇ ನಮ್ಮ ಮನೆಯಲ್ಲಿ ಹಾಕಿ ಸ್ಟಿಕ್ ಎಲ್ಲರೂ, ಡ್ಯಾಡಿ ಮತ್ತೆ ಅಣ್ಣ ಮತ್ತೆ ನಮ್ಮ ಅಂಕಲ್ ಎಲ್ಲರೂ ಆಡ್ತಿದ್ರು, ಹಾಕಿ ಆಡ್ತಿದ್ರು. ಅವ್ರನ್ನ ನೋಡೆ, ಅವರು ತುಂಬಾ ಟೂರ್ನಮೆಂಟ್ಸ್ ಆಡ್ತಿದ್ರು, ಅವ್ರು ಗೆಲ್ತಿದ್ರು ಟೂರ್ನಮೆಂಟ್. ಗೆಲ್ಲುವಾಗ ಅವರು ಒಂದ್ ಚಿಕ್ಕ ಚಿಕ್ಕ ಟ್ರೋಫಿ ತರ್ತಿದ್ರು ಮನೆಗೆ. ಆ ಟ್ರೋಫಿ ನೋಡಿ ನನಗೂ ಆ ತರ ಟ್ರೋಫಿ ಬೇಕು, ನಾನು ಈ ತರ ಆಡ್ಬೇಕಂತೇಳಿ ನಾನು ಹಾಕಿ ಸ್ಟಾರ್ಟ್.

0: ಮಾತಾಡಿದೆ.
1: ಈಗ ನಿಮ್ಮ ಅಜ್ಜ ಆಡ್ತಿದ್ರು ಅಂತ ಹೇಳಿದ್ರಲ್ಲ, ಅವರಿಗೆ ಹೇಗ್ ಬಂತದು ಹಾಕಿ ಆಡ್ಬೇಕು?
0: ಗೊತ್ತಿಲ್ಲ, ಅದ್ ನಮ್ಮ ಅಪ್ಪನಿಗೆ ಕೇಳ್ಬೇಕು. ಅವರು ಅವಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಆಡ್ತಿದ್ರು, ಅಷ್ಟೇ ಗೊತ್ತಿರೋದು ನನಗೆ.
1: ಹಾಕಿ ನಿಮ್ಮ ಕುಟುಂಬದ ಪರಂಪರೆ ಅಂತ ಹೇಳ್ಬೋದು. ನಿಮ್ಗೆ ಹಾಕಿ ಬಿಟ್ಟು ಬೇರೆ ಕ್ರೀಡೆಯಲ್ಲಿ ಆಸಕ್ತಿ ಬರಲೇ ಇಲ್ವಾ? ಹಾಕಿನ ಆಡ್ಬೇಕನ್ನಿಸ್ತಾ?
0: ಅಂದ್ರೆ ನನಗೆ, ನಾನು ಬೇರೆ ಸ್ಪೋರ್ಟ್ಸ್ ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ ಮುಂಚೆ, ಬೇರೆ ಸ್ಪೋರ್ಟ್ಸ್ ಆಡ್ತಿದ್ದೆ, ಬಟ್ ನನಗೆ ಏನಿದ್ರು ಹಾಕಿ ಆಡ್ಬೇಕು, ಇಂಡಿಯಾಗ ಆಡ್ಬೇಕು ಅಂತ ಅದೊಂದು ಆಸೆ ಇತ್ತು ತುಂಬಾ ಟೈಮಿಂದ.
1: ಯಾಕೆ ಕೇಳಿದೆ ಅಂದ್ರೆ ಇದು ಟೀಮ್ ಗೇಮ್, ಸೊ ಹಾಗಾಗಿ ಈ ಟೀಮ್ ಗೇಮ್ ಅಲ್ಲಿ ಸ್ವಲ್ಪ ನಮ್ಮ ವೈಯಕ್ತಿಕ ಸಾಧನೆ ಮಾಡ್ಕೊಳ್ಳೋದು ಬಹಳ ಪ್ರಯಾಸ ಪಡಬೇಕೇನೋ.
0: ಹೌದು, ಟೀಮ್ ಗೇಮ್ ಅಲ್ಲಿ ಹೌದು ಅದಿದೆ, ಯಾಕಂದ್ರೆ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಂದ್ರೆ ನಿಮ್ ಟ್ಯಾಲೆಂಟ್ ಮೇಲೆ ನೀವು ಹೋಗ್ಬೋದು, ಟೀಮ್ ಗೇಮ್ ಅಂದ್ರೆ ಸ್ವಲ್ಪ ನೀವು ಟೀಮ್ ನೋಡ್ಕೊಂಡು ಟೀಮ್ ಆಗಿ ಜೊತೆಯಾಗಿ ನೀವು ಆಡಿ ಗೆದ್ರೆ ಮಾತ್ರ ನಿಮಗೆ ಚಾನ್ಸ್ ಸಿಗೋದು.
1: ಹಾಕಿ ಒಂದ್ ನಾಲ್ಕೈದು ಜನ ನಿಮ್ ಮನೆಯಲ್ಲೇ ಆಟಗಾರರಿದ್ರು, ಸೊ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರಿ?
0: ಹಾಕಿ ಹೆಂಗಿದೆ ಅಂದ್ರೆ, ನಾನ್ ಚಿಕ್ಕೋನಿಂದ, ನಾನ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಣ್ಣ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು, ಜೊತೆಗೆ ಅಪ್ಪನು ಏನಾದ್ರು ಹೆಚ್ ಎಲ್ ಟೀಮ್ ಆಡ್ತಿದ್ರು, ಅವಾಗ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು ನನ್ನ ಆಡಕ್ಕೆ. ಮತ್ತೆ ಮೆಲ್ಲೆ ಮೆಲ್ಲೆ ಆಡ್ತಾ ಆಡ್ತಾ ನೋಡ್ತಾ ಇದ್ದೆ, ಅಪ್ಪ ಆಡ್ತಿದ್ರು, ಅಣ್ಣ ಆಡ್ತಿದ್ರು, ಮತ್ತೆ ಮನೆಯಲ್ಲೂ ಅಣ್ಣನ ಜೊತೆ ಸ್ವಲ್ಪ, ಅಣ್ಣ ನನ್ಗಿಂತ ಒಂದು 7 ವರ್ಷ ದೊಡ್ಡವರು, ಅದಕ್ಕೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅಣ್ಣನೊಂದು, ಅವ್ರನ್ನ ನೋಡಿ ನಾನು ತುಂಬಾ ಕಲ್ತ್ಕೊಂಡಿದ್ದೆ ಅವಾಗ.
1: ನೀವು ಬೇಸಿಕ್ ಬೆಂಗಳೂರೇನಾ ಅಥವಾ?
0: ಇಲ್ಲ, ಫುಲ್ ಬ್ಯಾಂಗ್ಳೂರೇನ, ಬೋರ್ನ್ ಅಂಡ್ ಬ್ರಾಟ್ ಅಪ್ ಫುಲ್ ನನ್ನ ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರ್. ತಂದೆ ಸ್ಟೇಟ್ ಆಡಿದ್ದಾರೆ, ಅಣ್ಣನು ಸ್ಟೇಟ್ ಆಡಿದ್ದಾನೆ. ನಮ್ಮ ಅಂಕಲ್ ಇದ್ರು ಜಾನಿ ಮೊಯ್ದೀನ್ ಅಂತ, ನಮ್ಮ ತಂದೆಯವ್ರದ್ದು ಅಣ್ಣ ನಮ್ಮ ದೊಡ್ಡಪ್ಪ, ಅವರು ಇಂಡಿಯಾಗ ಆಡಿದ್ರು ಅವಾಗ, ಅವರು ಜಾನಿ ಮೊಯ್ದೀನ್ ಅಂತ ಅವರು ಇಂಡಿಯಾಗ ಆಡಿದ್ರು. ನಮ್ಮ ತಂದೆ ಮತ್ತೆ ಅಣ್ಣ ಎಲ್ಲ ಸ್ಟೇಟ್ ಆಡಿದ್ದಾರೆ.
1: ಶಾಲಾ ಮಟ್ಟದಲ್ಲೇ ನಿಮ್ಗೆ ಈ ಹಾಕಿ ಕ್ರೀಡೆ ಅಂತ ಆಸಕ್ತಿ ಬಂತು 2012 ಅಂದ್ರೆ ನಿಮ್ಮ 15ನೇ ವಯಸ್ಸಿನಲ್ಲಿ ಸಾಯಿ ಸ್ಪೋರ್ಟ್ಸ್ ಹಾಸ್ಟೆಲ್ ಸೇರಿದ್ರಿ. ನಿಮ್ ಕೋಚ್ ಯಾರು, ಹಾಗೆ ನಿಮ್ಮ ಹಾಕಿ ಪಯಣ ಆರಂಭಿಕ ಹಂತದಲ್ಲಿ ಹೇಗಿತ್ತು?
0: ಫಸ್ಟ್ ನಾನು ಸ್ಕೂಲ್ ಅಲ್ಲಿ ಹಾಕಿ ಸ್ಟಾರ್ಟ್ ಮಾಡುವಾಗ ನಮ್ ಕೋಚ್ ಮನೋಹರ್ ಕಟ್ಕೆ ಸರ್ ಇದ್ರು, ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು, ತುಂಬಾ ಕಲ್ತ್ಕೊಂಡೆ ಅವ್ರ ಹತ್ರ ಬೇಸಿಕ್ಸ್ ಹೆಂಗೆ ಏನು ಅಂತ. ಅದಾದ್ಮೇಲೆ ಸ್ಲೋ ಆಗಿ ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸೆಲೆಕ್ಟ್ ಆಗಿದೆ, ಅದಕ್ಕೊಂದು ಹಾಸ್ಟೆಲ್ ಅಂದ್ರೆ ಸೆಲೆಕ್ಟ್ ಆಗ್ಬೇಕು ಅದಕ್ಕೆ.
1: ಹೌದಾ, ಅದಕ್ಕೇನಿದೆ ನೀತಿ?
0: ಅದು ಸ್ಕೂಲ್ ಅಲ್ಲಿ ನೀವು ಸ್ಕೂಲ್ ನ್ಯಾಷನಲ್ಸ್ ಆಡಿರ್ಬೇಕು, ಮತ್ತೆ ನೀವು ಅಚೀವ್ಮೆಂಟ್ ಒಳ್ಳೆ ಪ್ಲೇಯರ್ಸ್ ಇರ್ಬೇಕು, ಅವಾಗ ನೀವು ಅದಕ್ಕೆ ಜಾಯಿನ್ ಮಾಡ್ಬೋದು. ಆ ವರ್ಷಕ್ಕೊಂದು 20 ಪ್ಲೇಯರ್ ತಗೊಳ್ತಾರೆ ಅವ್ರು, ಆ ತರ ಸೆಲೆಕ್ಟ್ ಆಗಿ ಹಾಸ್ಟೆಲ್ ಸೇರಿದೆ. ಅದೇ ಎಲ್ಲ ಫ್ರೀ, ಗವರ್ಮೆಂಟ್ ಸಪೋರ್ಟ್ ಇಡೋದು, ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಇಡೋದು. ಅಲ್ಲಿ ಕೋಚ್ ನಮ್ದು ಅಶ್ವಥ್ ಸರ್ ಇದ್ರು, ಮತ್ತೆ ಪ್ರಭಾಕರ್ ಸರ್ ಇದ್ರು. ಅಲ್ಲಿಂದ ನಂದು ಪ್ರೊಫೆಷನಲ್ ನಾನು ಹೆಂಗ್ ಪುಷ್ ಮಾಡ್ಬೇಕು ಅಂತ ಹೇಳಿ ಅವ್ರು ಹೇಳ್ಕೊಟ್ರು ನನಗೆ ಅಲ್ಲಿಂದ ವಾಪಸ್. ಅಲ್ಲಿಂದ ನಾ ಬೇರೆ ಇದ್ ಮಾಡಿದೆ.
1: ಅದಕ್ಕಿಂತ ಪೂರ್ವದಲ್ಲಿ ಯಾರ ಹತ್ರ ಆದ್ರೂ ಕೋಚಿಂಗ್ ತಗೊಂಡಿದ್ರ?
0: ಸ್ಕೂಲ್ ಅಲ್ಲಿ ಮನೋಹರ್ ಕಟ್ಕೆ ಸರ್ ಇದ್ರು, ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಣ್ಣ ಅವರೇ ಕೋಚ್, ಅವ್ರ ಹತ್ರನೇ ಕಲ್ತಿದ್ದೆಲ್ಲ.
1: ಅವರು ಪ್ರಾಕ್ಟೀಸ್ ಮಾಡುವಾಗ ನೀವು ಅವ್ರ ಜೊತೆಗೆ ಹೋಗ್ತೀರಾ?
0: ಅವ್ರ ಜೊತೆಗೆ ಹೋಗ್ತಿ ಕಲ್ತ್ಕೊಂಡೆ.
1: 2013 ಕರ್ನಾಟಕ ಸಬ್ ಜೂನಿಯರ್ ನ್ಯಾಷನಲ್ ಟೀಮ್ ಕ್ಯಾಪ್ಟನ್ ಆಗಿದ್ರಿ ನೀವಲ್ವಾ? ಆ ವರ್ಷ ಯಾವ್ಯಾವ ಟೂರ್ನಮೆಂಟ್ ಆಡಿದ್ರಿ ನೀವು?
0: ಆ ವರ್ಷ ನಾನೊಂದು ಕರ್ನಾಟಕಗೆ ಫಸ್ಟ್ ನಾನು ಕಾಲೇಜ್ ನ್ಯಾಷನಲ್ಸ್ ಆಡಿದೆ, ಫಸ್ಟ್ ಪಿ ಯು ಸಿ ಇಂದ ಕಾಲೇಜ್ ನ್ಯಾಷನಲ್ ಅಲ್ಲೊಂದು ಜಲಂಧರ್ ಹೋಗಿದೆ. ಅದಾದ್ಮೇಲೆ ಅಲ್ಲಿಂದ ನಾವು ಸೆಲೆಕ್ಷನ್ ಆಗಿತ್ತು, ಹಾಕಿ ಕರ್ನಾಟಕಗೆ ಸೆಲೆಕ್ಷನ್ ಆಗಿ ಸಬ್ ಜೂನಿಯರ್ ಕ್ಯಾಪ್ಟನ್ ಆಗಿ ಹೋಗಿದ್ದೆ ಟೀಮ್ ಜೊತೆಗೆ. ಅಲ್ಲಿ ಸಬ್ ಜೂನಿಯರ್ ಅಲ್ಲಿ ಫಸ್ಟ್ ಸೌತ್ ಝೋನ್ ಅಂತ ಇರುತ್ತೆ, ಅಲ್ಲಿ ಫೈನಲ್ಸ್ ಅಲ್ಲಿ ನಾವು ಫೈನಲ್ಸ್ ಆಡಿದ್ರೆ ಮಾತ್ರ ನಾವು ಆಲ್ ಇಂಡಿಯಾ ಕ್ವಾಲಿಫೈ ಆಗೋದು. ಅವಾಗ ನಾನು ಚೆನ್ನೈ ಜೊತೆ ಆಡಿದೆ, ತಮಿಳ್ನಾಡು ಜೊತೆ, ತಮಿಳ್ನಾಡು ಜೊತೆ ಫೈನಲ್ಸ್ ಅಲ್ಲಿ 2 ಗೋಲ್ ಹೊಡೆದಿದೆ. ಆಗ 3-2 ಗೆದ್ದಿದ್ವಿ ನಾವು.
1: ಸಾಧಾರಣ 16-17 ವಯಸ್ಸು ನಿಮ್ದು?
0: 16 ಇತ್ತು. ನಾನು ಸ್ಲೋ ಆಗಿ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಆಲ್ ಇಂಡಿಯಾ ಆಡಿದೆ. ಅವಾಗ
1: 2019 ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ, ಹಾಗೆ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಪದಕವನ್ನ ಪಡೆದಿದ್ದೀರಿ. ಇದರ ಕುರಿತಾಗಿ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ.
0: ನಾವು ತುಂಬಾ ಪ್ಲೇಯರ್ಸ್ ನಾನು ನೋಡಿದ್ದೀನಿ, ಅವರು ಆಲ್ ಇಂಡಿಯಾ ಯೂನಿವರ್ಸಿಟಿ ಮೆಡಲಿಸ್ಟ್ ಅಂತ ನೋಡುವಾಗ, ಅವ್ರ ಹೇಳುವಾಗ ನನಗೂ ನಾನು ಮೆಡಲಿಸ್ಟ್ ಆಗ್ಬೇಕು ಅಂತ. ನಾನು ಆಲ್ ಇಂಡಿಯಾ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿಗೆ ಆಡಿದೆ ನಾನು.
1: ಅಲ್ಲಿ ಏನ್ ಕಲಿತಿದ್ರ ನೀವು?
0: ಅಲ್ಲಿ ನಾನು ಮಾಸ್ಟರ್ಸ್ ಮಾಡ್ತಿದ್ದೆ, ಅಲ್ಲಮಿನ್ ಕಾಲೇಜ್ ಅಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೆ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಸುರಾನ ಕಾಲೇಜ್ ಅಲ್ಲಿ, ಅದಾದ್ಮೇಲೆ ನಾನು ಮಾಸ್ಟರ್ಸ್ MBA ಮಾಡಕ್ಕೆ ಅಲ್ಲಮಿನ್ ಕಾಲೇಜ್ ಸೇರಿದೆ. ಅಲ್ಲಿ ಫಸ್ಟ್ ಇಯರ್ ಇರುವಾಗ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿ ಆಡಿದೆ, ಅದಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದೆ ಯೂನಿವರ್ಸಿಟಿಗೆ. ಅವಾಗ ನಾವು ಸೌತ್ ಝೋನ್ ಗೆದ್ವಿ, ಸೌತ್ ಝೋನ್ ಗೆದ್ಬಿಟ್ಟು ಆಲ್ ಇಂಡಿಯಾ ಹೋಗಿ ಸೆಕೆಂಡ್ ಪ್ಲೇಸ್ ಬಂದ್ವಿ, ಫೈನಲ್ಸ್ ಅಲ್ಲಿ ರನ್ನರ್ಸ್ ಅಪ್ ನಾವು. ತುಂಬಾ ಚೆನ್ನಾಗಿತ್ತು ಅದು ಆಡಕ್ಕೆ. ನಾವು ಯೂನಿವರ್ಸಿಟಿ ಫಸ್ಟ್ ಟೈಮ್ ಮೆಡಲ್ ಆಗಿದೆ, ಸುಮಾರು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಯೂನಿವರ್ಸಿಟಿ ಹಾಕಿಯಲ್ಲಿ ಮೆಡಲ್ ಆಗಿತ್ತು ಆ ವರ್ಷ.
1: ಅದೇ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲೂ ಕೂಡ ನೀವು ಭಾಗವಹಿಸಿದ್ರಿ.
0: ಖೇಲೋ ಇಂಡಿಯಾ ಒಂದು ಒಳ್ಳೆ ಟೈಮಿಗೆ ಬಂತದು, ಒಳ್ಳೆ ಟೈಮ್ ನಮಗೆ, ಒಳ್ಳೆ ಎಕ್ಸ್ಪೋಜರ್ ಸಿಕ್ತು ಆ ಟೈಮಿಗೆ, ನಮಗೆ ಒಳ್ಳೆ ಎಕ್ಸ್ಪೋಜರ್ ಆ ಫೆಸಿಲಿಟಿ ಭುವನೇಶ್ವರ್ ಅಲ್ಲಿ ನಡೆಸಿದ್ರು ಅವರು ಅವಾಗ. ಅವಾಗ ಹೆಂಗಂದ್ರೆ ಯೂನಿವರ್ಸಿಟಿಯಲ್ಲಿ ಟಾಪ್ 8 ಟೀಮ್ಸ್ ಅಲ್ಲಿ ಖೇಲೋ ಇಂಡಿಯಾ ಆಡಬೇಕು, ಅದ್ರಲ್ಲಿ ಟಾಪ್ 8 ಟೀಮ್ಸ್ ಅವ್ರ ಕಾಂಪಿಟೇಷನ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಬೇರೆ ಟೀಮ್ಸ್ ಗಳಿಂದ ನೋಡಕ್ ಬಂದ್ರು, ನಾವು ಪ್ಲೇಯರ್ಸ್ ಹೆಂಗಿದ್ದಾರೆ, ಹೆಂಗ್ ಆಡ್ತಾರೆ, ಸೆಲೆಕ್ಷನ್ ಬರ್ತರು. ಅಲ್ಲಿ ನೋಡಿ ಅಲ್ಲಿ ಗೆದ್ವಿ, ಅದು ತುಂಬಾ ಖುಷಿ ಆಯ್ತು.
1: ಅಂದ್ರೆ ಅಲ್ಲಿ ನ್ಯಾಷನಲ್ ಟೀಮಿಗೆ ಸೆಲೆಕ್ಷನ್ ನಡೀತಿತ್ತು
0: ಅಲ್ವಾ? ಅಲ್ಲಿ ತುಂಬಾ ಚೆನ್ನಾಗಿ ಆಡಿವಿ ನಾವು, ಫೈನಲ್ಸ್ ಗೆದ್ವಿ.
1: ಓ ಹೌದಾ, ನೀವೇ ಚಾಂಪಿಯನ್ ಆಗಿ ಹಾಕಿ ಇದ್ರಲ್ಲಿ?
0: ಖೇಲೋ ಇಂಡಿಯಾ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ನಮ್ಮ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಮೆಡಲಿಸ್ಟ್.

0: ಆ ಟೀಮ್ಗೆ ನಾನು ಈ ಟೂರ್ನಮೆಂಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೆ. ರೆಪ್ರೆಸೆಂಟ್ ಮಾಡಿಬಿಟ್ಟು ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದೆ ಅವಾಗ. ಹೈಯೆಸ್ಟ್ ಗೋಲ್ ಸ್ಕೋರರ್ಗೆ ಅದೊಂದು ಖುಷಿ ಏನಂದ್ರೆ, ನನಗೆ ಆ ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸಿಕ್ತ ಅವಾಗ.
1: ಫಸ್ಟ್
0: ಅದು ಗಿಫ್ಟ್. ಇನ್ನು ಮನೇಲಿ ಇದೆ ಅದು, ಹಂಗೆ
1: ಇಟ್ಟಿದ್ದೀನಿ,
0: ಹಂಗೆ ಇದೆ ಮನೇಲಿ. ಮತ್ತೆ ಅದಾದ್ಮೇಲೆ ಕೆಡಿಸಿ ಅದೇ ಏರ್ ಇಂಡಿಯಾ ಟೀಮಿಗೆ ಆಡ್ಕೊಂಡು ಆ ಎಕ್ಸ್ಪೋಜರ್ ಕೊಡ್ತು. ಏರ್ ಇಂಡಿಯಾ ಟೀಮಿಂದ ನೆಕ್ಸ್ಟ್ ನಾನು ಇಂಡಿಯಾ ಟೀಮಿಗೆ ಕ್ಲಿಕ್ ಆದೆ ಅಲ್ಲಿ ವಾಪಸ್.
1: ಹೇಗಿತ್ತು ಟೂರ್ನಮೆಂಟ್ ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್?
0: ಅದು ಒಂದು ಆಲ್ ಇಂಡಿಯಾ ಟೂರ್ನಮೆಂಟ್.
1: ಬೆಸ್ಟ್ ಫಾರ್ವರ್ಡರ್ ಅಂತಂದ್ರೆ ಹೇಗೆ ಅದು?
0: ಈಗ ಕ್ರಿಕೆಟ್ ಅಲ್ಲಿ ಹಿಂಗೆ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಬೇರೆ ಬೇರೆ ಪೊಸಿಷನ್ ಇರ್ತಾರೆ. ಆತರ ಹಾಕಿಯಲ್ಲಿ ಬೆಸ್ಟ್ ಫಾರ್ಡ್, ಫಾರ್ಡ್ ಅಂದ್ರೆ ಗೋಲ್ ಹೊಡೆಯೋನು, ಮುಂದೆ ಡಿಫೆಂಡರ್ ಟ್ಯಾಕಲ್ ಮಾಡೋನು, ಆತರ ಬೇರೆ ಬೇರೆ ಪೊಸಿಷನ್ ಗೆ ಬೆಸ್ಟ್ ಆ ಟೂರ್ನಮೆಂಟ್ ಅಲ್ಲಿ ಯಾರು ಬೆಸ್ಟ್ ಇದ್ರು ಅಂತ ಹಂಗೆ.
1: ಸೊ ಈಗ ನೀವು ಹೇಳ್ದಂಗೆ ಗ್ರೂಪ್ ಗೇಮು, ಸೊ ನಿಮ್ಮನ್ ನೀವು ಹೇಗೆ ಗುರುತಿಸ್ಕೊಂಡ್ರಿ ಇದ್ರಲ್ಲಿ?
0: ನಂದು ಸ್ಟಾರ್ಟಿಂಗ್ ಇಂದ ಒಂದಿತ್ತು ಏನಂದ್ರೆ, ನಾನು ಏನ್ ಮಾಡಿದ್ರು ನನಗ್ ಫ್ಯೂಚರ್ ಅಲ್ಲಿ ನನಗ್ ರಿಗ್ರೆಟ್ ಇರಬಾರ್ದು, ನಾನು ಇದ್ ಮಾಡಕ್ಕಾಗಿಲ್ಲ ಆ ಟೈಮಲ್ಲಿ ಅಂತ. ಅದಕ್ಕೆ ನಾ ಆ ಟೈಮಲ್ಲಿ 100% ಕೊಡ್ತೀನಿ, 100% ಕೊಟ್ಬಿಟ್ಟು ಏನಾದ್ರು ಒಂದ್ ಒಳ್ಳೇದ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ.
1: ಆ ರೀತಿ ಹಾಕಿಯಲ್ಲಿ ಈ ಕ್ರೀಡೆಯ ಕುರಿತಾಗಿ ಸ್ವಲ್ಪ ಮಾತಾಡಿ ಹಾಕಿ ಬಗ್ಗೆ. ಈಗ ಎಲ್ರಿಗೂ ಗೊತ್ತು 11 ಮೆಂಬರ್ಸ್ ಇರ್ತಾರೆ, ಹಾಕಿ ಫೀಲ್ಡ್ ಗೇಮ್ ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಅದು 5-7 ಅದು ಬರ್ತಾ ಇದೆ ಅಲ್ಲ, ಏನು
0: ಅದು? ಫಸ್ಟ್ ಹಾಕಿ ಬಂದ್ಬಿಟ್ಟು ಒಲಿಂಪಿಕ್ಸ್ ಅಲ್ಲಿ ಇರೋದು 11-a-side, ಎಲ್ಲ 11-a-side 11 ಮೆಂಬರ್ಸ್. ಟೀಮ್ ಅಲ್ಲಿ 18 ಮೆಂಬರ್ಸ್ ಇರ್ತಾರೆ, ಸಬ್ಸ್ಟಿಟ್ಯೂಷನ್ ಇರ್ತದೆ, 11 ಮೆಂಬರ್ಸ್ ಒಳಗಾಡ್ತಾರೆ 11 against 11. ಮತ್ತೆ ಡಿ ಇರುತ್ತೆ ಫುಟ್ಬಾಲ್ ಅಲ್ಲಿ, ಹೆಂಗಂದ್ರೆ ಎಲ್ಲಿಂದಾನು ಗೋಲ್ ಹೊಡಿಬಹುದು. ಆದ್ರೆ ಹಾಕಿಯಲ್ಲಿ ಹಂಗಿಲ್ಲ, ಹಾಕಿಯಲ್ಲಿ ಒಂದು ಡಿ ಅಂತ ಒಂದು ಡಿ ಶೇಪ್ ಅಲ್ಲಿ ಇರುತ್ತೆ, ಅದ್ರ ಒಳಗಡೆಯಿಂದಾನೆ ನೀವು ಹೊಡೆದ್ರೆ ಗೋಲು, ಆ ರೀತಿಯಲ್ಲಿ ಇರುತ್ತೆ. ಇದೇ ರೀತಿಯಲ್ಲಿ ಇವಾಗ IPL ಅಲ್ಲಿ ಕ್ರಿಕೆಟ್ ಅಲ್ಲಿ ಹಿಂಗೆ T20 ಫಾರ್ಮ್ಯಾಟ್ ಬಂತು, ಆತರ 5-a-side ಅಂತ ಬಂದ್ರು, 5 vs 5, 5 ಜನ 5 ಜನ. ಟೈಮ್ ಸ್ವಲ್ಪ ಶಾರ್ಟ್ ಇತ್ತು,
1: ಆ ರೀತಿ ಲೀಗ್ ಹಂತದ ಪಂದ್ಯಾವಳಿಗಳನ್ನು ಮಾಡ್ಲಿಕ್ಕಾಗಿ
0: ಶಾರ್ಟ್ ಆಗಿ ಮಾಡಿದ್ರು. ಅದರಲ್ಲಿ ತುಂಬಾ ಆಡದೆ, ನಾನು ತುಂಬಾ ಕರ್ನಾಟಕಗೆ ಆಡದೆ, ಕರ್ನಾಟಕಕ್ಕೆ 3 ಸತಿ ಆಡದೆ, ನ್ಯಾಷನಲ್ ಚಾಂಪಿಯನ್ ಆಗಿದೆ 3 ಸತಿನು, ಕಂಟಿನ್ಯೂಸ್ 3 ಸತಿ ನ್ಯಾಷನಲ್ ಚಾಂಪಿಯನ್. ಅದಾದ್ಮೇಲೆ ಇಂಡಿಯಾ ಸೆಲೆಕ್ಟ್ ಆದೆ, ಇಂಡಿಯಾದಲ್ಲಿ ಏಷ್ಯಾ ಕಪ್ ಆಡದೆ 5-a-side, ಅದು ಗೋಲ್ಡ್ ಮೆಡಲ್ ಆಯ್ತು. ಮತ್ತೆ ವರ್ಲ್ಡ್ ಕಪ್ ಆಡದೆ 5-a-side ಅಲ್ಲಿ, ಅದರಲ್ಲೂ 5th place ಬಂದ್ವಿ ನಾವು.
1: ಹಾಕಿ ಈಗ 11 ಮೆಂಬರ್ಸ್ ಆಡ್ತಾರಲ್ಲ, ಅದಕ್ಕೆ ಟೈಮಿಂಗ್ ಅನ್ನೋದು ಸೆಟ್ ಇರುತ್ತೆ. ಸೊ ಈಗ 5 ಜನ ಸೇರಿ ಆಡುವಾಗ ಶಾರ್ಟ್ ಅಂದ್ರೆ ಒಂದ್ ಅರ್ಧ ಗಂಟೆ ಹೀಗೇನಾದ್ರೂ ಮಾಡ್ತಾರೆ.
0: ಇದು 11-a-side ಹೆಂಗಂದ್ರೆ 15 ನಿಮಿಷದ 4 ಕೊಟ್ರು. ಇದು ಹಾಕಿ ಮಿನಿ 5-a-side ಏನಂದ್ರೆ ಜನ ಕಡಿಮೆ, ಟೈಮು ಕಡಿಮೆ, 15 ನಿಮಿಷದ 2 ಸತಿ,
1: 1 ಗಂಟೆ ಅಂದ್ರೆ
0: ಅರ್ಧ ಗಂಟೆ.
1: ಸೊ ಈಗ ಹಾಕಿ ನಮ್ದು ನ್ಯಾಷನಲ್ ಗೇಮ್ ಅಂತ ಅಧಿಕೃತವಾಗಿ ಹೇಳಲಿಲ್ಲ ಅಂದ್ರೂ ಎಲ್ಲರೂ ಹಾಕಿನ ಬಹಳ ಚೆನ್ನಾಗಿ ನ್ಯಾಷನಲ್ ಗೇಮ್ ಅಪ್ಪ ಅಂತ ಹೇಳ್ತಾರೆ. ಹೇಗಿರುತ್ತೆ ಪ್ರೋತ್ಸಾಹ ನಮ್ಮ ನೆರೆದ ಪ್ರೇಕ್ಷಕರದ್ದು ಹಾಕಿ ಟೀಮ್ ಆಡುವಾಗ?
0: ಹೇಳುದು ನಮ್ ಇಂಡಿಯಾದಲ್ಲಿ ಇವಾಗ ಸದ್ಯಕ್ಕೆ ಹಾಕಿ ತುಂಬಾ ಮೇಲೆ ಬರ್ತಿದೆ ಈಗ, ಯಾಕಂದ್ರೆ ಒಲಿಂಪಿಕ್ ಅಲ್ಲಿ ಮೆಡಲ್ ಆಯ್ತು, ಪುನಃ ಸೆಕೆಂಡ್ ಟೈಮ್ ಬ್ರಾನ್ಸ್ ಆಯ್ತು ಮೆಡಲ್, ಮತ್ತೆ ಹಾಕಿ ಇಂಡಿಯಾ ಲೀಗ್ ನಡೀತಿದೆ. ಅದಕ್ಕೆ ಮೆಲ್ಲೆ ಮೆಲ್ಲೆ ಚಿಕ್ಕ ಮಕ್ಕಳು ನೋಡಿ ಜಾಸ್ತಿ ಜನ ಬರ್ತವ್ರೆ ಈಗ ಗ್ರೌಂಡ್ ಅಲ್ಲಿ, ಜಾಸ್ತಿ ಜನ ಬಂದು ಸ್ಯಾಟರ್ಡೆ ಸಂಡೇಸ್ ಬಂದ್ಬಿಟ್ಟು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತೆ ಫ್ಯಾನ್ಸ್ ಹೆಂಗಂದ್ರೆ ನಾವು ಚೆನ್ನಾಗ್ ಆಡಿದ್ರೆ ಮತ್ತೆ ನಾವು ಸಪೋರ್ಟ್ ಇರೋ ನಾವು ಇನ್ನೂ ಚೆನ್ನಾಗ್ ಆಡ್ತೀವಿ.
1: ಬೇಕು ಪ್ರೇಕ್ಷಕರ ಚಪ್ಪಾಳೆ ಸಿಳ್ಳೆ ಎಲ್ಲ ಬೇಕಾಗುತ್ತೆ, ನಿಮ್ಗೆ ಒಂಥರ ಪ್ರೋತ್ಸಾಹ.
0: ಚೆನ್ನಾಗ್ ಆಡ್ತೀವಿ.
1: 2018 ಮತ್ತು 2019 ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದ ಹಾಕಿ ಪಂದ್ಯಾವಳಿಯಲ್ಲಿ ನೀವೇ ಹೈಯೆಸ್ಟ್ ಗೋಲ್ ಸ್ಕೋರರ್ ಇದ್ರಿ. ಅಲ್ಲಿ ಹೇಗಿರುತ್ತೆ ನಿಮ್ಮ ಪ್ರಾಕ್ಟೀಸ್ ಅಂದ್ರೆ, ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ತೀರಲ್ಲ, ಅದಕ್ಕಾಗಿ ವಿಶೇಷವಾದ ಏನಾದ್ರೂ ಪ್ರಾಕ್ಟೀಸ್ ಇರುತ್ತಾ? ಹೇಗೆ
0: ನಾ ಹೇಳೋದು, ಟ್ಯಾಲೆಂಟ್ ಇರುತ್ತೆ ಸ್ವಲ್ಪ, ಒಂದು 20% ಟ್ಯಾಲೆಂಟ್ ಇರುತ್ತೆ. ಆದ್ರೂ ಆ ಟ್ಯಾಲೆಂಟ್ ಇಟ್ಕೊಂಡು ಎಲ್ಲ ಮಾಡಕ್ ಆಗಲ್ಲ. ಆ ಟ್ಯಾಲೆಂಟ್ ಗೆ ನಾವ್ ಎಷ್ಟು ಶಾರ್ಪ್ ಮಾಡ್ತೀವಿ, ಏನ್ ಮಾಡ್ತೀವಿ ಅದನ್ನ, ಅದಕ್ಕೆ ನಾವು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡ್ತೀವಿ. ನಮ್ಮಅಪ್ಪ ಹೇಳ್ತಿದ್ರು ಯಾವಾಗ್ಲೂ, ಒಂದ್ 50 ಜನ ಇರ್ತಿದ್ರೆ ನಿನ್ನ 50 ಜನ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಮಾಡ್ಬೇಡ, 50 ಜನಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡು, ಅವಾಗ್ಲೇ ನೀ ಇನ್ನೂ ಚೆನ್ನಾಗ್ ಆಡೋದು, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಅಂತ. ಯಾಕಂದ್ರೆ ಸೆಲೆಕ್ಟರ್ಸ್ ಬಂದ್ರೆ ನೀ 50 ಜನ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ನೀ ಅಷ್ಟೇ ಲೆವೆಲ್ ಅಲ್ಲಿ ಇರ್ತೀಯ. ನೀ 50 ಜನಕ್ಕಿಂತ ಅವ್ರು 1 ರೌಂಡ್ ಜಾಸ್ತಿ ಓಡಿದ್ರೆ ನೀ 2 ರೌಂಡ್ ಜಾಸ್ತಿ ಓಡು ಅಂತ, ಆತರ ನನ್ ಪ್ರಾಕ್ಟೀಸ್ ಇರ್ತೈತಿ ಯಾವತ್ತು.
1: ಅಂದ್ರೆ ಸ್ವಲ್ಪ ಹೆಚ್ಚು ಶ್ರಮ ಪಡು ಅಂತ ನಿಮ್ ತಂದೆಯ ಕಿವಿ ಮಾತು ಅದು, ಅದೇ ನಿಮ್ಗೆ ಯಶಸ್ಸಿನ ಹಾದಿ ಅಂತ ಹೇಳ್ಬೋದು, ದಾರಿ ದೀಪ ಆಗಿದ್ದ ಅದೇ ಮಾತು ಅಂತ ಹೇಳ್ಬೋದು. ಈಗ ನೀವ್ ಹೇಳಿದ್ರಿ ಪ್ರಾಕ್ಟೀಸ್ ನಾ ಮಾಡ್ತಿದ್ದೆ ಎಲ್ಲ ಅಂತ, ಹೇಗಿರುತ್ತೆ ಒಂದು ದಿನಚರಿ, ಒಂದ್ ಇಡೀ ದಿನದಲ್ಲಿ ಹಾಕಿಗೆ ಎಷ್ಟು ಟೈಮ್ ಕೊಡ್ತೀರಾ?
0: ಇವಾಗ ನಾನು ಕೆಲ್ಸಕ್ ಸೇರಿದೀನಿ, ಈಗ ಕಂಪ್ಯೂಟರ್ ಆಡಿಟರ್ ಜನರಲ್ ಕೆಲಸ ಮಾಡ್ತೀನಿ ನಾನು.
1: ನಿಮ್ಮ ವಿದ್ಯಾಭ್ಯಾಸ ಏನು?
0: ನಾನು ಗ್ರಾಜುಯೇಟ್ ಬಿಕಾಂ ಮಾಡಿ ನಾನು ಸ್ಪೋರ್ಟ್ಸ್ ಕೋಟಲ್ಲಿ ಜಾಯಿನ್ ಮಾಡಿರೋದು. ನನ್ ಡೇ ಹೆಂಗಿರುತ್ತೆ ಅಂದ್ರೆ, ನನ್ ಮನೆ ಆಲ್ಮೋಸ್ಟ್ ಗ್ರೌಂಡ್ ಇಂದ ಒಂದು 18 kilometers ಇದೆ ಮನೆ. ಸೊ ಅರೌಂಡ್ 6 a.m. ಬಿಡ್ತೀನಿ ನನ್ ಮನೆ, ಬೆಳಿಗ್ಗೆ ಟ್ರಾಫಿಕ್ ಇರಲ್ಲ, ಸೊ 6:30 ಬಂದ್ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡ್ಬಿಟ್ಟು 2 hours ಪ್ರಾಕ್ಟೀಸ್ ಮಾಡ್ತೀನಿ. 6:30 to 8:30 ತನಕ ಒಂದ್ 15 minutes ರೆಡಿ ಆಗಕ್ಕೆ, ಪುನಃ ಅಲ್ಲೇ ರೆಡಿ ಆಗಿ ಆಫೀಸ್. 9 to 2 o'clock ಆಫೀಸ್. ನಾರ್ಮಲ್ ಜನಗೆ 9 to 5 ಇರುತ್ತೆ. ನಮಗೆ ಸ್ಪೋರ್ಟ್ಸ್ ಇಂದ ನಾವು ಜಾಯಿನ್ ಆಗಿರೋದ್ರಿಂದ ನಮಗೆ ಪುನಃ

0: ಇವ್ನಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ನಮಗೆ ಟೈಮ್ ಆಫ್ ಕೊಟ್ಟಿದ್ದಾರೆ. ಪುನಃ ನಾನು 2:00 ಲಂಚ್ ಎಲ್ಲ ಮಾಡಿಬಿಟ್ಟು 3:00 ಬರ್ತೀನಿ ಗ್ರೌಂಡ್ಗೆ. 3:00 ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಆ ಹಾಸ್ಟೆಲ್ ಹುಡುಗರು ಇರ್ತಾರೆ, ಡಿವೈಎಸ್ ಹುಡುಗರು, ಸಾಯಿ ಹುಡುಗರು ಅವರೆಲ್ಲ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿ ಒಂದು 6:00 ಆ ತರ ಮನೆ ವಾಪಸ್. ಡೈಲಿ ನಂದು ಹಂಗಿರುತ್ತೆ ಸ್ಕೆಡ್ಯೂಲ್. ಅದ್ರ ಬೇಗ ಮಲಗಿಬಿಡ್ತೀನಿ, 10:30 ಬೇಗ ಎದ್ದೇಳ್ಬೇಕಲ್ಲ.
1: ಈಗ ವಿಶೇಷವಾಗಿ ಹಾಕಿಯಲ್ಲಿ ಹೆಚ್ಚು ಶ್ರಮ ಇರುತ್ತೆ ನಿಮ್ಗೆ, ಸೊ ನಿಮ್ಮ ಡಯಟ್ ಹೇಗಿರುತ್ತೆ? ಕ್ರೀಡಾಪಟುಗಳಿಗೆ ವಿಶೇಷವಾದ ಒಂದು ಡಯಟ್ ಇರಲೇಬೇಕು, ಫಿಸಿಯೋ ಇರಬೇಕಾಗುತ್ತೆ,
0: ಫಿಸಿಯೋ ಇರಬೇಕು, ಅದಕ್ಕೆ ಇಂಜುರಿ ಏನಾದ್ರೂ ಆದ್ರೆ ಡಾಕ್ಟರ್ ಬೇಕು. ಊಟ ಮೇನ್ ಅಂತ ಹೇಳ್ತೀನಿ ನಾನು ಡಯಟ್ ಅಲ್ಲಿ ಏನಿದ್ರೇನು. ನಮ್ಮಅಮ್ಮ ಏನ್ ಬೇಕು ಮಾಡ್ಕೊಡ್ತಾರೆ ನನಗೆ. ಯಾವಾಗ್ಲೂ ನಾನು ನಾನ್ ವೆಜ್ ತಿನ್ನೋದು ಮನೆಯಲ್ಲಿ. ನಮ್ ಸ್ಪೋರ್ಟ್ಸ್ ಮ್ಯಾನಿಗೆ ಅಂದ್ರೆ ನಾನ್ ವೆಜ್ ತಿನ್ಲೇಬೇಕು, ಯಾಕಂದ್ರೆ ಪ್ರೋಟೀನ್ ಎಲ್ಲ. ಸೊ ನಾನ್ ವೆಜ್ ಮಾಡ್ಕೊಡ್ತಾರೆ ಮನೆಯಲ್ಲಿ. ಡೇಗೆ ಒಂದ್ಸತಿ ನಾನ್ ವೆಜ್ ತಿಂದೇ ತಿಂತೀನಿ. ಬಾಕಿ ಡಯಟ್ ಮತ್ತೆ ಮನೆಯಲ್ಲಿ ಇದ್ರೆ ಮಮ್ಮಿ ಜಾಸ್ತಿ ಊಟ ಸ್ನಾಕ್ಸ್ ಅದೆಲ್ಲ ಮಾಡಿ ತಿನ್ಸ್ತಾರೆ. ಅಪ್ಪ ಹೇಳ್ತಾರೆ, ಮಮ್ಮಿನೂ ಹೇಳ್ತಾರೆ, ನೀನ್ ಎಷ್ಟು ಬೇಕಾದ್ರೂ ತಿನ್ನು, ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಚೆನ್ನಾಗಿ ಮಾಡು, ಸರಿಯಾಗಿ ಬಿಡ್ತೀನಿ, ಎಲ್ಲ ಸರಿಯಾಗಿ ಬಿಡ್ತೀನಿ.
1: ಅಂದ್ರೆ ನಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು, ಆದ್ರೆ ಜಾಸ್ತಿನೇ ಕಸರತ್ ಮಾಡಬೇಕು ಅಂತ.
0: ಹೌದು, ನಾನ್ ಸ್ವೀಟ್ ತುಂಬಾ ಇಷ್ಟ. ಒಂದೊಂದ್ಸತಿ ಬ್ರೇಕ್ ಇರುತ್ತಲ್ಲ, ಒಂದ್ ವಾರ ಬ್ರೇಕ್ ಇರುತ್ತೆ, ಅವಾಗ ತುಂಬಾ ತಿನ್ಬಿಡ್ತೀನಿ, ಅವಾಗ ಸ್ವೀಟ್ ತುಂಬಾ ತಿನ್ಬಿಡ್ತೀನಿ. ಅದಕ್ಕೆ ಆ ಸ್ವೀಟ್ ಕಂಟ್ರೋಲ್ ಮಾಡ್ತೀನಿ ತುಂಬಾ. ಈಗ ಟೂರ್ನಮೆಂಟ್ ಬಂದ್ರೆ ಇಲ್ಲ ಏನಾದ್ರು ಕಾಂಪಿಟೇಷನ್ ಇದ್ರೆ ಅವಾಗ ನಾನು ತುಂಬಾ ಕಂಟ್ರೋಲ್ ಮಾಡ್ತೀನಿ ಸ್ವೀಟ್.
1: ಇಲ್ಲ ಅಂತಂದ್ರೆ ಸ್ವೀಟ್ ಜಾಸ್ತಿ ತಿಂತೀನಿ,
0: ಸ್ವೀಟ್ ಜಾಸ್ತಿ ತಿಂತೀನಿ. ಮನೆಯಲ್ಲೂ ಸ್ವೀಟ್ ಮಾಡ್ತಾರೆ ಹಂಗೆ.
1: ಅಪ್ಪ ಬೈತಾರ, ಅವರು ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ
0: ಸ್ವೀಟ್ ತಿನ್ನಕ್ಕೆ ಏನ್ ಇಷ್ಟೊರೆಗೆ ಏನ್ ಬೈದಿಲ್ಲ. ನೀವು ಏನಾದ್ರೂ ತಿನ್ನು, ಪ್ರಾಕ್ಟೀಸ್ ಹೋಗು ಅಂತ,
1: ಒಟ್ ಅದನ್ನ ಕರಗಿಸೋ ಕಸರತ್ ಮಾಡು ಅಂತ. 2020 ಹಾಕಿ ಇಂಡಿಯಾ ಸೀನಿಯರ್ ನ್ಯಾಷನಲ್ಸ್ ನಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿದ್ರೆ ನೀವೇ, ಈ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
0: ಇದು ನಾನು ಏರ್ ಇಂಡಿಯಾಗೆ ಆಡದೆ, ಈ ಟೂರ್ನಮೆಂಟ್ ಯಾಕೆ ನನಗೆ ಇಂಪಾರ್ಟೆಂಟ್ ಅಂದ್ರೆ, ಈ ಟೂರ್ನಮೆಂಟ್ ಇಂದಾನೇ ನಾನು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿದ್ದು. ಇದು ನ್ಯಾಷನಲ್ಸ್, ಇದು ಒಂಥರ ಆಲ್ ನ್ಯಾಷನಲ್ ಒಳ್ಳೆ ಬೆಸ್ಟ್ ಡಿಪಾರ್ಟ್ಮೆಂಟ್ಸ್ ಆಡುತ್ತೆ. ಆ ಟೂರ್ನಮೆಂಟ್ ಅಲ್ಲಿ ನಾನು ಹೈಯೆಸ್ಟ್ ಗೋಲ್ ಸ್ಕೋರ್ ಮತ್ತೆ ಬೆಸ್ಟ್ ಫಾರ್ವರ್ಡ್ ಸಿಕ್ತು. ಆ ಟೂರ್ನಮೆಂಟ್ ಇಂದ ನನ್ನ ಸೆಲೆಕ್ಟರ್ಸ್ ನೋಡೋದು, ನಾನು ಇಂಡಿಯಾಗೆ ನೆಕ್ಸ್ಟ್ ಸ್ಟೆಪ್ ನನಗೆ ಸಿಕ್ತು, ಸೆಲೆಕ್ಟ್ ಆದ ಇಂಡಿಯಾ ಟೀಮಿಗೆ.
1: ಯಾರಿದ್ರ ಅವಾಗ ನಿಮ್ ಜೊತೆ ನಮ್ಮ ಇಂಡಿಯಾದ ಆಟಗಾರರು?
0: ಏರ್ ಇಂಡಿಯಾಗೆ ಅವಾಗ ಅರ್ಜುನ್ ಅಣ್ಣ, ಅರ್ಜುನ್ ಅಲ್ಲಪ್ಪ ಅಂತ ಅವರು, ವಿ ಎಸ್ ವಿನೇ, ಅವರಿಬ್ರು ಇದು ಕರ್ನಾಟಕದಿಂದ. ಅವಾಗ
1: ನಿಮ್ಗೆ ಗೊತ್ತಿತ್ತ ಇದು ಸೆಲೆಕ್ಷನ್ ಆಗುತ್ತೆ ನ್ಯಾಷನಲ್ ಟೀಮಿಗೆ ಅನ್ನೋದು ನಿಮ್ಗೆ ಗೊತ್ತಿತ್ತಲ್ವಾ? ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಆ ಪಂದ್ಯಾವಳಿಗೆ?
0: ನಮ್ದೊಂದು ಟಾರ್ಗೆಟ್ ಇರುತ್ತಲ್ಲ ಈ ಟೂರ್ನಮೆಂಟ್, ನಮಗೆ ಫಸ್ಟೇ ಗೊತ್ತಿರುತ್ತೆ ಈ ಟೂರ್ನಮೆಂಟ್ ಇಂದಾನೇ ನೋಡಕ್ ಬರ್ತಾರೆ ಜನರು, ಈ ಟೂರ್ನಮೆಂಟ್ ಇಂದಾನೇ ನಿಮ್ಗೆ ಸೆಲೆಕ್ಟ್ ಮಾಡ್ತಾರಂತ. ಅವಾಗ ನಮ್ ಪ್ರಾಕ್ಟೀಸ್ ಹಂಗೆ ಇರುತ್ತೆ, ನಾವು ದಿನ ಮಿಸ್ ಮಾಡೋದೇ ಪ್ರಾಕ್ಟೀಸ್ ಮಾಡೋದು, ಡೈಲಿ ಹೋಗೋದು ಪ್ರಾಕ್ಟೀಸ್ ಇಲ್ಲ, ನಾವು ಏನಾದ್ರೂ ಆಡ್ಲೇಬೇಕು, ಕಂಟ್ರಿಗೆ ಆಡ್ಲೇಬೇಕು ಅಂತೇಳಿ ಆ ತರ ಪ್ರಾಕ್ಟೀಸ್. ಇದಕ್ಕೆ ಆ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಸೆಲೆಕ್ಟ್ ಆದ್ಮೇಲೆ ನನಗೆ ಗೊತ್ತಾಯ್ತು ಅವಾಗ ಸೆಲೆಕ್ಟ್ ಆಗಿದ್ದೀನಿ.
1: ಅಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿರೋದ್ರಿಂದ
0: ಸೆಲೆಕ್ಟ್ ಆದೆ ನಾನು ವಾಪಸ್ ಹೋಗಕ್ಕೆ ಇಂಡಿಯಾಡಕ್ಕೆ. ಆದ್ರೂ ಅದಾಗಿದ ತಕ್ಷಣ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದ್ಬಿಟ್ಟು ನಾನು 8 months ನಮ್ಮ ಮನೇಲಿ ಇದ್ದೆ,
1: ಪ್ರಾಕ್ಟೀಸ್
0: ಇಲ್ಲ. 3 months ಆಲ್ಮೋಸ್ಟ್ ನಾನು ಆ ಟೂರ್ನಮೆಂಟ್ ಆಡಿ ಒಂದು 15 days ಅಲ್ಲಿ ನಾನು ಮನೆಗೆ ವಾಪಸ್ ಬಂದೆ. ಕೋವಿಡ್ ನಾ 8 months ಪ್ರಾಕ್ಟೀಸೇ ಮಾಡಿಲ್ಲ. ಪುನಃ ಅದಾದ್ಮೇಲೆ 3 months ಪ್ರಾಕ್ಟೀಸ್ ಮಾಡಿ ಪುನಃ ಇಂಡಿಯಾ ಕ್ಯಾಂಪಿಗೆ ಕರೆದ್ರು ವಾಪಸ್.
1: 2021 2025 ನ್ಯಾಷನಲ್ಸ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಲ್ಲ, ಯಾವ್ಯಾವ ಪದಕಗಳನ್ನ ಪಡೆದ್ರಿ ಮತ್ತೆ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು?
0: ನ್ಯಾಷನಲ್ ಗೇಮ್ಸ್ ಸುಮಾರು ವರ್ಷ ಆದ್ಮೇಲೆ ನಡೆಸಿದ್ರು. ಅವಾಗ ನಮ್ಮ ಟೀಮಿಗೆ ಎಸ್ ವಿ ಸುನಿಲ್ ಅವರು ಅಂತ, ಅವರು ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರ್, ಅವರು ಒಲಿಂಪಿಯನ್, ಅವರು ಕ್ಯಾಪ್ಟನ್ ಆಗಿ ನಮ್ಮ ಟೀಮ್ ಮಾಡಿ ಅವರೇ ಫಾರ್ಮ್ ಮಾಡಿ, ಟೀಮ್ ಕೋಚ್ ವಿನಯ್ ಅಂತ. ಅವಾಗ ಕರ್ನಾಟಕದ ಬೆಸ್ಟ್ ಪ್ಲೇಯರ್ ಏನಿದೆ ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ, ಇಂಡಿಯಾದು ಟಾಪ್ 8 teams ಮಾತ್ರ, ಟಾಪ್ 8 states ಮಾತ್ರ, ಬೇರೆ ಸ್ಟೇಟಿಗೆ ಇಲ್ಲ, ಟಾಪ್ 8 ರ್ಯಾಂಕಿಂಗ್ ಇರುತ್ತೆ, ಅವ್ರು ಮಾತ್ರ ಆಡ್ಬೇಕು.
1: ಎಲ್ಲಾ ರಾಜ್ಯದಿಂದ ಬರಲ್ಲ, ಟಾಪ್ 8 ಆರಿಸ್ತಾರೆ.
0: ಇವಾಗ ನ್ಯಾಷನಲ್ಸ್ ನಡೆಯುತ್ತೆ, ನ್ಯಾಷನಲ್ಸ್ ಅಲ್ಲಿ 28 teams 30 teams ಇರುತ್ತೆ, ಅದ್ರಲ್ಲಿ ಟಾಪ್ 8 ಸೆಲೆಕ್ಟ್ ಆಗ್ತಾರೆ. ಅದು ನ್ಯಾಷನಲ್ ಗೇಮ್ಸ್ ಆಡೋದು. ಅವಾಗ ಕರ್ನಾಟಕ ಒಂದು ಟೀಮ್ ಇತ್ತು, ಅದ್ರಿಗೆ ಸೆಲೆಕ್ಟ್ ಆಗಿತ್ತು ಆಲ್ರೆಡಿ.
1: ಎಷ್ಟನೇ ಪ್ಲೇಸ್ ಇತ್ತು ಅವಾಗ ಕರ್ನಾಟಕ?
0: ಅವಾಗ ನಾವು ಕರ್ನಾಟಕ 3rd place ಬಂದಿತ್ತು ಪುಣೆದಲ್ಲಿ. ಫಸ್ಟ್ ಪಂಜಾಬ್ ಇದ್ದಿದ್ದು, ಸೆಕೆಂಡ್ UP ಏನಾಯ್ತು, ನಾವು 3rd ಬಂದ್ವಿ. ಅದರಿಂದ ನಾವು ನ್ಯಾಷನಲ್ ಗೇಮ್ಸ್ ಹೋಗಿದ್ ನೆಕ್ಸ್ಟ್, ನ್ಯಾಷನಲ್ಸ್ ಗಿಂತ ನೆಕ್ಸ್ಟ್ ಲೆವೆಲ್ ಇದು.
1: ಅದೇ ಸೇಮ್ ತಂಡ ಅಂದ್ರೆ ಈಗ ಕರ್ನಾಟಕ ತಂಡವನ್ನ ತಗೊಂಡು ಹೋಗ್ತಾರ ಅಥವಾ ಮಿಕ್ಸ್ಅಪ್ ಮಾಡ್ತಾರ ಎಲ್ಲಾ ರಾಜ್ಯದವ್ರ?
0: ಇಲ್ಲ ಇಲ್ಲ, ಕರ್ನಾಟಕದವ್ರು ಕರ್ನಾಟಕ ಟೀಮೇ ಹೋಗುತ್ತೆ. ಹಂಗೆ ಹೋಗಿ ಕರ್ನಾಟಕ ಹೋಗಿ ನ್ಯಾಷನಲ್ ಗೇಮ್ಸ್ ಹೋಗಿದ್ವಿ. ಅವಾಗ ಗುಜರಾತ್ ಅಲ್ಲಿ ನಡೆದಿತ್ತು. ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ ಸೇಮ್ ಇದೆ, ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್ ಆ ತರ ಹೆಂಗೆ ನಡೆಸ್ತಾರೆ ಆ ತರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡಕ್ ಆ ತರ ನಡೆಸ್ತಾರೆ ನ್ಯಾಷನಲ್ ಗೇಮ್ಸ್. ಆಡಿ ನಾವು ಫೈನಲ್ಸ್ ಅಲ್ಲಿ ನಾವು UP ಜೊತೆ ಆಡಿದ್ವಿ. UP ಜೊತೆ ಶೂಟ್ ಔಟ್ ಅಲ್ಲಿ ಅಂದ್ರೆ ಸ್ಟ್ರೋಕ್, ಪೆನಾಲ್ಟಿ ಸ್ಟ್ರೋಕ್ ಬರುತ್ತೆ, ಅದ್ರಲ್ಲಿ ಗೆದ್ದಿದ್ದು ನಾವು ಗೋಲ್ಡ್ ಮೆಡಲ್. ಅದೇ ಫಸ್ಟ್ ಗೋಲ್ಡ್ ಮೆಡಲ್ ಕರ್ನಾಟಕಗೆ ಹಿಸ್ಟೋರಿಕ್ ನ್ಯಾಷನಲ್ ಗೇಮ್ಸ್ ಅಲ್ಲಿ, ಅದೇ ಫಸ್ಟ್ ಗೋಲ್ಡ್ ಮೆಡಲ್.
1: ನಾವಿದ್ದ
0: ಟೀಮ್ ಅಂದ್ರೆ ಆ ಟೀಮ್ ಅಂದ್ರೆ ಇದೇ ಹೇಳೋ ಟೀಮ್ ಗೇಮ್ ಅಂದ್ರೆ, ನಾವ್ ಒಂದ್ ದಿವಸ ಚೆನ್ನಾಗಿ ಆಡಿಲ್ಲ ಅಂದ್ರೆ ಇನ್ನೊಂದ್ 9 ಚೆನ್ನಾಗಿ ಆಡ್ತಾರೆ, ಎಲ್ಲಾ ಚೆನ್ನಾಗಿ ಆಡ್ತಾರೆ. ಆದ್ರೆ ಆ ರೀತಿ ಎಲ್ಲಾರ್ ಚೆನ್ನಾಗಿ ಆಡಿದ್ರು.
1: ಓವರ್ ಆಲ್ ಆಗಿ ನೋಡಿದ್ರೆ ಇಡೀ ಟೀಮ್ ಸೆಲೆಕ್ಟ್
0: ಆಗುತ್ತೆ,
1: ಅದು ಮೇನ್ ಇಂಪಾರ್ಟೆಂಟ್.
0: ಅದೊಂದು ಗೆದ್ವಿ, ಗೋಲ್ಡ್ ಆಯ್ತು ನ್ಯಾಷನಲ್ ಗೇಮ್ಸ್. ಪುನಃ ಏನಾಯ್ತಂದ್ರೆ ನ್ಯಾಷನಲ್ ಗೇಮ್ಸ್ ಒಂದು 12 years ನಡೆದಿಲ್ಲ, 4 years once ನಡೆಯೋದು, 12 years

0: ನಡೆದಿಲ್ಲ. ಅದಕ್ಕೆ 22 ಅಲ್ಲಿ ಮಾಡ್ಬಿಟ್ಟು ಪುನಃ 23 ಅಲ್ಲಿ ನಡೆಸಿದ್ರು ಗೋವಾದಲ್ಲಿ. ಅದರಲ್ಲಿ ಪುನಃ ನಮ್ ಕರ್ನಾಟಕ ಟೀಮ್ ಇತ್ತು, ಕರ್ನಾಟಕ ನಾವು ಸಿಲ್ವರ್ ಆಯ್ತು ಅಲ್ಲಿ. ಫೈನಲ್ಸ್ ಅಲ್ಲಿ ನಾವು ಸೆಕೆಂಡ್ ಪ್ಲೇಸ್ ರನ್ನರ್ಸ್. ಪುನಃ 2025 ಉತ್ತರಾಖಂಡ್ ಅಲ್ಲಿ ನಡೆದು, ಪುನಃ ಉತ್ತರಾಖಂಡ್ ಅಲ್ಲಿ ನಡೆಯೋ ಗೋಲ್ಡ್. ಅದೇ 4 ಇಯರ್ಸ್ ಒನ್ಸ್ ನಡೆಯೋದು, ಯಾಕಂದ್ರೆ ಮುಂಚೆ ನಡೆದಿದ್ದಿಲ್ಲ, ಅದಕ್ಕೆ ಕಂಟಿನ್ಯೂಸ್ ಮಾಡ್ಬಿಟ್ಟಿರೋದು ಆ ಟೂರ್ನಮೆಂಟ್.
1: ಹೊಸ ಹೊಸ ಆಟಗಾರ ಸಿಗ್ತಾರೆ
0: ಅಂತ ಅವಾಗ ನಡೆಸಿದ್ರು. ಇದೊಂಥರ ನಮ್ದು ಕಂಟಿನ್ಯೂಸ್ ಆ ಟೀಮ್ ಮಾಡಿದ್ರಂದ್ರೆ ಗೋಲ್ಡ್ ಸಿಲ್ವರ್ ಗೋಲ್ಡ್ 3 ಸತಿ ಕಂಟಿನ್ಯೂಸ್ ಆಗೈತೆ.
1: ಈ ರೀತಿ ಕಂಟಿನ್ಯೂ ಆಗೋದ್ರಿಂದ ಪ್ರಾಕ್ಟೀಸ್ ಚೆನ್ನಾಗಿರುತ್ತೆ
0: ಅದೊಂದು ಟಚ್ ಹೋಗಲ್ಲ.
1: 2022 ನಿಮ್ಮ ಕ್ರೀಡಾ ಬದುಕಿನ ಮಹತ್ವದ ಘಟ್ಟ ಅಂತ ಹೇಳ್ಬೋದು. ಭಾರತದ ಹಾಕಿ ಟೀಮ್ಗೆ ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ಗೆ ಪಾದಾರ್ಪಣೆ ಮಾಡಿದ್ರಿ, ನೀವು ಅಲ್ಲಿ ಯಶಸ್ವಿ ಕೂಡ ಆದ್ರಿ, ಆ ಅನುಭವವನ್ನು ಹಂಚಿಕೊಳ್ಳಿ.
0: ಫಸ್ಟ್ ಇಂಡಿಯಾ ಟೀಮ್ ಸೆಲೆಕ್ಟ್ ಆದಾಗ ನಾನು ಹೋಗಿದ ತಕ್ಷಣ ನನಗೆ ಇಂಡಿಯಾ ಆಡಕ್ ಚಾನ್ಸ್ ಕೊಟ್ಟಿಲ್ಲ. ಹೋಗಿದ ತಕ್ಷಣ ನಾನು 6 ತಿಂಗಳು ವೇಟ್ ಮಾಡಿದೆ ಇಂಡಿಯಾ ಟೀಮ್. 6 ತಿಂಗಳು ನನಗೆ ವೇಟ್ ಮಾಡಿಸಿ ನಾನು 6 ತಿಂಗಳು ಆದ್ಮೇಲೆ ನನಗೆ ಚಾನ್ಸ್ ಸಿಕ್ಕಿದ್ದು ಆಡಕ್ಕೆ.
1: ಮೊದ್ಲಿಗೆ ನಿಮ್ಗೆ ಆಯ್ಕೆ ಆಗಿದ್ದೀರಿ ಇಂಡಿಯಾ ಟೀಮಿಗೆ ಅಂತ ಒಂದು ಸುದ್ದಿ ಕೇಳಿದ್ರಲ್ಲ, ಅವಾಗ ನಿಮ್ಗೆ ಹೇಗಿತ್ತು ಅನುಭವ? ಯಾಕಂದ್ರೆ ನಿಮ್ಮ ಇಡೀ ಫ್ಯಾಮಿಲಿ ಹಾಕಿ ಆಟಗಾರರಾಗಿದ್ರು ಕೂಡ ಭಾರತದ ತಂಡಕ್ಕೆ ಆಯ್ಕೆ ಆಗಿರ್ಲಿಲ್ಲ.
0: ಅವಾಗ ನಾ ಏನ್ ಹೇಳ್ಬೇಕಂದ್ರೆ, ಫಸ್ಟ್ ನನ್ ಅನೌನ್ಸ್ ಆಗಿದ ತಕ್ಷಣ ನಮ್ ಡ್ಯಾಡಿಗೆ ಕಾಲ್ ಮಾಡುದು. ಡ್ಯಾಡಿ ಮಮ್ಮಿ ಕಾಲ್ ಮಾಡಿ ಹೇಳಿದಾಗ ತುಂಬಾ ಖುಷಿ
1: ಆಗಿದ್ರು.
0: ಅವ್ರು ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕ್ಯಾಂಪ್ ಅಲ್ಲಿ ಇದ್ದೆ, ಕೆಂಗೇರಿಯಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಕ್ಯಾಂಪ್. ಅಲ್ಲಿಂದ ಕಾಲ್ ಮಾಡಿದೆ ಮನೆಗೆ, ಈ ತರ ಸೆಲೆಕ್ಟ್ ಆಗಿದ್ದೀನಿ ಅಪ್ಪ ಅಮ್ಮ ಅಂತ. ಅವ್ರು ತುಂಬಾ ಖುಷಿ ಆಗಿದ್ರು, ಅಪ್ಪ ಅಮ್ಮ ಅಲ್ಲ. ನನಗೆಲ್ಲ ಒಂಥರ ಫೀಲಿಂಗ್, ಇಂಡಿಯಾ ಜರ್ಸಿ ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಅಂದ್ರೆ ಅದೊಂದು ಬೇರೆ ಫೀಲಿಂಗ್, ತುಂಬಾ ಪ್ರೌಡ್. ನಮ್ಮ ಅಪ್ಪ ಎಲ್ಲರಿಗೆ ಹೇಳ್ಕೊಂಡು, ಮಮ್ಮಿ ಎಲ್ಲರಿಗೆ ಹೇಳ್ಕೊಂಡು, ಡ್ಯಾಡಿ ಎಲ್ಲರಿಗೆ ಹೇಳ್ಕೊಂಡು ಎಲ್ಲಾ ಕಡೆ, ಇವಾಗ ಸೋಶಿಯಲ್ ಮೀಡಿಯಾ ಇತ್ತಲ್ಲ, ಎಲ್ಲಾ ಕಡೆ ಶೇರ್ ಮಾಡ್ಕೊಂಡು ನಮ್ಮ ಹಂಗಾಗಿದೆ ಮಗಂಗಾಗಿದೆ ಅಂತ.
1: ಬಹಳ ಖುಷಿ
0: ಆ ತರ. ನಾನು ಹಂಗೆ ಮನೆಗೆ ಹೋಗಿಲ್ಲ ಅಂದ್ರೆ, ಟೂರ್ನಮೆಂಟ್ ಆಡ್ಬಿಟ್ಟು ಆಮೇಲೆ ವಾಪಸ್ ಮನೆಗೆ ಬಂದಿದ್ದು. ಮನೆಗೆ ಬಂದಾಗ ಮನೆಗೆ ಚಾಕ್ಲೇಟು ತಗೋ, ನೀನ್ ಬೇಕಾಗಿರೋ ಸ್ವೀಟು. ನಮ್ಮ ಮಮ್ಮಿ ಮಾಡೋ ಬಿರಿಯಾನಿ ನನಗೆ ತುಂಬಾ ಇಷ್ಟ, ಬಿರಿಯಾನಿ ಮಾಡ್ಕೊಟ್ರು.
1: ಮಗ ಒಂದು ದೊಡ್ಡ ಸಾಧನೆ ಮಾಡಿದನಲ್ಲ ಅಂತ ಆ ಪಾಲಕರ ಕಣ್ಣಲ್ಲಿ ಆ ಒಂದು ಬೆಳಕು ಇರ್ತದಲ್ಲ, ಅದು ನಿಮ್ಗಿನ್ನೂ ಏನಾದ್ರೂ ಸಾಧಿಸ್ಬೇಕು ಅನ್ನೋದು ಉತ್ಸಾಹ ಬರುತ್ತೆ ಅಂತ.
0: ಇನ್ನೂ ಆಡ್ಬೇಕು, ಇನ್ನೂ ಮಾಡ್ಬೇಕು ಅಂತ ಅವ್ರು ಇನ್ನೂ ಸಪೋರ್ಟ್ ತರ.
1: 2023 ಏಷ್ಯಾ ಕಪ್ ನಲ್ಲಿ ಭಾರತದ ಹಾಕಿ ತಂಡ ಬಂಗಾರದ ಪದಕ ಪಡೀತಲ್ಲಿ ಆ ತಂಡದಲ್ಲಿ ನೀವಿದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: ನಾವು ಹೋಗಿದ್ದು ಅದು ಫಸ್ಟ್ ಟೈಮ್ ಏಷ್ಯಾ ಕಪ್ ಆಡಕ್ಕೆ. ಅವಾಗ ಆಡುವಾಗ ನಮಗೊಂದು ಒಳ್ಳೆ ಟೀಮ್ ಅಂದ್ರೆ ಪಾಕಿಸ್ತಾನ. ಆ ಫೀಲಿಂಗ್ ಹೆಂಗಿತ್ತು ಅಂದ್ರೆ, ಪಾಕಿಸ್ತಾನ ಜೊತೆ ಆಡೋ ಒಂದು ಆ ಬೇರೆ ತರ ಜೋಶು, ಪ್ಲಸ್ ಸ್ವಲ್ಪ ಭಯನೂ ಇರುತ್ತೆ
1: ಎಲ್ಲ ಆಟದಲ್ಲೂ. ಹಾಗೆ
0: ಎಲ್ಲ ರೈವಲ್ರಿ ಹಂಗಿರುತ್ತೆ.
1: ಹೌದು.
0: ಮತ್ತೆ ಫ್ಯಾನ್ಸ್ ಆ ಜಾಗದ ನೋಡಿದ್ರೆ, ಅರ್ಧ ಜಾಗದಲ್ಲಿ ಇಂಡಿಯನ್ಸ್ ಕೂತಿದ್ರು, ಅರ್ಧ ಸ್ಪೇಸ್ ಅಲ್ಲಿ ಫುಲ್ ಪಾಕಿಸ್ತಾನಿ ಅವ್ರು ಕೂತಿದ್ರು, ಹಂಗೆ ಕಿರ್ಚಾಡ್ತಿದ್ರು ಫ್ಯಾನ್ಸ್. ಅದೊಂದು ಫೀಲಿಂಗ್ ಬೇರೆ. ಅವ್ರ ಮೇಲೆ ಗೆದ್ದಿ ನಾವು ಗೋಲ್ಡ್ ಮೆಡಲ್ ಆಯ್ತಲ್ಲ, ಬೇರೆ ಲೆವೆಲ್ ಫೀಲಿಂಗ್. ಅದು ಬಹಳ ಖುಷಿ.
1: ಆ ರೋಚಕ ಕ್ಷಣಗಳನ್ನ ನೆನಪಿಸಿಕೊಳ್ಳೋದಾದ್ರೆ
0: ಬೇರೆ ಲೆವೆಲ್ ಫೀಲಿಂಗ್ ಐತೆ ಅಂದ್ರೆ, ಅದು ಹೇಳಕ್ ಆಗಲ್ಲ ಹೆಂಗೆ ಅಂದ್ರೆ. ಅವಾಗ ಫೀಲಿಂಗ್ ಅದು ಬೇರೆ ತರ ಇರುತ್ತೆ, ಬಾಡಿ ಎಲ್ಲ ಒಂಥರ ಫುಲ್ ಲೂಸ್ ಆಗ್ಬಿಡುತ್ತೆ, ಬೇರೆ ತರ ಇತ್ತು, ಹೇಳಕ್ ಆಗಲ್ಲ.
1: ಪೋಡಿಯಂ ನಲ್ಲಿ ಭಾರತ ಫಸ್ಟ್ ಪ್ಲೇಸ್ ಅಂದಾಗ ನೀವೆಲ್ಲ ಹೋಗಿ ನಿಲ್ತಿರಲ್ಲ, ಆ ಕ್ಷಣ ಹೇಗೆ?
0: ನಾವು ಪೋಡಿಯಂ ಅಲ್ಲಿ ನಿಂತಿರುವಾಗ ಮೆಡಲ್ ಕೊಡುವಾಗ ಅವ್ರು ನ್ಯಾಷನಲ್ ಅಂತ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರ್ ಬರತರ ಪ್ರೌಡ್ ಫೀಲಿಂಗ್. ಅವಾಗ
1: ಪ್ರತಿಯೊಬ್ಬರಿಗೂ ಕೊರಳಿಗೆ ಮೆಡಲ್ ಹಾಕ್ತಿರ್ತಾರೆ.
0: ಹೌದು, ಎಲ್ಲರಿಗೆ ಮೆಡಲ್ ಹಾಕ್ತಾರೆ, ಗೋಲ್ಡ್ ಮೆಡಲ್ ಹಾಕ್ತಾರೆ ಅವಾಗ.
1: ಹಾಗೆ ನೀವು 2024 ಚೀನಾದಲ್ಲಿ ನಡೀತಲ್ಲ ಏಷ್ಯನ್ ಚಾಂಪಿಯನ್ ಟ್ರೋಫಿಯಲ್ಲೂ ಕೂಡ ಭಾರತ ಬಂಗಾರದ ಪದಕವನ್ನ ಪಡೆದಿತ್ತು, ಆ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
0: ಆ ಟೂರ್ನಮೆಂಟ್ ಅಂದ್ರೆ ನಂದು ಫಸ್ಟ್ ಮೇಜರ್ ಟೂರ್ನಮೆಂಟ್, ಅದು ದೊಡ್ಡ ಟೂರ್ನಮೆಂಟ್. ಆ ಟೂರ್ನಮೆಂಟ್ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ದೊಡ್ಡ ಟೂರ್ನಮೆಂಟ್ ನನಗೆ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಅಲ್ಲಿ ಹೋಗಕ್ಕೆ ಸ್ವಲ್ಪ ಹೆದರಿಕೆನೂ ಇತ್ತು, ನರ್ವಸ್ನೆಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಆಡ್ತಾ ಆಡ್ತಾ ಟ್ರಸ್ಟ್ ಮಾಡ್ಕೊಂಡು ನನ್ನ ಮೇಲೆ, ಮತ್ತೆ ನಮ್ ಟೀಮು ಚೆನ್ನಾಗಿತ್ತು.
1: ಯಾರ್ಯಾರಿದ್ರು ಟೀಮ್ನಲ್ಲಿ?
0: ಟೀಮಲ್ಲಿ ನನ್ನ ಕರ್ನಾಟಕದಿಂದ ನಾನು ಒಬ್ಬನೇ ಇದ್ದೆ, ಬಾಕಿ ಎಲ್ಲ ಹರ್ಮನ್ ಪ್ರೀತ್, ಹಾರ್ದಿಕ್, ಮನ್ಪ್ರೀತ್ ಸಿಂಗ್ ಅವರೆಲ್ಲ ಇದ್ರು ಟೀಮಲ್ಲಿ.
1: ಹೇಗಿತ್ತು ಅವರ ಸಹಕಾರ? ಈಗ ಮೊದ್ಲಿಗೆ ಅವರೆಲ್ಲ ದೊಡ್ಡ ದೊಡ್ಡ ಒಲಿಂಪಿಯನ್ಸ್ ಎಲ್ಲ, ಅವರು ಒಟ್ಟಿಗೆ ಆಡುವಾಗ ನೀವು ಜಸ್ಟ್ ಪಾದಾರ್ಪಣೆ ಮಾಡಿರ್ತೀರಿ.
0: ಅದೇ ಈ ಟೀಮ್ ಗೇಮ್ ಅಲ್ಲಿ ಇನ್ನೊಂದ್ ಏನ್ ಒಳ್ಳೇದಂದ್ರೆ, ಈ ಸೀನಿಯರ್ ಪ್ಲೇಯರ್ಸ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರ್ತಾರಲ್ಲ, ಅವರಿಂದ ಕಲಿಯಕ್ ಸಿಗತ್ತೆ. ಮತ್ತೆ ನಾವು ನರ್ವಸ್ ಇರುವಾಗ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಾಡು, ಪರವಾಗಿಲ್ಲ ಮಾಡು, ಹೇಳ್ಕೊಡ್ತಾರೆ. ನಾವ್ ಅವ್ರ ಪಕ್ಕದಲ್ಲಿ ನಿಂತರೆ, ಹೌದು ಇವ್ರ ಸಪೋರ್ಟ್ ಇದ್ದಾರೆ, ನಾವು ಚೆನ್ನಾಗಿ ಆಡ್ಬೋದು ಅಂತ ಆ ತರ ಫೀಲಿಂಗ್ ಅವ್ರು ಮಾಡ್ತಾರೆ, ಒಂದ್ ಫ್ಯಾಮಿಲಿ ತರ ಫೀಲಿಂಗ್ ಇರುತ್ತೆ ಟೀಮ್ ಅಲ್ಲಿ. ಚೈನಾದಲ್ಲಿ ಹುಲನ್ಬೂರ್ ಸಿಟಿ ಅಂತ, ಟ್ರಾವೆಲಿಂಗ್ ತುಂಬಾ ದೂರ, 36 hours ಏನು ಫ್ಲೈಟ್, ತುಂಬಾ ದೂರ ಜಾಗ ಅದು ಚೈನಾದಲ್ಲಿ. ಫೈನಲ್ಸ್ ನಾವು ಚೈನಾ ಮೇಲೆನೆ ಆಡಿದ್ವಿ, 1-0 ಗೆದ್ದಿದ್ ನಾವು ಫೈನಲ್ಸ್. ತುಂಬಾ ಚೆನ್ನಾಗಿತ್ತು ಆ ಟೂರ್ನಮೆಂಟ್,
1: ಟಫ್
0: ಕಾಂಪಿಟೇಷನ್ ಇತ್ತು ಅದು. ಮತ್ತೆ ಪಾಕಿಸ್ತಾನ ಮೇಲೆ ಲೀಗಲ್ ಆಡಿದ್ ನಾವು, ಪಾಕಿಸ್ತಾನ ಮೇಲೆ ಗೆದ್ದಿದ್ ನಾವು 2-1 ಗೆದ್ದಿದ್ವಿ ಪಾಕಿಸ್ತಾನ ಮೇಲೆ. ಅದೇ ನನ್ನ ಫಸ್ಟ್ ಟೂರ್ನಮೆಂಟ್. ಎಲ್ಲ ಏಷ್ಯನ್ ಕಂಟ್ರೀಸ್, ಟಾಪ್ ಏಷ್ಯನ್ ಕಂಟ್ರೀಸ್, ಇಂಡಿಯಾ, ಪಾಕಿಸ್ತಾನ್, ಜಪಾನ್, ಕೊರಿಯಾ, ಚೈನಾ, 6 teams ಇತ್ತು.
1: ಅದರಲ್ಲಿ ಭಾರತ
0: ಚಾಂಪಿಯನ್ ಆಗಿದ್ರು.
1: ಕಳೆದ ವರ್ಷ

0: ಸುಲ್ತಾನ ಅಜಲಾನ್ ಶಾ ಇಂಟರ್ನ್ಯಾಷನಲ್ ಹಾಕಿ ಟೂರ್ನಮೆಂಟ್ ಬೆಳ್ಳಿಯ ಪದಕವನ್ನ ಪಡೀತು ಭಾರತ ತಂಡ. ಆ ಅನುಭವ ಹಂಚಿಕೊಳ್ಳಿ, ಹೇಗಿತ್ತು?
1: ಹೆಂಗಂದ್ರೆ ಅಜಲಾನ್ ಶಾ ಹೋಗ್ತಾ ಹೋಗ್ತಾ ನಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋಯ್ತು ನನಗೆ, ನಾ ಸ್ವಲ್ಪ ಆಡಿ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಆ ಟೂರ್ನಮೆಂಟ್ ಆಡಕ್ಕೆ. ಮತ್ತೆ ಮಲೇಷ್ಯಾ ಆಡಕ್ಕೆ ನನ್ನ ಫಸ್ಟ್ ಟೈಮು, ಆ ವೆದರ್ಗೆ ಆ ಜಾಗ. ಆ ಟೂರ್ನಮೆಂಟ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ನಮ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಬೆಲ್ಜಿಯಂ ಜೊತೆನೂ ಚೆನ್ನಾಗಿ ಆಡಿದ್ವಿ, ಮಲೇಷ್ಯಾಗೆ ಓಡಿದ್ವಿ, ಕೊರಿಯಾಗೆ ಓಡಿದ್ವಿ.
0: ಅಜಲಾನ್ ಶಾ ಟ್ರೋಫಿ ಅಂತಂದ್ರೆ ಎಷ್ಟು ಕಂಟ್ರಿ ಬಂದಿರ್ತದೆ ಅಲ್ಲಿ?
1: ಅದು 8 ಕಂಟ್ರೀಸ್ ಅಂತ, ಇನ್ವಿಟೇಷನಲ್ ಟೂರ್ನಮೆಂಟ್ ಅದು, ಸ್ಪೆಷಲಿ ಇನ್ವಿಟ್ ಮಾಡಿ ಕರೆಯೋದು. ಅವಾಗ ನಾ ಆಡುವಾಗ ಇಂಡಿಯಾ, ಮಲೇಷ್ಯಾ, ನ್ಯೂಜಿಲೆಂಡ್, ಬೆಲ್ಜಿಯಂ, ಕೊರಿಯಾ ಮತ್ತೆ ಜಪಾನ್. ನಾವು ಬೆಲ್ಜಿಯಂ ಜೊತೆ ಆಡಿದ್ವಿ, ಅದು ವರ್ಲ್ಡ್ ರ್ಯಾಂಕಿಂಗ್ 1 ಅದು ಬೆಲ್ಜಿಯಂ. ಅದೇ ಹಾಕಿದಲ್ಲಿ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ, ಹೇಳಕ್ಕಾಗಲ್ಲ. ನಾವು ನಮ್ಮ 100% ಕೊಡ್ತೀವಿ, ರಿಸಲ್ಟ್ ಒಂದೊಂದ್ಸತಿ ಸೋತು ಬಿಡ್ತೀವಿ, ಒಂದ್ಸತಿ ಗೆಲ್ತೀವಿ. ಆದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಮ್ಮ ಟೀಮ್ದು,
0: ಬಹಳ ಟಫ್ ಕಾಂಪಿಟೇಟರ್ ಆಗಿದ್ರು, ಹಾಗಾಗಿ ಬೆಳ್ಳಿಯ ಪದಕವನ್ನ ಗೆದ್ರಿ ಅಂತ ಹೇಳಬಹುದು.
1: ಆ ಟೂರ್ನಮೆಂಟ್ ಅಲ್ಲಿ ನನಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು, ಕೊರಿಯಾ ಜೊತೆ ಆಡುವಾಗ 1-0 ಗೆದ್ದಿದ್ವಿ ನಾವು ಕೊರಿಯಾ ಜೊತೆ, ಅವಾಗ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು ನನಗೆ ಆ ಮ್ಯಾಚ್ ಅಲ್ಲಿ.
0: ನೀವು ಈಗ ಡಿಫೆಂಡರ್ ಮಿಡ್ ಫೀಲ್ಡರ್, ಹೇಗದು ಮಿಡ್ ಫೀಲ್ಡರ್ ಅಂತಂದ್ರೆ?
1: ಮಿಡ್ ಫೀಲ್ಡರ್ ಹೇಗಂದ್ರೆ ನಮ್ ಡಿಫೆನ್ಸ್ ಇಂದ ಅಟ್ಯಾಕರ್ ಯಾರು ಇರ್ತಾರ, ಡಿಫೆನ್ಸ್ ಇರೋದು ಅವ್ರನ್ನ ಮತ್ತೆ ಅಟ್ಯಾಕರ್ ನ ಮಧ್ಯದಲ್ಲಿ ಕನೆಕ್ಟ್ ಮಾಡೋನು. ಮಿಡ್ ಫೀಲ್ಡರ್ ಕೆಲಸ ಏನಂದ್ರೆ ನಾವು ಟೀಮ್ಗೋಸ್ಕರ ಟ್ಯಾಕಲು ಮಾಡಬೇಕು ಮತ್ತೆ ಗೋಲು ಮಾಡ್ಬೇಕು, ಎರಡು ಕೆಲಸ ಮಾಡ್ಬೇಕು ಮಿಡ್ ಫೀಲ್ಡರ್,
0: ಎರಡು ಕೆಲಸ
1: ಆಗ್ಬೇಕು ಆತರ.
0: ಮೇನ್ ಇಂಪಾರ್ಟೆಂಟ್
1: ಆತರ.
0: ರಾಹಿಲ್ ಅವರೇ, ಇಲ್ಲಿವರೆಗೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿ ಕ್ರೀಡಾಪಟು, ಹಾಕಿಯಲ್ಲಿ ಮುಂದಿನ ಗುರಿ ಏನ್ ನಿಮ್ದು?
1: ನಂದು ಮುಂದಿನ ಏನಂದ್ರೆ ನಾನು ಪುನಃ ಇಂಟರ್ನ್ಯಾಷನಲ್ ಆಡಬೇಕು ಅಂತ ನನಗೊಂದು ಆಸೆ. ಈಗ ವಾಪಸ್ಸು ನಾನು ಇಂಜುರಿ ಆಗಿತ್ತಂತ ಸ್ವಲ್ಪ ನಾನು ಡ್ರಾಪ್ ಆಗಿದ್ದೀನಿ, ಈಗ ನಾನು ಪುನಃ ಕಮ್ ಬ್ಯಾಕ್ ಮಾಡಬೇಕು ಅಂತ ನಾನು ಏಮ್. ಈಗ ಟಾರ್ಗೆಟ್ ಅದೇ ಇರೋದು ನಂದು. ವಾಪಸ್
0: ಪಂದ್ಯಾವಳಿ ಆಡುವಾಗ
1: ಮಸಲ್ ಇಂಜುರಿ ಆಯ್ತು, ಆಡುವಾಗಲೇ ಇಂಜುರಿ ಆಯ್ತು, ಅವಾಗ ಅದನ್ನ ಟ್ರೀಟ್ಮೆಂಟ್ ತಗೊಂಡು ಹೀಲ್ ಆಗ್ತಿದೆ ಈಗ.
0: ಕೊನೆಯದಾಗಿ ಒಂದು ಪ್ರಶ್ನೆ ರಾಹಿಲ್ ಅವರೇ, ಭಾರತದ ಹಾಕಿ ಭವಿಷ್ಯ ಹೇಗಿದೆ? ಈವರೆಗೆ ಭಾರತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 13 ಪದಕಗಳನ್ನ ಪಡೆದಿದೆ, ಅದರಲ್ಲಿ 8 ಬಂಗಾರ, 1 ಬೆಳ್ಳಿ, 4 ಕಂಚು ಪಡೆದಿದೆ. ಟೋಕಿಯೋ ಮತ್ತೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡ್ಕೊಂಡಿದೆ. ಸೊ ನಮ್ಮ ಭಾರತದ ಹಾಕಿ ಭವಿಷ್ಯ ಮುಂದೆ ಹೇಗಿದೆ?
1: ನಮ್ಮ ಭಾರತದ ಭವಿಷ್ಯ ತುಂಬಾ ಚೆನ್ನಾಗಿದೆ ಮುಂದೆ, ಯಾಕಂದ್ರೆ ಈಗೀಗ ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಿದೆ ಹಾಕಿಗೆ. ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ, ಸ್ಟೇಟ್ ಗವರ್ಮೆಂಟ್ ಆಗ್ಲಿ, ಸಪೋರ್ಟ್ ಅಂದ್ರೆ ಸ್ಪೆಷಲೈಸ್ ಟ್ರೈನಿಂಗ್, ಸ್ಪೆಷಲೈಸ್ ಡಯಟು, ಮತ್ತೆ ಸ್ಪೆಷಲೈಸ್ ಕೋಚಸ್ ಅವರಿದ್ದು, ಮತ್ತೆ ಟ್ರೈನಿಂಗ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಈಗ. ಮತ್ತೆ ಟ್ರೈನಿಂಗ್ ಫೆಸಿಲಿಟೀಸ್ ಬರೀ ಟಾಪ್ ಲೆವೆಲ್ಗಿಲ್ಲ, ಟ್ರೈನಿಂಗ್ ಫೆಸಿಲಿಟೀಸ್ ಗ್ರಾಸ್ ರೂಟ್ ಲೆವೆಲ್, ಚಿಕ್ಕದವರಿಂದ ಟ್ರೈನಿಂಗ್ ಅವ್ರ ಒಂದು 10 ಇಯರ್ಸ್ ಅವ್ರು ರೆಡಿ ಆಗ್ತಾರೆ. ಆತರ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಈಗ, ತುಂಬಾ ಚೆನ್ನಾಗಿ ಮಾಡೋರೆ. ಮತ್ತೆ ಹಾಕಿಗೋಸ್ಕರ ಹಾಕಿ ಇಂಡಿಯಾ ಲೀಗ್ IPL ತರಾನೇ ಸೇಮ್ ಹಾಕಿ ಇಂಡಿಯಾ ಲೀಗ್ ಇದೆ, ಅದು ನಡೆಸ್ತವ್ರೆ. ಹೆಂಗೆ IPL ನಿಂದ ಕ್ರಿಕೆಟ್ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಇನ್ಕ್ರೀಸ್, ಆತರ ಹಾಕಿ ಇಂಡಿಯಾ ಲೀಗ್ ಸ್ಟಾರ್ಟ್ ಮಾಡಿದ್ದಾರೆ.
0: ಅಂದ್ರೆ ಒಂದು ಕ್ರೀಡೆ ಬೆಳಿಬೇಕಂದ್ರೆ ಲೀಗ್ ಹಂತದ ಪಂದ್ಯಾವಳಿಗಳು ನಿರಂತರವಾಗಿ ನಡೀತಾ ಇರಬೇಕು.
1: ಯಾಕಂದ್ರೆ ಈ ಲೀಗ್ ನಡೆದ್ರೆ ಫಾರಿನ್ ಇಂದ ಪ್ಲೇಯರ್ಸ್ ಬರ್ತಾರೆ, ಮತ್ತೆ ಇಂಡಿಯಾ ಪ್ಲೇಯರ್ಸ್ ಇರ್ತಾರೆ, ಅವರಿಂದ ಕಲಿಯಕ್ ತುಂಬಾ ಇರುತ್ತೆ. ನಮ್ಮಿಂದ ಅವ್ರು ಕಲಿತಾರೆ, ಅವರಿಂದ ನಾವು ಕಲಿತಾರೆ, ಹಾಗಾಗಿ ಗೇಮ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇವಾಗ ಭಾರತದ ಹಾಕಿ ಇಂಪ್ರೂವ್ ಆಗುತ್ತೆ ಹಂಗೆ ಲೀಗ್ ಇಂದ.
0: ಈಗ ಒಬ್ಬ ಕ್ರೀಡಾಪಟು ಹಾಕಿಯನ್ನ ವೃತ್ತಿಯಾಗಿ ತೆಗೆದುಕೋಬೇಕು ಅಂತ ಅನ್ಕೊಂಡ್ರೆ ಬಹು ಮುಖ್ಯವಾಗಿ ಏನ್ ಬೇಕು ಅವ್ರಿಗೆ?
1: ನಾ ಹೇಳೋದು ಮೈಂಡ್ ಸೆಟ್ ಬೇಕು, ತಲೆ ಬೇಕು. ಯಾಕಂದ್ರೆ ನೀವು ಹಾಕಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಸಿಗಲ್ಲ, ಕಷ್ಟಪಡ್ಬೇಕು, ತುಂಬಾ ಕಷ್ಟಪಡ್ಬೇಕು. ನೀವು ಇದೊಂದು ಟೀಮ್ ಗೇಮು, ಅಷ್ಟು ವರ್ಷ ಕಷ್ಟಪಟ್ಟು ನಿಮ್ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಓಕೆ,
0: ಅಂದ್ರೆ ನಮ್ಮನ್ನು ನಾವು ಗುರುತಿಸ್ಕೋಬೇಕಂದ್ರೆ ಶ್ರಮ ಬಹಳ ಪಡಬೇಕು.
1: ಹೌದೌದು.
0: ಒಳ್ಳೇದು ಮೊಹಮ್ಮದ್ ರಾಹಿಲ್ ಮೌಸಿನ್ ಅವರೇ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮಗೆ. ನಿಮ್ಮ ಯಶಸ್ವಿ ಕ್ರೀಡಾ ಬದುಕು ನಮ್ಮ ಯುವ ಜನತೆಗೆ ದಾರಿದೀಪವಾಗ್ಲಿ. ನಿಮ್ಮ ಕ್ರೀಡಾ ಬದುಕಿನ ಕುರಿತಾಗಿ ಇಲ್ಲಿವರೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು.

ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೌಸಿನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕತ್ತಲ

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ
1: 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಸಮಯ ಸರಿಯಾಗಿ 10:13. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. ಆತ್ಮೀಯರೇ, ತಮಗೆಲ್ಲರಿಗೂ ಮಧುರಗಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಮಯೂರ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್ ಅವರಿಂದ.

ಇನ್ನು ಮುಂದೆ ಕೇಳಿ ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನದಲ್ಲಿರುವ ಹೆಂಡ್ತಿ ಬೇಕು ಹೆಂಡ್ತಿ ಚಿತ್ರದ ಗೀತೆ. ಗಾಯಕರು ಕೆಜೆ ಜೇಸುದಾಸ್ ಮತ್ತು ಸಂಗಡಿಗರು. ಗೀತೆಯ ರಚನೆ ಆರ್ ಎನ್ ಜಯಗೋಪಾಲ್ ಅವರದು.

ಪ್ರೀತಿಯ ಕೇಳುಗರೆ, ಇನ್ನು ಮುಂದೆ ಆಲಿಸಿ ಮದುವೆ ಮದುವೆ ಮದುವೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಬಿಕೆ ಸುಮಿತ್ರ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಸತ್ಯಂ.

ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಆಲಿಸುತ್ತಿದ್ದೀರಿ. ಆತ್ಮೀಯರೇ, ಗಮನಿಸಿ, ನಾಳೆ ಬೆಳಗ್ಗೆ 9 ಗಂಟೆಗೆ ಹಲೋ ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸುತ್ತಾರೆ ಹಾಸನ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳ 2452258 ಮತ್ತೊಂದು 2462289 ಎಸ್ಟಿಡಿ ಕ್ರಮಾಂಕ 08172. ತಪ್ಪದೇ ಆಲಿಸಿ. ನಾಳೆ ಬೆಳಗ್ಗೆ 9 ಗಂಟೆಗೆ ಹಲೋ ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮ. ಮಧುರಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ. ಗೀತೆಯ ರಚನೆ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ಜಿ ಕೆ ವೆಂಕಟೇಶ್ ಅವರಿಂದ.

ಮಧುರಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿರುವ ಶುಭಮಂಗಳ ಚಿತ್ರದ ಗೀತೆ. ಧನಿಯಾಗಿದ್ದಾರೆ ಆರ್ ಎನ್ ಸುದರ್ಶನ್.

ಆತ್ಮೀಯರೇ, ಇನ್ನು ಮುಂದೆ ಕೇಳಿ ಪಿ ಸುಶೀಲಾ ಅವರು ಹಾಡಿರುವ ಹಣ್ಣೆಲೆ ಚಿಗುರಿದಾಗ ಚಿತ್ರದ ಗೀತೆ. ಗೀತೆಯನ್ನ ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್ ಅವರಿಂದ.

ಕೇಳಿದರೆ ಇಂದಿನ ಮಧುರಗಾನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ ಗೀತೆ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಚಿವುದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಅತಿ ಆಸೆ ಒಳ್ಳೇದಲ್ಲ.
1: ಯಾವ್ದು ಅತಿ ಆಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವುದ? ನೆಮ್ಮದಿಯಿಂದ ಇರಬೇಕು ಅನ್ನೋದ? ನಗು ನಗ್ತಾ ಬಾಳ್ಬೇಕು ಅನ್ನೋದ? ಹೊಸ

ಆತ್ಮೀಯ ಕೇಳುಗರೆ, ಇದುವರೆಗೂ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 10:30 ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾ ಚಲ್ ಪ್ರಸಾರವಾಗುವುದು.